ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೆ ಸುಪ್ರಭಾತ. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋ ಹರ್ಟ್ಸ್ಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 22 ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 12 ತಾರೀಕು ಶುಕ್ರವಾರ. ಈಗ ಸಮಯ 5:58:45. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಪೂರ್ಣಿಮಾ ರಘುನಾಥ್ ಮಾಡುವ ನಮಸ್ಕಾರಗಳು, ಹಾಗೂ ಕಾರ್ಯಕ್ರಮ ಎಲ್ಲಕ್ಕೂ ಆತ್ಮೀಯ ಸ್ವಾಗತ.

0: ಇದು ಆಕಾಶವಾಣಿ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ಶುಭೋದಯ ಕರ್ನಾಟಕ, ಭಕ್ತಿ ರಚನೆಗಳ ಕಾರ್ಯಕ್ರಮ 6:30 ಚಿಂತನ, ದಿವಾಕರ ಡೊಂಗ್ರೆಯವರಿಂದ ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆಗಳು. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 6:50 ರೈತರಿಗೆ ಸಲಹೆ. 7:15 ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಜಂಟಿ ಆಯುಕ್ತರಾದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಿರ್ಮಲಾ ಎಸ್. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಧನ್, ನಿರ್ಮಾಣ ಎಂ ಶಿವರಾಮ್. 9:05 ವಂದೇ ಮಾತರಂಗೆ 150ರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ಕದ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 10:30 ಸುನ್ಹೆ ರೇಪಲ್. ಹಳೆಯ ಹಿಂದಿ ಚಿತ್ರಗೀತೆಗಳು. 11:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮ. 12:35 ಆರೋಗ್ಯ ಸಂಚಿಕೆಯಲ್ಲಿ ಸಂಧಿವಾತಕ್ಕೆ ಕಾರಣಗಳು ಹಾಗೂ ಆಯುರ್ವೇದ ಪರಿಹಾರ. ಈ ಕುರಿತು ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜಿನ ರೋಗ ನಿರೋಧಕ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮರಾಜು ಬಿ ಅವರೊಂದಿಗೆ ಸಂದರ್ಶನ. ಇದು ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಸಂದರ್ಶಿಸಿದ್ದಾರೆ ದ್ಯಾಮಲಂಬಿಕಾ ಎಂಎಸ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತಾದ ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40 ಗಾಂಧಿ ಸ್ಮೃತಿ. ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್. ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ. ಮೊದಲಿಗೆ ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು, ಈ ಕುರಿತು ಶ್ವೇತಾ ಪಿ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಹಾಗೂ ಸಂಗಡಿಗರಿಂದ ಚಿತ್ ಮೇಳ ವಾದನ ಪ್ರಸಾರವಾಗಲಿದೆ. 7:45 ಸಿರಿಗಂಧ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 8:00 12 ವರ್ಷ ಪೂರೈಸಿದ ಎನ್ಡಿಎ ಸರ್ಕಾರ ಕುರಿತಾದ ಕಾರ್ಯಕ್ರಮ. 8:30 ಸಿರಿಗಂಧ ಮುಂದುವರಿಯುವುದು. 9:15 ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಜನವಿಶ್ವಾಸ. ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಸಮಯ 6:05 ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ.
1: ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi has said that when many major economies are facing uncertainty and economic challenges, India's growth story continues to inspire the world. Chairing the 11th Governing Council meeting of Niti Aayog at Rashtrapati Bhavan in New Delhi yesterday, he emphasized the need to further strengthen the nation's resolve towards self-reliance and highlighted the importance of adopting and implementing global best practices, particularly in the renewable energy sector. The Prime Minister urged states to focus on one district, one product initiatives and develop export-oriented strategies around it. External Affairs Minister Dr. S. Jaishankar has expressed concern that ongoing conflicts are imposing costs and triggering changes far beyond the regions. The minister said this while participating in a discussion with his Finnish counterpart, Elina Valtonen, and Assistant Foreign Minister of UAE, Lana Nusibe, on emerging powers and the new geopolitical competition at the Kultaranta talks in Finland. Dr. Jaishankar also stressed the need for international community to continue efforts to mitigate their consequences and create conditions for diplomacy. The government is on highest alert to safeguard Indian seafarers amid evolving maritime security situation in the Gulf region. Ministry of Ports, Shipping and Waterways said in a statement that the Directorate General of Shipping has advised all Indian seafarers serving on board Indian and foreign flag vessels transiting through conflict-affected waters to exercise the highest degree of caution and vigilance. It has also advised vessel operators, ship managers and shipping companies to adhere strictly to prevailing maritime security protocols and competent international authorities. Port, Shipping and Waterways Minister Sarbananda Sonowal said that the government is closely monitoring the evolving situation in the Gulf region and remains fully committed to the safety, security and welfare of every Indian seafarer. Commerce and Industry Minister Piyush Goyal will be on a two-day visit to Switzerland starting today. During the visit, the minister will meet President of Switzerland, Guy Parmelin, and State Secretary for Economic Affairs of Switzerland.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಕಾರ್ಯಕ್ರಮ ಶುಭೋದಯ ಕರ್ನಾಟಕ, ಭಕ್ತಿ ರಚನೆಗಳ ಕಾರ್ಯಕ್ರಮ. ಶ್ರೀ ಮಹಾಲಕ್ಷ್ಮೀದೇವಿ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೆ, ವಿಜಯದಾಸರ ಈ ಕೃತಿಯೊಂದಿಗೆ ಕಾರ್ಯಕ್ರಮದ ಆರಂಭ. ಹಾಡಿದ್ದಾರೆ ಕೆ ಭಾರ್ಗವಿ.

ಇನ್ನು ಮುಂದೆ ಕೇಳೋಣ ನಿಜಗುಣ ಶಿವಯೋಗಿ ಅವರ ಒಂದು ವಚನ. ಬೇಡ ಬೇಡ ಭೋಗದೊಡನಾಟ ವೃಂದಗಾನದಲ್ಲಿ.

0: ಇದುವರೆಗೆ ಶುಭೋದಯ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ಭಕ್ತಿ ರಚನೆಗಳು ಮೂಡಿಬಂದವು. ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಚಿಂತನ, ದಿವಾಕರ ಢೊಂಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರಿಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ ಬಿಸಿಲು ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು ಕಂಬ ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು

0: ಶ್ಲೋಕವಿದೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು, ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಗುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆಯಿತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
1: ಇದುವರೆಗೆ ದಿವಾಕರ ಢೋಂಗ್ರಿಯವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಕಾದಂಬರಿ ಲೋಕದ ದೊಡ್ಡ ಹೆಸರು, ಮೂಲತಃ ಉಡುಪಿ, ಬಹುಕಾಲ ಮುಂಬೈನಲ್ಲಿ ಇದ್ದುಕೊಂಡೇ ಕನ್ನಡ ಕ್ಷೇತ್ರಕ್ಕಾಗಿ ದುಡಿದವರು ವ್ಯಾಸರಾಯ ಬಲ್ಲಾಳ. ನಿರಂತರ ಅಧ್ಯಯನಶೀಲರು, ಪತ್ರಿಕೋದ್ಯಮ, ಚಲನಚಿತ್ರ ರಂಗದಲ್ಲೂ ಕೆಲಸ ಮಾಡಿದವರು ವಿಚಾರವಾದಿ ವ್ಯಾಸರಾಯ ಬಲ್ಲಾಳ. ಅವರ ಧ್ವನಿಯನ್ನ ಕೇಳೋಣ.
4: ನನಗೂ ಶಿಕ್ಷಣದ ಅವಕಾಶ ಮೆಟ್ರಿಕ್ನ ಮುಂದೆ ಸಿಗಲಿಲ್ಲ. ಅದ ಕಾರಣ, ಒಂದು, ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾನ್ ಪರೀಕ್ಷೆ ಮಾಡಿಕೊಂಡು ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ರು. ಆದರೆ ಅವರಿಗೆ ಒಂದು ಎರಡು ಮೂರು ವರ್ಷ ಆದಮೇಲೆ ಅನುವಾದಗಳನ್ನು, ಇಂಗ್ಲಿಷ್ನಿಂದ ಅನುವಾದಗಳನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರು ಕೆಲಸ ಕಳೆದುಕೊಂಡ್ರು. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ತಮ್ಮನಿಗೆ ಅನಾರೋಗ್ಯ ಕಾಡಿ ಒಂದು 4 ವರ್ಷ ಕಾಲ ಬಹಳ ಕಷ್ಟಪಟ್ಟರು. ಈ ಸನ್ನಿವೇಶದಲ್ಲೇ ನಾನು ಮೆಟ್ರಿಕ್ ಮುಗಿಸಿದ್ದು. ಆದ ಕಾರಣ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನಾದರೂ ಕೆಲಸ ಹುಡುಕ್ಬೇಕಂತ ಹೇಳಿದಾಗ ಅದು 2ನೇ ಮಹಾಯುದ್ಧದ ಪೂರ್ವದ ಡಿಪ್ರೆಷನ್ನ ದಿವಸಗಳು. ಕೆಲಸ ಸಿಗೋದು ಕೂಡ ಕಷ್ಟ ಆಯಿತು. ಒಂದು 20 ರೂಪಾಯಿ ಕೆಲಸದ ಸಿಗಬೇಕಂತ ಹೇಳಿ 2 ವರ್ಷ ಕಾಲ ಧರ್ಮಕ್ಕೆ ಯಾವ ಪ್ರತಿಫಲವೂ ಇಲ್ಲದೆ ದುಡ್ದಿದ್ದೆ ನಾನು. ಆದರೆ ಒಂದು ಅವಕಾಶ ನನಗೆ ಸಿಗ್ತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ಒಳ್ಳೆಯ ಮುನಿಸಿಪಲ್ ಗ್ರಂಥಾಲಯ ಇತ್ತು. ಅಲ್ಲಿ ಒಳ್ಳೆಯ ಗ್ರಂಥ ಸಂಗ್ರಹ ಕೂಡ ಇತ್ತು. ನನಗೆ ಪಾಶ್ಚಿಮಾತ್ಯ ಸಾಹಿತ್ಯದ ಸಂಪರ್ಕ ಹೆಚ್ಚು ತಂದುಕೊಳ್ಳಿಕ್ಕೆ ಸಾಧ್ಯವಾದದ್ದು ಅಲ್ಲಿ. ಅಂದರೆ ಸ್ಕಾಟ್ನಿಂದ ಹಿಡಿದು ಜಾಯ್ಸ್ನ ತನಕ ನಾನು ಓದ್ಲಿಕ್ಕೆ ಅವಕಾಶ ದೊರಕಿದ್ದು ಆ ಸಂದರ್ಭದಲ್ಲಿ. ನನ್ನ 15ನೇ ವರ್ಷದಲ್ಲೇ ಒಂದು ಕತೆ ಬರೆದಿದ್ದೆ. ಅದನ್ನ ಬೆಂಗಳೂರಿನ ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಇತ್ತು ಆ ಕಾಲದಲ್ಲಿ. ಅದು ಪ್ರಕಟಿಸಿತ್ತು. ಅದು ಸ್ವಲ್ಪ ಸ್ಫೂರ್ತಿ ಕೊಟ್ಟದ್ದು ಅದೇ ಅಂತ ಹೇಳಿ ಕಾಣುತ್ತೆ. ನಾನು ಮುಂಬೈ ಓದ್ದು 1944 ಅಂದ್ರೆ 39 ಮೆಟ್ರಿಕ್ ಮುಗಿಸಿದ್ದೆ. ಮತ್ತೆ 5 ವರ್ಷ ಕಾಲ 2 ವರ್ಷ ಧರ್ಮಾತ ದುಡಿದೆ. ಮತ್ತೊಂದು 2-3 ವರ್ಷ ಕಾಲ ಜಿಲ್ಲಾ ಬೋರ್ಡ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು 20 ರೂಪಾಯಿ ಸಂಬಳ ಇತ್ತು. ಆಮೇಲೆ ಅದು ಕ್ಲಾರ್ಕ್ ಆಗಿ 30 ರೂಪಾಯಿ ಸಂಬಳಕ್ಕೆ ಬಂತು. ಮೊದಲನೇ ಪ್ರಕಟಣೆ 1939 15ನೇ ವರ್ಷದಲ್ಲಿ ಪ್ರಕಟವಾದದ್ದು ಒಂದು ಕತೆ. 51 ವರ್ಷ ಕಾಲ ಮುಂಬೈಯಲ್ಲಿ ಕಳೆದಿದ್ದೇನೆ. ನನ್ನ ಸೃಜನಶೀಲ ಪ್ರವೃತ್ತಿಗೆ ಪೋಷಣೆ ದೊರಕಿದ್ದು, ಅನುಭವ ಪ್ರಪಂಚ ವಿಸ್ತಾರವಾದದ್ದು ಎಲ್ಲ ಮುಂಬೈಯಲ್ಲೇ. ಆದರೂ ನನ್ನ ಬಾಲ್ಯ ದಕ್ಷಿಣ ಕನ್ನಡದಲ್ಲಿ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ. ಈ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನನ್ನ ತಿಳುವಳಿಕೆ ಬೆಳೆ ತೊಡಗಿದಂದಿನಿಂದ ಈ ಸಂಪ್ರದಾಯಗಳೆಲ್ಲ ಯಾಕೆ ಅನ್ನುವಂತ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ತೋರಿದ್ದೇ ಪ್ರಾಯಶಃ ನನ್ನ ಸೃಜನಶೀಲ ಪ್ರವೃತ್ತಿಗೆ ಒಂದು ಮುಖ್ಯ ಕಾರಣ ಅಂತ ಹೇಳಿ ನಾನು ತಿಳಿದಿದ್ದೇನೆ.
3: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಕೇಳಿದ್ದು ವ್ಯಾಸರಾಯ ಬಲ್ಲಾಳರ ಧ್ವನಿಯನ್ನು. ಕಾರ್ಯಕ್ರಮ

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

0: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಇದೀಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ತಾಯಿ ಮುಗ್ಧ ಭಾರತಿ, ಇದುವೇ ಶಬ್ದಧಾರತಿ ವೃಂದಗಾನದಲ್ಲಿ.

0: ದೇಶಭಕ್ತಿ ಗೀತೆಯನ್ನು ಇದುವರೆಗೆ ಕೇಳಿದಿರಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ ಎನ್. ಮುನಿರಾಜನ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನು ತಿಳ್ಕೊಬೇಕಾಗಿದೆ ಸರ್.
3: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರು ವಿಚಾರದಲ್ಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನು ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ಟತಕ್ಕಂಥ ಹಣವನ್ನು ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನು ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನು ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನು ನೀಡ್ತಕ್ಕಂಥ ಒಂದು ಕೆಲಸವನ್ನು ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನು ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನು ಹಿಂಪಡೆಯೋದಿರ್ಬೋದು, ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂಥ ಹಕ್ಕಿರುತ್ತೆ ಅವರಿಗೆ, ಬ್ಯಾಂಕಿನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವಂತಕ್ಕಂಥ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗಿರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗೂ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ನೇ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗಿರುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿ ಆಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ನಾವು ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ನಾ ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರುತ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು. ಈಗ ಬ್ಯಾಂಕಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಡ್ತಕ್ಕಂಥದ್ದಾಗ್ಲಿ, ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವ ಇರ್ತಕ್ಕಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನ ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯ.
2: ಇದೆ ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳಬಹುದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ರೈತರಿಗೆ ಸಲಹೆ.
1: ಮಾವಿನ ತೋಟಗಳನ್ನು ನಿರ್ವಹಿಸುವ ರೈತರು ಹಲವು ವರ್ಷಗಳವರೆಗೆ ಗುತ್ತಿಗೆ ಮೇಲೆ ತೋಟಗಳನ್ನು ಕೊಟ್ಟು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಚಾಚೂ ತಪ್ಪದೆ ನಡೆಸಲು ಸಾಧ್ಯ ಆಗ್ತಾ ಇಲ್ಲ. ಈ ಕ್ರಮ ಸರಿಯಲ್ಲ. ರೈತರು ಮಾರುಕಟ್ಟೆ ಮಾಹಿತಿ ಪಡೆದು ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಇಲ್ಲವೇ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬೇಕು. ಸಹಕಾರ ಸಂಘ ಅಥವಾ ಸಂಸ್ಥೆ ಕಟ್ಟಿಕೊಂಡು ನೇರವಾಗಿ ಅಂತಿಮ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬೇಕು. ಉತ್ತಮವಾದ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಉತ್ಪಾದಿಸಿದ ಮಾವನ್ನು ಸೂಕ್ಷ್ಮ ಸಮಯದಲ್ಲಿ ಕೊಯ್ಲು ಮಾಡಿ ನಂತರದ ಚಟುವಟಿಕೆಗಳನ್ನು ಉತ್ತಮವಾಗಿ ನಿರ್ವಹಿಸಿ ಯೋಗ್ಯ ರೀತಿಯಲ್ಲಿ ಮಾರಾಟ ಮಾಡೋದರಿಂದ ರೈತರಿಗೆ ಹೆಚ್ಚು ಲಾಭ ದೊರೆಯುತ್ತದೆ. ಅಲ್ಪ್ಯಾನ್ಸು, ಬಾದಾಮಿ, ಬಾಗನಪಲ್ಲಿ ಹಣ್ಣುಗಳ ಬಣ್ಣ ಮಾಗಿದಾಗ ತಳಿ ಅನುಗುಣವಾಗಿ ಗಾಢವರ್ಣ ಹೊಂದಿರಬೇಕು. ಹಳದಿ ವರ್ಣದ ಹಿನ್ನೆಲೆಯಲ್ಲಿ ಕೆಂಪು ವರ್ಣ ಸಂಚಯವಾಗಿದ್ದರೆ ಹೆಚ್ಚಿನ ಆದ್ಯತೆ ಇರುತ್ತೆ. ತಳಿಗನುಗುಣವಾಗಿ ನಿರ್ದಿಷ್ಟ ಆಕಾರ ಹೊಂದಿರಬೇಕು. ಆಕಾರವನ್ನು ತಪ್ಪಿದ ಹಣ್ಣುಗಳಿಗೆ ಬೇಡಿಕೆ ಇರೋದಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮಾಗಿದ್ದು ದೃಢವಾಗಿರಬೇಕು. ಸಿಪ್ಪೆ ಮೇಲೆ ನೆರಿಗೆಗಳು ಇರಬಾರದು. ಪಕ್ವತೆಯ ಮಿತಿ ದಾಟಿರಬಾರದು. ಹಣ್ಣುಗಳು ಆಕರ್ಷಕವಾಗಿರಬೇಕು. ಸಿಪ್ಪೆಗಳ ಮೇಲೆ ಯಾವುದೇ ಕೀಟಗಳ ರೋಗ ರುಜಿನಗಳ ಬಾಧೆಯ ಕಲೆ, ಸೂರ್ಯನ ಉರಿತ ಸೊನೆಯ ಕಲೆ, ಕೊಳೆತದ ಚಿಹ್ನೆ, ಕಂದು ವರ್ಣದ ಲೆಂಟೀಸ್ಗಳಿಂದ ಮುಕ್ತವಾಗಿರಬೇಕಾಗತ್ತೆ. ಹಣ್ಣುಗಳು ತಳಿಗನುಗುಣವಾಗಿ ನಿರ್ದಿಷ್ಟ ಶ್ರೇಷ್ಠ ರುಚಿ ಮತ್ತು ಮಧುರ ಸುವಾಸನೆಯನ್ನು ಹೊಂದಿರಬೇಕು. ತಿರುಳು ರುಚಿಭರಿತವಾಗಿರಬೇಕು. ನಾರಿನ ಅಂಶ ಇರಬಾರ್ದು. ಸ್ಪಾಂಜಿ, ಟಿಶ್ಯೂ, ಹಣ್ಣಿನ ಹುಳುಗಳು ಮತ್ತು ಅವುಗಳ ಮೊಟ್ಟೆಗಳಿಂದ ಮುಕ್ತವಾಗಿರಬೇಕು. ಹೊಟ್ಟೆ ಕೊರಕದ ಹಾವಳಿಯಿಂದ ಮುಕ್ತವಾಗಿರಬೇಕು. ಮಾವಿನಲ್ಲಿ ಬಲಿಯುವಿಕೆಯ ಸೂಚಿಯನ್ನು ತಳಿಗನುಗುಣವಾಗಿ ನಿರ್ಧರಿಸಲಾಗಿದೆ. ಹಣ್ಣಿನ ಆಕಾರ, ಗಾತ್ರ, ಮೇಲ್ಮೈ ಮತ್ತು ತಿರುಳಿನ ಬಣ್ಣ ಮತ್ತು ಹಣ್ಣಿನ ಭುಜದ ಬೆಳವಣಿಗೆ, ವಯಸ್ಸು ಮತ್ತು ಸಾಪೇಕ್ಷ ಸಾಂದ್ರತೆಯನ್ನು ಅನುಸರಿಸಿ ಬಲಲುವಿಕೆಯ ಚಿಹ್ನೆಯನ್ನು ನಿರ್ಧರಿಸ್ತಾರೆ. ಉದಾಹರಣೆಗೆ, ಬದಾಮಿ ತಳಿಯಲ್ಲಿ ಕಾಯಿ ಕಚ್ಚಿದ ಸುಮಾರು 15-16 ವಾರಗಳ ನಂತರ ಹಣ್ಣುಗಳು ಬಲಿತವೆ. ಇನ್ನಿತರ ತಳಿಗಳಲ್ಲಿಯೂ ಹೀಗೆ ತಿಳಿಸಿದ ಎಲ್ಲ ವಿಷಯಗಳನ್ನು ಪರಿಗಣಿಸಿ ಕೊಯ್ಲನ್ನು ಮಾಡಬೇಕಾಗುತ್ತೆ. ಅಂದರೆ ಮಾವಿನ ಬೆಳೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಸ್ಥೆ ಮತ್ತು ಇಲಾಖೆಗಳ ಕೆಲವು ಮಾಹಿತಿ. ಮಾವಿನ ಬೆಳೆಯ ಏಳ್ಗೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಶೋಧನಾ ಸಂಸ್ಥೆಗಳು, ಕೃಷಿ ತೋಟಗಾರಿಕಾ ವಿಶ್ವವಿದ್ಯಾಲಯ, ಮಾರುಕಟ್ಟೆ ಅಭಿವೃದ್ಧಿ ಪರಿಷ್ಕರಣೆ, ರಫ್ತು ವಿಸ್ತರಣೆ, ಬೆಳೆ ಅಭಿವೃದ್ಧಿಗಾಗಿ ತೋಟಗಾರಿಕಾ ಇಲಾಖೆ, ಮಾರಾಟ ಮಹಾಮಂಡಳ, ಪರಿಕರ ಉತ್ಪಾದಕರು ಮತ್ತು ಸಂಘ ಸಂಸ್ಥೆಗಳ ಪಾತ್ರ ಬಹುದೊಡ್ಡದಾಗಿದೆ. ಮಾವಿನ ಬೆಳೆಗಾರರು ಮಾಹಿತಿಗಾಗಿ ಇವರನ್ನು ಸಂಪರ್ಕಿಸಬಹುದಾಗಿದೆ. ನಿರ್ದೇಶಕರು ICAR, ಭಾರತೀಯ ತೋಟಗಾರಿಕಾ ಸಂಸ್ಥೆ, IIHR ಹೆಸರುಘಟ್ಟ. ಕೃಷಿ ಮಾಹಿತಿ ತಂತ್ರಜ್ಞಾನ ಕೇಂದ್ರ, IIHR ಹೆಸರುಘಟ್ಟ. ನಿರ್ದೇಶಕರು

0: ರಾಜ್ಯ ತೋಟಗಾರಿಕಾ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ, ಮಾಹಿತಿ ಮತ್ತು ಸಲಹಾ ಕೇಂದ್ರ ಬೆಂಗಳೂರು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿ ಮತ್ತು ಅವರುಗಳ ವ್ಯಾಪ್ತಿಯಲ್ಲಿ ಬರುವ ನರ್ಸರಿ ಹಾಗೂ ತೋಟಗಾರಿಕಾ ಕ್ಷೇತ್ರಗಳು, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ ನಿಯಮಿತ ಬೆಂಗಳೂರು, ಇದಲ್ಲದೆ ಇನ್ನೂ ಅನೇಕ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಖಾಸಗಿ ಸಂಸ್ಥೆಗಳನ್ನು ಕೂಡ ರೈತ ಬಾಂಧವರು ಸಂಪರ್ಕಿಸಬಹುದಾಗಿದೆ. ಮಾವಿನ ಗಿಡಗಳನ್ನು ನೆಡುವಾಗ ಪ್ರತಿ ಗುಂಡಿಗೆ ಹಾಕುವ 20-25 ಕೆಜಿ ಕೊಳೆತ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 1 ಕೆಜಿ ಬೇವಿನ ಅಥವಾ ಹೊಂಗೆ ಹಿಂಡಿಯನ್ನು ಕೊಡಬೇಕಾಗುತ್ತೆ. ಜೈವಿಕ ಗೊಬ್ಬರಗಳಾದ ಟ್ರೈಕೋಡರ್ಮಾ, ಅಜೋಸ್ಪೆರಿಲಮ್, ಮೈಕೋರೈಜಾ ರಂಜಕವನ್ನು ಕರಗಿಸುವ ಬ್ಯಾಕ್ಟೀರಿಯಾ PSP ಇದನ್ನು ಪ್ರತಿ ಗುಂಡಿಗೆ 50 ಗ್ರಾಂ ಪ್ರಮಾಣದಲ್ಲಿ ಕೊಡೋದ್ರಿಂದ ಬೇರುಗಳ ಬೆಳವಣಿಗೆಗೆ ಸಹಾಯಕವಾಗಿ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಆಗುತ್ತೆ. ಇದಕ್ಕಾಗಿ IIHR ಸಿದ್ಧಪಡಿಸಿದ ಅರ್ಕ ಜೀವಾಣು ಸಮ್ಮಿಶ್ರಣವನ್ನು AMC ಬಳಸಬಹುದಾಗಿದೆ. ಆನಂತರ ಪ್ರತಿ ವರ್ಷವೂ ಎಲ್ಲ ವಯಸ್ಸಿನ ಗಿಡಗಳಿಗೂ ಸುಮಾರು 50 ಕೆಜಿ ಕೊಟ್ಟಿಗೆ ಗೊಬ್ಬರ ಕೊಡುವುದು ಉತ್ತಮ. ಇದರೊಂದಿಗೆ ಗಿಡಗಳ ವಯಸ್ಸಿಗೆ ಅನುಗುಣವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸ್ ರಸಗೊಬ್ಬರಗಳನ್ನು ಪ್ರತಿ ವರ್ಷವೂ ನೀಡಬೇಕಾಗುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆಯನ್ನು ಕೇಳಿದಿರಿ. ಇದು ಆಕಾಶವಾಣಿ. ಸಮಯ 6:55 ಕೆಲವೇ ಕ್ಷಣಗಳಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ನವದೆಹಲ್ಯಾಂ ನೀತಿ ಆಯೋಗಸ್ಯ ಶಾಸಿ ಪರಿಷದ ಉಪವೇಶನಸ್ಯ ಅಧ್ಯಕ್ಷತಾಂ ಕೂರ್ವನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಯತ್ ಯದಾ ವಿಶ್ವಸ್ಯ ಪ್ರಮುಖಾಃ ಅರ್ಥವ್ಯವಸ್ಥಾಃ ಆರ್ಥಿಕ ಸಮಾಹ್ವಾನಾನಾಂ ಸಾಮುಖ್ಯಂ ಕುರ್ವಂತಃ ಸಂತಿ ತಸ್ಮಿನ್ ಕಾಲೇ ಅಪಿ ಭಾರತಸ್ಯ ವಿಕಾಸ ಯಾತ್ರಾ ವಿಶ್ವಂ ಅವಿರತಂ ಪ್ರೇರಯತಿ. ತೇನ ಊರ್ಜಾ ಕ್ಷೇತ್ರೇ ವೈಶ್ವಿಕ ಉತ್ಕೃಷ್ಟ ಪದ್ಧತೀನಾಂ ಸ್ವೀಕರಣಾಯ ಆತ್ಮನಿರ್ಭರತಾಂ ಪ್ರತಿ ದೇಶಸ್ಯ ಸಂಕಲ್ಪಂ ದೃಢಯಿತುಂ ಬಲಂ ಪ್ರದತ್ತಂ. ಪ್ರಧಾನಮಂತ್ರಿಣಾ ರಾಜ್ಯಾನಿ ಏಕಂ ಮಂಡಲಂ ಏಕಃ ಉತ್ಪಾದಃ ODOP ತಥಾ ರಕ್ಷಾ ನಿರ್ಮಾಣ ಕ್ಷೇತ್ರೇ ನಿರ್ಯಾತೋನ್ಮುಖ ನೀತೀನಾಂ ವಿಕಾಸಾಯ ಪ್ರೇರಿತಾನಿ. ಅಸ್ಯ ವರ್ಷಸ್ಯ ಮುಖ್ಯ ವಿಷಯೋ ವಿಕಸಿತ ಭಾರತ್ @2047 ಕೃತೆ ಸಮಾವೇಶಿ ಮಾನವ ವಿಕಾಸಃ ಆಸೀತ್. ನೀತಿ ಆಯೋಗಸ್ಯ ಉಪಾಧ್ಯಕ್ಷೇಣ ಅಶೋಕ್ ಲಾಹರಿ ಮಹೋದಯೇನ ಸಬಲಂ ಪ್ರೋದೀರಿತಂ ಯತ್ ಸುಶಿಕ್ಷಿತ ಕೌಶಲಯುಕ್ತ ಚ ಜನಸಂಖ್ಯಾ ಏವ ದೇಶಸ್ಯ ಸಫಲತಾಯಾಃ ಮಾರ್ಗೋ ವರ್ತತೆ. ರಾಷ್ಟ್ರಪತಿ ಪದಾಸೀನ ದ್ರೌಪದೀ ಮುರ್ಮುಃ ಅದ್ಯಾರಭ್ಯ ಉತ್ತರಾಖಂಡಸ್ಯ ದ್ವಿದಿವಸೀಯ ಅಧಿಕಾರಿಕ ಪ್ರವಾಸೆ ಭವಿಷ್ಯತಿ. ಅಸ್ಮಿನ್ ಪ್ರವಾಸೆ ರಾಷ್ಟ್ರಪತಿಃ ದೆಹರಾದೂನ್ ಸ್ಥಿತೆ ಭಾರತೀಯ ಸೈನ್ಯ ಅಕಾದೆಮಿ ಇತ್ಯಸ್ಯ 85th ನಿಯಮಿತ ಪಾಠ್ಯಕ್ರಮಸ್ಯ ನಿರೀಕ್ಷಣಂ ವಿಧಾಸ್ಯತಿ. ಭಾರತಸ್ಯ ಖರೀಫ್ ವಪನರ್ತೌ ಪ್ರವಿಷ್ಟೆ ಸತಿ ತೈಲ ಬೀಜ ಕೃಷೇ ಅನುಸಂಧಾನ ಆಧಾರಿತ ಜ್ಞಾನಂ ಕೃಷಕಾಣಾಂ ಚಲತೂರ ಭಾಷೆ ಪ್ರದಾತುಂ ಆಯಿಲ್ ಸೀಡ್ಸ್ ಕಿಸಾನ್ ಮಿತ್ರ ನಾಮ್ನಿ ವಾಟ್ಸ್ಆಪ್ ಆಧಾರಿತ AI ಪರಾಮರ್ಶ ಸೇವಾ ಪ್ರಕಟೀಭೂತ. ಅತ್ರಾವಧೇಯಂ ಯತ್ ಕೃಷಿ ಕೃಷಕ ಕಲ್ಯಾಣ ಮಂತ್ರಾಲಯೇನ ಪ್ರಖ್ಯಾಪಿತಂ ಯತ್ ಅನಯಾ ನೂತನ ವ್ಯವಸ್ಥೆಯ ಭಾರತಸ್ಯ ಕೋಪಿ ತೈಲ ಬೀಜ ಕೃಷಕಃ ಕೇವಲಂ ವಾಟ್ಸ್ಆಪ್ ಮಾಧ್ಯಮೇನ ನಿಃಶುಲ್ಕಂ ವಿಶ್ವಸನೀಯಂ ತತ್ಕ್ಷಣಂ ಚ ಸಸ್ಯ ಸಂಬದ್ಧಂ ಪರಾಮರ್ಶಂ ಸ್ವಭಾಷೆಯ ಸಾರಲ್ಯೇನ ಪ್ರಾಪ್ತುಂ ಶಕ್ನೋತಿ. ಫಿನ್ಲ್ಯಾಂಡ್ ದೇಶೆ ಆಯೋಜಿತಾಯಾಂ ಕುಂತರಾಂತ ವಾರ್ತಾಯಾಂ ಭಾಗಂ ಗೃಹಿಣನ್ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ಚಿಂತಾಂ ಪ್ರಕಟಯನ್ ಅಬ್ರವೀತ್ ಯತ್ ಪ್ರಚಲ್ಯಮಾನಾಃ ವೈಶ್ವಿಕಾಃ ಸಂಘರ್ಷಾಃ ಸ್ವಕ್ಷೇತ್ರಾದ್ ಬಹಿರಪಿ ವಿಶ್ವಸ್ಯ ಉಪರಿ ಭಾರಂ ವರ್ಧಯಂತಿ. ತೇನ ಕೂಟನೀತೌ ಅನುಕೂಲ ಪರಿಸ್ಥಿತೀನಾಂ ನಿರ್ಮಾಣಾಯ ತಥಾ ಆಪೂರ್ತಿ ಶೃಂಖಲಾಯಾಃ ವಿಶ್ಚಕ್ ನಿವಾರಣಾಯ ವಿವಿಧೀಕರಣಾಯ ಚ ಬಲಂ ಪ್ರದತ್ತಂ. ಭಾರತಸ್ಯ ಊರ್ಜಾ ನೀತಿಂ ಬ್ರುವನ್ ಮಂತ್ರಿಣ ಪ್ರಖ್ಯಾಪಿತಂ ಯತ್ ಭಾರತಸ್ಯ ಊರ್ಜಾ ಚಯನಂ

0: ಆಕಾಶವಾಣಿ ಸಮಯ 7:02. ಇದೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನಾ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
7: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
0: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈಗ ವಾರ್ತೆಗಳ ವಿವರ. ಖಾಸಗಿ ವಲಯಕ್ಕೆ ಸಮಾನಾಂತರವಾಗಿ ಗುಣಮಟ್ಟದ ಶಿಕ್ಷಣ ನೀಡಲು ಸರ್ಕಾರಿ ಶಾಲೆಗಳು ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ಒದಗಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಸಾಂಸ್ಕೃತಿಕ ಭವನದಲ್ಲಿ ನಡೆದ ನೀತಿ ಆಯೋಗದ ಆಡಳಿತ ಮಂಡಳಿಯ 11ನೇ ಸಭೆಯಲ್ಲಿ ಮುಖ್ಯಮಂತ್ರಿಯವರು ವಿಕಸಿತ ಭಾರತ 2047ಕ್ಕೆ ಸಮಗ್ರ ಮಾನವ ಅಭಿವೃದ್ಧಿ ಕುರಿತ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಕರ್ನಾಟಕದಲ್ಲಿ 1 ಮತ್ತು 2ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣವನ್ನು ಪರಿಚಯಿಸಲಾಗುತ್ತಿದೆ. 6ನೇ ತರಗತಿಯಿಂದ ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯಗಳನ್ನು ಆಯ್ಕೆ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಕರ್ನಾಟಕ ಎಐ ವಿದ್ಯೆ ಮತ್ತು ಕರ್ನಾಟಕ ಎಐ ಪ್ರಬೋಧ ಎಂಬ ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣ ಮತ್ತು ಮೌಲ್ಯಮಾಪನ ವ್ಯವಸ್ಥೆಯನ್ನು ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿಯೊಂದಿಗೆ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಕೌಶಲ್ಯಾಭಿವೃದ್ಧಿ, ನವೋದ್ಯಮ ಹಾಗೂ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗಳ ಕುರಿತು ವಿವರಣೆ ನೀಡಿದ ಮುಖ್ಯಮಂತ್ರಿಯವರು ಕೇಂದ್ರದಿಂದ ವಿವಿಧ ಕ್ಷೇತ್ರಗಳಲ್ಲಿ ಹಣಕಾಸು ನೆರವಿಗಾಗಿ ಮನವಿ ಮಾಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮೂಲಸೌಕರ್ಯ, ನೀರಾವರಿ, ನಾವೀನ್ಯತೆ ಹಾಗೂ ಜನಕಲ್ಯಾಣ ಯೋಜನೆಗಳ ಬಗ್ಗೆ ರಚನಾತ್ಮಕ ಚರ್ಚೆ ನಡೆಸಿದ್ದಾಗಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು, ಕಳಸಾ ಬಂಡೂರಿ, ಕೃಷ್ಣಾ ಸೇರಿದಂತೆ ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಿಗೆ ಸಕಾಲಿಕ ಅನುಮೋದನೆ ಮತ್ತು ಹಣಕಾಸು ಒದಗಿಸುವಂತೆ ಕೇಂದ್ರ ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯಲ್ಲಿ ಮನವಿ ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದೆ. ಕೇವಲ ಫಲಾಕಾಂಕ್ಷಿಯಾಗಿಸದೆ ಮಹಿಳೆಯರನ್ನು ರಾಷ್ಟದ ಅಭಿವೃದ್ಧಿಯ ಚಾಲಕರನ್ನಾಗಿ ಪರಿವರ್ತಿಸಿದೆ. ಹ್ಯಾಶ್ಟ್ಯಾಗ್ 12 Years of Nari Shakti ಇಂದು ಮಹಿಳಾ ಸಬಲೀಕರಣ ಪ್ರಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಈ ಮಧ್ಯೆ ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಸುಕನ್ಯಾ ಸಮೃದ್ಧಿ ಯೋಜನೆ, ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಒಂದು ಆರ್ಥಿಕ ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 1ರಿಂದ ಮುಂದೆ ಬರುವ March 31ರವರೆಗೆ ಕನಿಷ್ಠ 1,000, ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ 1 ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ಚಕ್ರಬಡ್ಡಿ ರೂಪದಲ್ಲಿ ಪ್ರತಿ ವರ್ಷ March 31ಕ್ಕೆ ನಿಮ್ಮ ಖಾತೆಯಲ್ಲಿ ಜಮಾ ಆಗುತ್ತೆ. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ ಅರ್ಧ ಅಮೌಂಟ್ನಷ್ಟು ವಿಡ್ರಾಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಇನ್ನು ಕ್ಲೋಸರ್ 2 ಹಂತದಲ್ಲಿ ಮಾಡಬಹುದು. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿ ಆದ 1 ತಿಂಗಳ ಮುಂಚೆ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಕ್ಲೋಸ್ ಮಾಡಿಕೊಳ್ಳಬಹುದು.
0: ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಾಥಾನ್ ಆಯೋಜಿತವಾಗಿದೆ. ರಾಯಚೂರು ಪತಂಜಲಿ ಯೋಗ ಸಮಿತಿ ನಾಡಿದ್ದು 14ರಿಂದ ಬೆಳಗ್ಗೆ 5:30ರಿಂದ 7:30ರವರೆಗೆ ನಗರದ ಎಲ್ವಿಡಿ ಕಾಲೇಜು ಮೈದಾನದಲ್ಲಿ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ 8 ದಿನಗಳ ಕಾಲ ಉಚಿತ ಯೋಗ ಪ್ರಾಣಾಯಾಮ ಶಿಬಿರ ಆರಂಭಿಸಲಿದೆ ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾಧ್ಯಕ್ಷ ವಿಠೋಬ್ ರಾವ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಮಹತ್ವದ ಜೌಗು ಪ್ರದೇಶ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಸಂಬಂಧಿಸಿ ಸಮಗ್ರ ಸಂಶೋಧನಾ ವರದಿ ಹಾಗೂ ಪ್ರಸ್ತಾವವನ್ನು ಬಳ್ಳಾರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಕೆಎನ್ ಬಸವರಾಜ್ ಅವರಿಗೆ ಸಲ್ಲಿಸಲಾಗಿದೆ. ಹೊಸೂರು ವನಮಿತ್ರ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಸಮದ್ ಕೊಟ್ಟೂರು ನೇತೃತ್ವದ ತಂಡ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972 ಕಲಂ 36A ಅಡಿ ಧರೋಜಿ ಕೆರೆ ಹಾಗೂ ಅದರ ಸುತ್ತಲಿನ ಪ್ರದೇಶವನ್ನು ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ ಘೋಷಿಸುವಂತೆ ಮನವಿ ಮಾಡಿದೆ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಆಚರಿಸಲಾಗುತ್ತಿದೆ. 2002 ಅಂತಾರಾಷ್ಟೀಯ ಕಾರ್ಮಿಕ ಸಂಸ್ಥೆ ವಿಶ್ವಾದ್ಯಂತ ಶೋಷಣೆಯ ಕೆಲಸಕ್ಕೆ ಒಳಗಾಗುತ್ತಿರುವ ಲಕ್ಷಾಂತರ ಮಕ್ಕಳ ದುಸ್ಥಿತಿಯ ಬಗ್ಗೆ ಜನಜಾಗೃತಿ ಮೂಡಿಸಲು ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಜಾರಿಗೆ ತಂದಿತು. ಬೆಂಗಳೂರಿನ ಶ್ರೀಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ 8:30 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ನವೋದ್ಯಮ ಹಾಗೂ ಜೀವನೋಪಾಯ ಧ್ಯೇಯದೊಂದಿಗೆ ಪರಿಣಿತರ ಮಾರ್ಗದರ್ಶನದೊಂದಿಗೆ ಸ್ವಯಂ ಉದ್ಯೋಗ ಕಂಡುಕೊಳ್ಳಲು ಅನುವಾಗುವಂತೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಎಂಬ ವಿನೂತನ ಉಚಿತ ವಸತಿ ಸಹಿತ 30 ದಿನಗಳ ತರಬೇತಿ ಶಿಬಿರ ಮೈಸೂರಿನ ಹೆಬ್ಬಾಳದ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ವಿಲೀಡ್ನಲ್ಲಿ ನಿರಂತರವಾಗಿ ನಡೆಯಲಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜೆನ್ನೆಕ್ಸ್ಟ್ ಕೌಶಲ್ ಯಾನ್ ಸಂಯೋಜಕ ಮೈಸೂರಿನ ಸಾಮಾಜಿಕೋದ್ಯಮಿ ಸಿ ಕನಕ.

0: ಕೂಡ ಇಲ್ಲಿ ನಡೀತಾ ಇದೆ. ಇದು ಮೈಸೂರಿನ ಹೆಬ್ಬಾಳದಲ್ಲಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ವಿಲೀಡ್ ಇಲ್ಲಿ ನಡೆಯಲಿದೆ. ಜನತೆ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತೇನೆ.
1: ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್, ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಅವರೊಂದಿಗೆ ಮಹಾರಾಜ ಟ್ರೋಫಿ 2026 ಕಪ್ ಅನ್ನು ಬೆಂಗಳೂರಿನಲ್ಲಿ ಅನಾವರಣಗೊಳಿಸಿದರು. ಮಹಾರಾಜ ಟ್ರೋಫಿ ಪಂದ್ಯಾವಳಿ ಈ ತಿಂಗಳ 20ರಿಂದ ಜುಲೈ 12ರವರೆಗೆ ಹುಬ್ಬಳ್ಳಿ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆಯಲಿದೆ. 6 ಫ್ರಾಂಚೈಸಿಗಳು ಒಟ್ಟು 34 ಪಂದ್ಯಗಳಲ್ಲಿ ಸ್ಪರ್ಧಿಸಲಿವೆ. ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಇಂದು ಮಧ್ಯಾಹ್ನ 3 ಗಂಟೆಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀತಿ ಆಯೋಗದ ಸಭೆ, ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನಕ್ಕಾಗಿ ಮುಖ್ಯಮಂತ್ರಿ ಕೇಂದ್ರಕ್ಕೆ ಮನವಿ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಡಿದ್ದು 14ರಂದು ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಧರೋಜಿ ಕೆರೆ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಘೋಷಣೆಗೆ ಪ್ರಸ್ತಾವ. ಇಂದು ಅಂತಾರಾಷ್ಟೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ.
3: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
3: 14ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
4: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
3: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
4: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
5: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್.ಬಿ. ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ.
6: ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ ಡಾಕ್ಟರ್ ಎಸ್.ಬಿ. ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ.
6: ಪ್ರತಿ ವರ್ಷ ಜನರಿಗೆ ಎಚ್ಚೆತ್ತುಕೊಳ್ಳೋದಿಕ್ಕೆ, ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಒಂದು ಘೋಷವಾಕ್ಯವನ್ನ ನೀಡಲಾಗ್ತಾ ಇದೆ. ಈ ವರ್ಷದ ಘೋಷವಾಕ್ಯ ಬಾಲ ಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಅಂದ್ರೆ ರೆಡ್ ಕಾರ್ಡ್ ಟು ಚೈಲ್ಡ್ ಲೇಬರ್. ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯ ಕೆಲಸ. ಇದನ್ನ ಸ್ವಲ್ಪ ವಿವರಿಸಬಹುದಾ ಸರ್?
7: ಐಎಲ್ಓ ಅಂದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಪ್ರತಿ ವರ್ಷ ಈ ರೀತಿಯ ಘೋಷವಾಕ್ಯಗಳನ್ನ ಅದು ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಬಹಳ ವಿಸ್ತಾರವಾಗಿದೆ. ಏನಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಗೆ ರೆಡ್ ಕಾರ್ಡ್ ಅಂದ್ರೆ ಆ ಪದ್ಧತಿ ಇರಬಾರದು, ಸಂಪೂರ್ಣ ನಿಷೇಧ ಅನ್ನುವಂತ ಅರ್ಥ ಬರುತ್ತೆ. ಮತ್ತೆ ಮಕ್ಕಳಿಗೆ ದುಡಿಮೆಗಿಂತ ಹೆಚ್ಚಾಗಿ ಆಟ ಅನ್ನುವಂಥದ್ದು, ಅಂದ್ರೆ ಯಾವಾಗ್ಲೂ ಆಟವಾಡುವ ಆ ವಯಸ್ಸಿನಲ್ಲಿ ದುಡಿಮೆಗೆ ಆ ಮಕ್ಕಳನ್ನ ದೂಡಬಾರದು ಅನ್ನುವಂಥದ್ದು. ಹಾಗೆ ಇಲ್ಲಿ ವಯಸ್ಕರಿಗೂ ಕೂಡ ಒಂದು ಅಂಶ ಇದೆ. ಇದರಲ್ಲಿ ಯಾವುದೇ ರೀತಿ ಶೋಷಣೆಗೆ ಒಳಗು ಮಾಡದ ಹಾಗೆ ಅವ್ರಿಗೆ ಯೋಗ್ಯ ರೀತಿಯಲ್ಲಿ ಅವರ ಸೇವೆಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು ನಾವು ಕಾಣ್ತೇವೆ.
6: ಮೊದಲು ಬರೀ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಆಚರಿಸ್ತಾ ಇದ್ವಿ, ಇವಾಗ ಕಳೆದ ವರ್ಷದಿಂದ ಕಿಶೋರ ಕಾರ್ಮಿಕ ಪದ್ಧತಿ ಅನ್ನೋದು ಕೂಡ ನಿಷೇಧ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ.
7: ಹೌದು, ಮೊದಲಿಗೆ ಕೇವಲ 14 ವರ್ಷದ ಒಳಗಿನ ಮಕ್ಕಳನ್ನ ಮಾತ್ರ ಕೆಲಸಕ್ಕೆ ತೊಡಗಿಸೋದನ್ನ ನಿಷೇಧಿಸುವಂತ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಅಂತ ಇತ್ತು. ಆ ಕಾಯ್ದೆಗೆ ತಿದ್ದುಪಡಿಯನ್ನ ತಂದು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತೇಳಿ ಅದರ ಟೈಟಲ್ ಅನ್ನ ಚೇಂಜ್ ಮಾಡಲಾಯಿತು. 14ರಿಂದ 18 ವರ್ಷದ ವಯೋಮಾನದ ಆ ಮಕ್ಕಳಿಗೆ ನಾವು ಕಿಶೋರರು ಅಂತ ನಾವು ಕರಿತೀವಿ. ಅವರನ್ನು ಕೂಡ ಆ ಕಾಯ್ದೆಯ ವ್ಯಾಪ್ತಿಗೆ ತಂದು ಅವರ ಒಂದು ಮೇಲೆ ಏನು ಶೋಷಣೆ ಆಗ್ತಾ ಇತ್ತೋ ಅದನ್ನ ತಪ್ಪಿಸಬೇಕು ಅಂತೇಳಿ ಆ ಕಾಯ್ದೆಯನ್ನ ಹೊಸದಾಗಿ ತಿದ್ದುಪಡಿ ಮಾಡಲಾಗಿದೆ. ಹಾಗಾಗಿ ಮೊದಲು ಏನು ಕೇವಲ ಬಾಲ ಕಾರ್ಮಿಕರು ಅಂತಿದ್ರು, ಈಗ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನ ನಾವೀಗ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಅನ್ನುವಂತಹದ್ದು.
6: ಆದ್ರೆ ಇತ್ತೀಚೆಗೆ ಇತ್ತೀಚೆಗೆ ನಾವು ನೋಡೋ ಹಾಗೆ ಎಷ್ಟೇ ಸರ್ಕಾರ ಕಾಯ್ದೆ ಕಾನೂನುಗಳನ್ನ ಮಾಡಿದ್ರು ಒಂದಲ್ಲ ಒಂದು ಕಡೆ ನಾವು ಈ ಬಾಲ ಕಾರ್ಮಿಕರನ್ನ ಕಿಶೋರ ಕಾರ್ಮಿಕರನ್ನ ನೋಡ್ತಾನೇ ಇದ್ದೀವಿ.

0: ಈಗ ಎಲ್ಲ ಕಡೆ ಕಾಣುವಂಥದ್ದು ರಿಯಾಲಿಟಿ ಶೋಗಳು. ನಮ್ಮ ಮಕ್ಕಳು ಫೇಮಸ್ ಆಗಬೇಕು ಅನ್ನೋದು ವ್ಯಾಪಕವಾಗಿ ಹರಡ್ತಾ ಇದೆ. ಇದು ಇದರ ಕಾಯ್ದೆ ಅಡಿಯಲ್ಲಿ ಬರುತ್ತಾ?
1: ಖಂಡಿತ. 14 ವರ್ಷದ ಒಳಗಿನ ಮಕ್ಕಳು ಯಾವುದೇ ಕೆಲಸವನ್ನ ಮಾಡೋ ಹಾಗಿಲ್ಲ, ಸಂಪೂರ್ಣ ನಿಷೇಧವಿದೆ. ಆದ್ರೆ 14 ವರ್ಷದಿಂದ 18ನೇ ವರ್ಷದ ವಯೋಮಾನದ ಒಳಗಿನ ಕಿಶೋರ ಕಾರ್ಮಿಕರು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ಮಾಡಬಹುದು. ಆದ್ರೆ ಅದಕ್ಕೂ ಕೂಡ ಕೆಲವು ಷರತ್ತುಗಳಿದೆ, ನಿಯಮಗಳಿದೆ. ಏನಂತ ಹೇಳಿದ್ರೆ, ಅವರು 5 ಗಂಟೆಗಿಂತ ಹೆಚ್ಚು ಕೆಲಸ ಮಾಡೋ ಹಾಗಿಲ್ಲ ಅನ್ನುವಂತಹದ್ದು, ಮತ್ತೆ 3 ಗಂಟೆ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ವಿರಾಮವನ್ನ ಕೊಟ್ಟು ಮತ್ತೆ ಆ ಕೆಲಸವನ್ನ ಮುಂದುವರಿಸಬೇಕು ಅನ್ನುವಂಥದ್ದು, ಕಲಿಕೆಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದು, ಮತ್ತೆ ಹೆಚ್ಚು ಯಾವುದೇ ರೀತಿಯ ದೈಹಿಕವಾಗಿ ಮಾನಸಿಕವಾಗಿ ಆ ಮಕ್ಕಳಿಗೆ ಹೊರೆ ಆಗದೇ ಇರುವಂತ ರೀತಿಯಲ್ಲಿ ಮಕ್ಕಳಿಗೆ ಕೆಲಸ ಮಾಡಿಸ್ಬೇಕು ಅನ್ನುವಂಥದ್ದಿದೆ. ಅದು ಕಿಶೋರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಇರುವಂತ ರಿಸ್ಟ್ರಿಕ್ಷನ್ಸ್. ಅದು ಆ ಮಕ್ಕಳಲ್ಲಿ ಏನು ಸುಪ್ತವಾಗಿರುವಂತ ಆ ಪ್ರತಿಭೆ ಅರಳೋದಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು. ಆದ್ರೆ ಆ ಪ್ರತಿಭೆಗೆ ನಾವು ಅವಕಾಶ ಮಾಡಿಕೊಡುವಂತ ವೇದಿಕೆ ಅವರ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ನಾವು ಈ ಕಾಯ್ದೆನಲ್ಲೂ ಕೂಡ ಒಂದು ಅವಕಾಶ ಇದೆ, ಜೊತೆಗೆ ಒಂದು ಆದೇಶವನ್ನು ಕೂಡ ನಾವು ಸರ್ಕಾರದಿಂದ ಹೊರಡಿಸಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಮಗುವನ್ನ ಒಂದು ಸಿನಿಮಾ ಇರಬಹುದು ಅಥವಾ ಸೀರಿಯಲ್ ಗೆ ಇರಬಹುದು ತೊಡಗಿಸಿಕೊಳ್ಬೇಕಾದ್ರೆ ಮೊದಲು ಅವರು ಆ ಒಂದು ವ್ಯಾಪ್ತಿಯ ಜಿಲ್ಲಾಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಳ್ಬೇಕು ಅನ್ನುವಂಥದ್ದು. ಎರಡನೇದಾಗಿ, ಯಾವುದೇ ಮಗುಗೆ ಆ ಶಿಕ್ಷಣಕ್ಕೆ ತೊಡಕಾಗಬಾರದು ಅನ್ನುವಂಥದ್ದು. ಮೂರನೇದು, 27 ದಿನಗಳಿಗಿಂತ ಹೆಚ್ಚು ದಿನಗಳು ಆ ಮಗುವನ್ನ ಆ ಒಂದು ಆ ನಟನೆಗೆ ಬಳಸ್ಕೊಳ್ಬಾರದು ಅನ್ನುವಂಥದ್ದು.
0: ತಿಂಗಳಲ್ಲ,
1: ನಿರಂತರವಾಗಿ
0: 27 ದಿನ
1: ಕೆಲಸ ಮಾಡೋದಿಕ್ಕೆ ಮಗುವನ್ನ ಬಳಸ್ಕೊಳ್ಬಾರದು ಅನ್ನುವಂಥದ್ದು. ಮತ್ತೆ ಆ ಮಗುಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಆ ಒಂದು ಸಂರಕ್ಷಿತ ಪ್ರದೇಶದಲ್ಲಿ ಆ ಮಗು ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತೆ ಅದಕ್ಕೆ ಪೌಷ್ಟಿಕ ಆಹಾರವನ್ನ ಒದಗಿಸುವಂತದ್ದಾಗಬೇಕು. ಜೊತೆಗೆ ಆ ಮಗುಗೆ 5 ಗಂಟೆ ಮಾತ್ರ ಈ ನಟನೆ ಇದರಲ್ಲಿ ತೊಡಗಿಸಬೇಕು ಅನ್ನುವಂಥದ್ದಿರೋದು. 3 ಗಂಟೆ ತೊಡಗಿದ ನಂತರದಲ್ಲಿ ವಿರಾಮವನ್ನ ಆ ಮಗುಗೆ ಕೊಡಬೇಕು ಅನ್ನುವಂಥದ್ದು. ಇದಲ್ಲದೆ ಆ ಮಗುವಿಗೆ ಏನು ಸಂಭಾವನೆ ಬರುತ್ತೋ ಅದರಲ್ಲಿ 20% ಅನ್ನ ಆ ಮಗುವಿನ ಅಕೌಂಟ್ಗೆ ಅವರು ಡೆಪಾಸಿಟ್ ಮಾಡಬೇಕು ಅನ್ನುವಂಥದ್ದು. ಈ ತರದೆಲ್ಲ ರಿಸ್ಟ್ರಿಕ್ಷನ್ಸ್ ಇದೆ.
0: ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದೆ, ಇಲಾಖೆ ಕೂಡ ಇದ್ರ ಬಗ್ಗೆ ಕೆಲಸವನ್ನ ಮಾಡ್ತಾ ಇದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಅನುಷ್ಠಾನದಲ್ಲಿ ಇದೆ, ಹೇಗೆ ಜನರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳೋದು ಹೇಗೆ?
1: ಇದಕ್ಕೆ ಹೆಚ್ಚಿನ ಅವೇರ್ನೆಸ್ ಬಹಳ ಮುಖ್ಯ. ಪೋಷಕರಿರಬಹುದು, ಮತ್ತೆ ಕೆಲಸಕ್ಕೆ ನೇಮಿಸಿಕೊಳ್ಳುವಂತ ಮಾಲೀಕರಿರಬಹುದು, ಸಾರ್ವಜನಿಕರಿರಬಹುದು, ಎಲ್ಲರಿಗೂ ಕೂಡ ಒಂದು ಅರಿವನ್ನ ಮೂಡಿಸುವಂತದ್ದು ಬಹಳ ಮುಖ್ಯ ಅಂತ ಭಾವಿಸ್ತೇನೆ. ಇದಕ್ಕೋಸ್ಕರ ನಾವು ಪ್ರತಿ ಜಿಲ್ಲೆನಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೇವೆ. ಇದೊಂದು ಸಾಮಾಜಿಕ ಸಮಸ್ಯೆ ನನ್ನ ಪ್ರಕಾರ. ಈ ಸಾಮಾಜಿಕ ಸಮಸ್ಯೆಯನ್ನ ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಇದು ಕೇವಲ ಯಾವುದು ಒಂದು ಇಲಾಖೆಯಿಂದ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಇತರ ಇಲಾಖೆಗಳ ಒಂದು ಸಹಕಾರ ಬೇಕಾಗುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆ ಇರಬಹುದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರಬಹುದು, ಶಿಕ್ಷಣ ಇಲಾಖೆ, ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಇರಬಹುದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಇರಬಹುದು, ನಗರಾಭಿವೃದ್ಧಿ ಇಲಾಖೆ, ಕೈಗಾರಿಕಾ ಇಲಾಖೆ, ಹೀಗೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಇಲಾಖೆಗಳ ಸಹಕಾರ ನಮಗೆ ಬೇಕಾಗುತ್ತೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಒಂದು ಮಗು ನಮ್ಗೆಲ್ಲಾದ್ರೂ ಕೆಲಸ ಮಾಡ್ತಾ ಇರುವಂತದ್ದು ಕಂಡು ಬಂತು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಮಾಡುವಾಗ ನಮ್ಗೆ ಪೊಲೀಸರ ಸಹಕಾರ ಬೇಕಾಗ್ತದೆ. ಆ ಮಗುವಿನ ಶಿಕ್ಷಣದ ಮುಂದುವರಿಕೆಗೆ ನಾವು ಸಹಾಯ ಬೇಕು ಅಂದಾಗ ಶಿಕ್ಷಣ ಇಲಾಖೆಯ ಒಂದು ಸಹಕಾರ ನಮ್ಗೆ ಬೇಕಾಗುತ್ತೆ. ಮತ್ತೆ ಆ ಮಗುವಿಗೆ ತಕ್ಷಣದಲ್ಲಿ ಒಂದು ಆಶ್ರಯ, ಒಂದು ಪೋಷಣೆ ಬೇಕು ಅಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಹಕಾರ ಬೇಕಾಗ್ತದೆ. ಹೀಗೆ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಎಲ್ಲ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳೋದಿಕ್ಕೆ ನಾವು ಅವಕಾಶ ಇದೆ. ಅದಕ್ಕೆ ನಾವು ಕಾಯ್ದೆಯ ಸೆಕ್ಷನ್ 17 ನಲ್ಲಿ ನಾವು ಈ ಎಲ್ಲಾ ಇಲಾಖೆಯ ಅಧಿಕಾರಿಗಳನ್ನ ನಿರೀಕ್ಷಕರು ಅಂತೇಳಿ ನಾವು ಅವರನ್ನ ನೇಮಕ ಮಾಡಿದ್ದೇವೆ ಅನ್ನುವಂತ.
0: ಇನ್ನು ಈ ಜಾಗೃತಿ ಮೂಡಿಸೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಸಾಕಷ್ಟು ಇಲಾಖೆಗಳ ಸಹಕಾರವನ್ನ ನೀವು ಕೂಡ ಪಡ್ಕೊಳ್ತಾ ಇದ್ದೀರಾ. ಆದ್ರೆ ಈ ರೀತಿಯ ಒಂದು ಘಟನೆಗಳು ಅಥವಾ ಇಂಥ ಬಾಲ ಅಥವಾ ಕಿಶೋರ ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿದೆ, ಇಲ್ಲಿ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅಂತ ನಿಮಗೆ ಯಾರಾದ್ರೂ ದೂರನ್ನ ಕೊಟ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ, ಯಾವ ರೀತಿ ನಡೆಯುತ್ತೆ?
1: ನಮ್ಗೆ ಮಕ್ಕಳ ಸಹಾಯವಾಣಿ 1098 ಇರಬಹುದು, ನಮ್ದು ಕಾರ್ಮಿಕ ಸಹಾಯವಾಣಿ ಇದೆ.

0: 555214 ಪೊಲೀಸ್ ಸಹಾಯವಾಣಿ 112 ಇದೆ. ಈ ರೀತಿ ಯಾವುದೇ ರೂಪದಲ್ಲಿ ನಮಗೆ ದೂರುಗಳು ಸ್ವೀಕೃತ ಆದಂತ ನಂತರದಲ್ಲಿ ಪೊಲೀಸ್ ಇಲಾಖೆ ಮತ್ತೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಮತ್ತು ನಮ್ಮ ಇಲಾಖೆ ಹೀಗೆ ಒಂದು ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕೆಲಸ ಮಾಡ್ತಾ ಇರುವಂತ ಆ ಸಂಸ್ಥೆಗೆ ನಾವು ವಿಸಿಟ್ ಮಾಡಿ ಅದನ್ನೆಲ್ಲ ಗಮನಿಸ್ಕೊಳ್ತೀವಿ ಮೊದಲೇನೆ. ಆಗ ಮಗು ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ನಮ್ಮ ವಶಕ್ಕೆ ತೆಗೆದುಕೊಳ್ತೀವಿ. ಆ ಮಗುವನ್ನ ರಕ್ಷಣೆ ಮಾಡುವಂತ ಆ ಸಂದರ್ಭದಲ್ಲಿ ಆ ಒರಟುತನ ಇರಬಾರದು. ಯಾಕೆ ಅಂತ ಹೇಳಿದ್ರೆ
1: ಮನಸ್ಸಿಗೆ
0: ಆಘಾತ ಆಗಬಾರದು. ಅದು ಬಹಳ ಮುಖ್ಯವಾದಂತಹದ್ದು. ಆ ಮಗುವಿನಿಂದ ಮಾಹಿತಿಯನ್ನ ಪಡೆದುಕೊಂಡು ನಾವು ಅದೆಲ್ಲವನ್ನು ಕೂಡ ನೋಟ್ ಮಾಡಿಕೊಳ್ತೀವಿ. ಹಾಗೆ ಮಾಲೀಕರಿಗೂ ಕೂಡ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ಆ ಮಗುವನ್ನ ಅವರಿಂದ ನಾವು ರಕ್ಷಣೆ ಮಾಡಿಬಿಟ್ಟು ಏನಾದರೂ ಆ ಶಿಕ್ಷಣವನ್ನ ಮೊಟಕುಗೊಳಿಸಿದ್ರೆ ನೇರವಾಗಿ ಆ ಶಾಲೆಗೆ ನಾವು ದಾಖಲು ಮಾಡಿ ಆ ಮಗುವನ್ನ ಅವ್ರ ಪೋಷಕರ ವಶಕ್ಕೆ ಕೊಡ್ತೀವಿ, ಇಲ್ಲಾಂದ್ರೆ CWC ಸೇರಿಸ್ತೀವಿ. ಈ ತರದ್ದು ಕ್ರಮಗಳಾಗ್ತದೆ.
1: ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಒಂದು ಊರಿನಿಂದ ಒಂದು ಊರಿಗೆ ವಲಸೆ ಬಂದಂತಹ ಮಕ್ಕಳು ಕೂಡ ಇರ್ತಾರೆ. ಸೊ ಆ ರೀತಿಯಲ್ಲಿದ್ದಾಗ ಅವರ ಪೋಷಕರನ್ನ ಭೇಟಿ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಹುಡುಕಿ ಅವರಿಗೆ ಸೇರಿಸುವಂತಹ ಕೆಲಸಗಳ ಕಾರ್ಯಗಳು ಏನಾದ್ರು ನಡೆಯುತ್ತಾ ಅಥವಾ ಇಲ್ಲೇ ಡಿಸಿಷನ್ ತಗೊಳಕಾಗತ್ತ?
0: ಅದು ಆ ಒಂದು ಚೈಲ್ಡ್ ವೆಲ್ಫೇರ್ ಕಮಿಟಿ ಅಂತ ಏನಿರುತ್ತೋ ಅವರು ಇದೆಲ್ಲವನ್ನು ಕೂಡ ತಾವೇನ್ ಹೇಳಿದ್ರೆ ಇದೆಲ್ಲವನ್ನು ಕೂಡ ಕೂಲಂಕಷವಾಗಿ ಆ ಸಮಿತಿ ಅಲ್ಲಿ ಚರ್ಚೆ ಮಾಡಿ ಒಂದು ಡಿಸಿಷನ್ ತಗೊಂಡು ಆಮೇಲೆ ಅವ್ರ ವಶಕ್ಕೆ ಕೊಡುವಂತದ್ದು. ಅದು
1: ಇಲ್ಲಿ ತಂದೆ ತಾಯಿಗಳ ಪರಿಸ್ಥಿತಿ ಹದಗೆಟ್ಟಿರೋದ್ರಿಂದ ಮನೆಗೆ ಮಗುವಿನ ಒಂದು ಏನು ಆದಾಯ ಆಧಾರವಾಗಿದೆ ಕುಟುಂಬಕ್ಕೆ ಅನ್ನೋದು ಏನಾದ್ರೂ ಕಂಡು ಬಂದ್ರೆ ಆ ರೀತಿ ಒಂದು ಸಿಚುವೇಶನ್ ಅಲ್ಲಿ ಏನು ಮಾಡಬಹುದು?
0: ಈಗ ಯಾವುದೇ ಪೋಷಕರಾದ್ರೂ ಕೂಡ ಅವರು ಯಾವ್ದಾದ್ರು ಒಂದು ದುಡಿಮೆನಲ್ಲಿ ತೊಡ್ಕೊಂಡಿರ್ತಾರೆ. ಆದ್ರೆ ಈ ಮಗು ದುಡಿಯೋದ್ರಿಂದ ಇನ್ನು ಸ್ವಲ್ಪ ಹೆಚ್ಚಿನ ಆದಾಯ ಬರುತ್ತೆ, ಒಂದು ಸಂಸಾರದ ನಿರ್ವಹಣೆ ಸುಲಭ ಆಗುತ್ತೆ ಅನ್ನುವಂತ ತಪ್ಪು ಭಾವನೆ ಅವ್ರಿಗೆ ಇರ್ತದೆ ಹೊರತು ಈ ಮಗುವಿನ ದುಡಿಮೆ ಇದ್ರೆ ಮಾತ್ರ ನಮ್ಗೆ ಜೀವನ ನಿರ್ವಹಣೆ ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂತಹದ್ದ ಪರಿಸ್ಥಿತಿ ಏನು ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಪೋಷಕರಿಗೆ ನಾವು ಅದ್ರ ಬಗ್ಗೆ ಅರಿವನ್ನ ಮಾಡಿಸ್ಕೊಡ್ಬೇಕಾಗ್ತದೆ. ಆ ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಬೇಕು. ಇಲ್ಲಾಂತಂದ್ರೆ ಅವನು ಒಬ್ಬ ಆ ತಂದೆ ತಾಯಿ ಏನ್ ವೃತ್ತಿ ಮಾಡ್ತಾ ಇದಾರೋ ಆ ವೃತ್ತಿಯನ್ನೇ ಇವನು ಮಾಡ್ತಾನೆ ಹೊರತು ಆ ಮಗುವಿನ ಭವಿಷ್ಯದ ಬದುಕು ಉತ್ತಮವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಪೋಷಕರಿಗೂ ಕೂಡ ನಾವು ತಿಳುವಳಿಕೆಯನ್ನ ಹೇಳಬೇಕಾಗತ್ತೆ ಅನ್ನುವಂಥದ್ದು. ನೋಡಿ, ಅದಕ್ಕೆ 1986 ಕಾಯ್ದೆನಲ್ಲಿ ಪೋಷಕರಿಗೆ ನಾವು ಯಾವುದೇ ಒಂದು ಫೈನ್ ಆಗ್ತಾ ಇರಲಿಲ್ಲ. ಈ ಒಂದು ತಿದ್ದುಪಡಿ ಕಾಯ್ದೆನಲ್ಲಿ ಪೋಷಕರು ಏನಾದರೂ ಮತ್ತೆ ಪುನರಾವರ್ತಿತವಾಗಿ ಆ ಮಗುವನ್ನ ಈ ಕೆಲಸಕ್ಕೆ ತೊಡಗಿಸಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಕೂಡ 10,000 ವರೆಗೆ ಅವ್ರಿಗೆ ದಂಡ ವಿಧಿಸ್ಲಿಕ್ಕೆ ಈ ಕಾಯ್ದೆನಲ್ಲಿ ಅವಕಾಶ ಇದೆ ಅನ್ನುವಂಥದ್ದು.
1: ಈಗ ಪೋಷಕರ ಬಗ್ಗೆ ಹೇಳಿದ್ರಿ, ಇದೇ ರೀತಿ ಮಾಲೀಕರು ಕಾರ್ಖಾನೆಯಲ್ಲಿ ಪುನರಾವರ್ತನೆ ಮಾಡಿದ್ರೆ
0: ಅವ್ರಿಗೂ ಇದೆ ಜೈಲು ಶಿಕ್ಷೆ ಮತ್ತೆ ಫೈನ್ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಯಾರಾದ್ರೂ ಈ ಒಂದು ಅಪರಾಧ ಮಾಡಿದ್ರೆ ಬಾಲಕಾರ್ಮಿಕ ಅಥವಾ ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ತೊಡಗಿಸುವಂತ ಇಂಥ ಅಪರಾಧದ ಕೃತ್ಯವನ್ನ ಮಾಡಿದ್ರೆ ಅವ್ರಿಗೆ 6 ತಿಂಗಳಿಂದ 2 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ ಮತ್ತೆ 20,000 ರಿಂದ 50,000 ವರೆಗೆ ದಂಡ ಇದೆ. ಇದೇನಾರ ಪುನರಾವರ್ತನೆ ಮಾಡಿದ್ರೆ ಪುನರಾವರ್ತಿತ ಅಪರಾಧಕ್ಕೆ ಮೊದಲು 6 ತಿಂಗಳಿಂದ 2 ವರ್ಷ ಇತ್ತು, ಈಗ 1 ವರ್ಷದಿಂದ 3 ವರ್ಷದವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸುವಂತ ಪ್ರಾವಧಾನಗಳು ಈ ಕಾಯ್ದೆನಲ್ಲಿ ಇದೆ ಅನ್ನುವಂತದ್ದು.
1: ಇಂತಹ ಘಟನೆಗಳು ಏನಾದರೂ ಕಂಡು ಬಂದಿದೆಯಾ?
0: ಖಂಡಿತ ಬಂದಿದೆ. ಸಾಕಷ್ಟು ನಮ್ಮ ಇಲಾಖೆಯ ನಿರೀಕ್ಷಕರಿರಬಹುದು, ಅಧಿಕಾರಿಗಳಿರಬಹುದು, 1,000 ಮೊಕದ್ದಮೆಗಳನ್ನ ದಾಖಲಿಸಿದ್ದಾರೆ. ತುಂಬಾ ಎಲ್ಲಾ ಪ್ರಕರಣದಲ್ಲೂ ಕೂಡ ಒಂದು ದಂಡವನ್ನು ಕೂಡ ವಿಧಿಸಲಾಗಿದೆ. ಕೆಲವು ಪ್ರಕರಣಗಳಲ್ಲಿ ಜೈಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂತ ಒಂದು ಉದಾಹರಣೆಗಳು ಕೂಡ ಇದೆ ಅನ್ನುವಂಥದ್ದು.
1: ಕೇಳಿದ್ರಲ್ಲ ಕೇಳುಗರೆ, ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಲಿಕ್ಕೆ, ತೊಡೆದು ಹಾಕ್ಲಿಕ್ಕೆ ಸರ್ಕಾರ ಸಾಕಷ್ಟು ನಿಯಮಗಳನ್ನ ಕಾಯ್ದೆಗಳನ್ನ ಮಾಡಿದೆ. ಹಾಗೇನೆ ಮಕ್ಕಳ ಪ್ರತಿಭೆಯನ್ನ ಹೊರತರಲಿಕ್ಕೆ ಕೂಡ ಸಾಕಷ್ಟು ಸರಳವಾದ ನಿಯಮಗಳನ್ನ ಮಾಡಿದೆ. ಈ ಎಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು ನಮ್ಮ ಪೋಷಕರು, ನಾವುಗಳು ಅರ್ಥ ಮಾಡಿಕೊಳ್ಬೇಕು. ಸಮಾಜದಲ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯೋದಿಕ್ಕೆ ನಾವು ಕೂಡ ಸಹಕಾರ ನೀಡಬೇಕು, ಇಲಾಖೆಗಳ ಜೊತೆಗೆ ಕೈ ಜೋಡಿಸಬೇಕು. ಇನ್ನು ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ನೀವು ಖಂಡಿತವಾಗಿ ಮೌನವಾಗಿರಬಾರದು, ಎಚ್ಚೆತ್ತುಕೊಳ್ಬೇಕು. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098ಕ್ಕೆ ಕಾಲ್ ಮಾಡಿ ದೂರನ ನೀಡಬಹುದು, ಅಥವಾ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಕರೆ ಮಾಡಬಹುದು, ಇಲ್ಲವೇ ಹತ್ತಿರದ ಪೊಲೀಸ್ ಠಾಣೆ ಕರೆ ಮಾಡಿ ಮಾಹಿತಿಯನ್ನ ನೀಡಬಹುದು. ನಿಮ್ಮ ಒಂದು ಕರೆ, ಒಂದು ಮಾಹಿತಿ ಮಗುವಿನ ಭವಿಷ್ಯವನ್ನ ನೀವು ಹಸನ ಮಾಡಬಹುದು. ಸೊ ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರಿಗೆ ಧನ್ಯವಾದಗಳು. ನಮಸ್ಕಾರ.
0: ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಸಾರ್ವಜನಿಕರಿಗೆ, ಇತರ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಆಕಾಶವಾಣಿ ಮೂಲಕ ಸಾಕಷ್ಟು ವಿಚಾರಗಳನ್ನು ಬಿತ್ತರ ಮಾಡೋದ್ರ ಮೂಲಕ ಒಂದು ಒಳ್ಳೆ ಅರಿವನ್ನ ತಾವು ಮೂಡಿಸೋದ್ರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ, ತಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ.
1: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಅಂಗವಾಗಿ ಪ್ರಾಯೋಜಿತ ಸಂದರ್ಶನ ಇದುವರೆಗೂ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ, ಇವರೊಂದಿಗೆ ನಿರ್ಮಲಾ ಎಸ್.
2: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
2: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
2: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
3: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 7:30:28.
2: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
2: ಕಾನೂನು ಉಲ್ಲಂಘಿಸಿದವರಿಗೆ 6-2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000-50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
3: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
6: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
5: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
6: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
5: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
0: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ ಕಾಣ ಕೇಳಣ್ಣ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದ್ಯಾ?
5: ಸರಿ ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
4: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
6: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
1: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
8: ಜಲ ಜಲ ಜಲಧಾರೆಯಾಗಿ ಭುವಿಯಾಂತರಾಳದಿಂದ ಸುರಿದ ಜೀವದ
9: ಆಕಾಶವಾಣಿ. ಈಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
10: ಏನಾಗಲಿ ಮುಂದೆ ಸಾಗುನಿ,
11: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
12: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
11: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
12: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ವಿಶ್ವ ಫಿಫಾ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೆಕ್ಸಿಕೋಗೆ ಗೆಲುವು. ವಾರ್ತೆಗಳ ವಿವರ. ಹಲವು ಪ್ರಮುಖ ಆರ್ಥಿಕತೆಗಳು ಅಸ್ಥಿರತೆ ಎದುರಿಸುತ್ತಿರುವಂತಹ ಈ ಸಮಯದಲ್ಲಿ ಭಾರತದ ಅಭಿವೃದ್ಧಿ ಪಥ ಜಾಗತಿಕವಾಗಿ ಪ್ರೇರಣೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇಶದ ಎಲ್ಲ 28 ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಾಗಿ ಶ್ರಮಿಸಬೇಕು ಮತ್ತು ಇಂಧನ ವಲಯದಲ್ಲಿ ಜಾಗತಿಕ ಉತ್ತಮ ಪದ್ದತಿಗಳನ್ನು ಅಳವಡಿಸಿಕೊಂಡು ದೇಶವನ್ನು ಸ್ವಾವಲಂಬನೆಯತ್ತ ಮುನ್ನಡೆಸಬೇಕು ಎಂದು ಕರೆ ನೀಡಿದ್ದಾರೆ. ಯುವಜನತೆ ಮತ್ತು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ವ್ಯಾಪಾರ ಒಪ್ಪಂದಗಳ ಪ್ರಯೋಜನಗಳನ್ನು ತಲುಪಿಸಲು ಹಾಗೂ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ರಾಜ್ಯಗಳು ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಎಲ್ ನೀನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜಲ ಸಂರಕ್ಷಣೆ ಮತ್ತು ಸಾವಯವ ಕೃಷಿಗೆ ಆದ್ಯತೆ ನೀಡುವಂತೆ ಕೋರಿದ ಅವರು, ಕೃಷಿ ಪ್ರಗತಿಗಾಗಿ ಆಕಾಂಕ್ಷಿ ಜಿಲ್ಲೆಗಳ ಮಾದರಿಯಲ್ಲಿ 100 ಜಿಲ್ಲೆಗಳನ್ನು ಗುರುತಿಸಲು ಸಲಹೆ ನೀಡಿದ್ದಾರೆ. ಇದೇ ವೇಳೆ ಸೈಬರ್ ವಂಚನೆ ಮತ್ತು ಮಾದಕ ವಸ್ತು ಮುಂತಾದ ಸಾಮಾಜಿಕ ಸವಾಲುಗಳ ವಿರುದ್ದ ಜಂಟಿ ಹೋರಾಟಕ್ಕೆ ಕರೆ ನೀಡಿದ ಪ್ರಧಾನಿ, ಕೃತಕ ಬುದ್ದಿಮತ್ತೆ ಮತ್ತು ದತ್ತಾಂಶಗಳ ಕೇಂದ್ರಗಳ ಅವಕಾಶಗಳನ್ನು ಬಳಸಿಕೊಳ್ಳುವಂತೆ ಕೋರಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ನರೇಂದ್ರ ಮೋದಿಯವರು ಇದೇ 14ರಿಂದ 18ರವರೆಗೆ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರ ಜೊತೆಗೆ ಭಾರತ ಮತ್ತು ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೆಯ ಭಾಗವಹಿಸುವಿಕೆಯಾಗಿದೆ. ಇದೇ 16 ಮತ್ತು 17 ಶೃಂಗಸಭೆಯ ಜನಸಂಪರ್ಕ ಕಾರ್ಯಕ್ರಮಗಳಿಗೆ ಮೀಸಲಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇತರ ಆಮಂತ್ರಿತ ರಾಷ್ಟಗಳೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಅಂತಾರಾಷ್ಟೀಯ ಸಹಭಾಗಿತ್ವ, ಸಮತೋಲಿತ ಬೆಳವಣಿಗೆ ಹಾಗೂ ಕೃತಕ ಬುದ್ದಿಮತ್ತೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಚರ್ಚೆಗಳು ಜರುಗಲಿವೆ. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿ ಜಂಟಿಯಾಗಿ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೂ ಪ್ಯಾರಿಸ್ನಲ್ಲಿ ನಡೆಯಲಿರುವ ಯುರೋಪಿನ ಪ್ರಮುಖ ತಂತ್ರಜ್ಞಾನ ಸಮಾವೇಶ ವಿವಾಟೆಕ್ ಶೃಂಗಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಮತ್ತೊಂದೆಡೆ ಇದೇ 14ರಿಂದ 16ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾಕ್ಕೆ ಭೇಟಿಯನ್ನು ನೀಡಲಿದ್ದು, 1993ರಲ್ಲಿ ಆ ದೇಶ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವಂತಹ ಮೊದಲ ಐತಿಹಾಸಿಕ ಭೇಟಿ ಇದಾಗಿದೆ. ಪ್ರವಾಸದ ಅವಧಿಯಲ್ಲಿ ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಮತ್ತು ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರೊಂದಿಗೆ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಆರ್ಥಿಕ ಸಂಬಂಧಗಳನ್ನು ವೃದ್ಧಿಸುವ ಕುರಿತು ಪ್ರಧಾನಿ ಉನ್ನತ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದಾರೆ. ಗಲ್ಫ್ ಪ್ರದೇಶದ ಕಡಲ ಭದ್ರತಾ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಭಾರತೀಯ ನಾವಿಕರ ರಕ್ಷಣೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಸಂಘರ್ಷ ಪೀಡಿತ ಜಲ ಪ್ರದೇಶಗಳಲ್ಲಿ ಸಂಚರಿಸುವ ಹಡಗುಗಳಲ್ಲಿ ಇರುವಂತಹ ಭಾರತೀಯ ನಾವಿಕರು ತೀವ್ರ ಎಚ್ಚರಿಕೆ ವಹಿಸುವಂತೆ ಹಾಗೂ ಹಡಗು ಕಂಪನಿಗಳು ಭದ್ರತಾ ನಿಯಮಗಳ ಅನುಸಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಡಗು ಸಾರಿಗೆ ಮಹಾನಿರ್ದೇಶನಾಲಯ ಸೂಚನೆ ನೀಡಿದೆ. ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ಗಲ್ಫ್ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ನಾವಿಕರ ಸುರಕ್ಷತೆಗೆ ಬದ್ಧವಾಗಿದೆ ಎಂದು ಹೇಳಿದ್ದಾರೆ. ತುರ್ತು ನೆರವಿಗಾಗಿ ವಿವಿಧ ಸಚಿವಾಲಯಗಳು ಹಾಗೂ ರಾಯಭಾರ ಕಚೇರಿಗಳು ನಿಕಟ ಸಮನ್ವಯದೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತಿವೆ. ಇತ್ತೀಚಿನ ಘಟನೆಗಳಲ್ಲಿ ಮೃತಪಟ್ಟ ನಾವಿಕರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಆದೇಶಿಸಲಾಗಿದ್ದು, ಸಂತ್ರಸ್ತರಿಗೆ ಸಹಾಯ ಮಾಡಲು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ತುರ್ತು ಸಹಾಯವಾಣಿಗಳನ್ನು ಆರಂಭ ಮಾಡಲಾಗಿದೆ ಎಂದು ಬಂದರು ಮತ್ತು ಹಡಗು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವದ ವಿವಿಧೆಡೆ ನಡೆಯುತ್ತಿರುವಂತಹ ಸಂಘರ್ಷಗಳು ಜಾಗತಿಕವಾಗಿ ಭಾರೀ ಆರ್ಥಿಕ ಹೊರೆಯನ್ನು ಹೇರುತ್ತಿದ್ದು ಅಂತಾರಾಷ್ಟೀಯ ಸಮುದಾಯವು ರಾಜತಾಂತ್ರಿಕತೆಯ ಮೂಲಕ ಇವುಗಳ ದುಷ್ಪರಿಣಾಮಗಳನ್ನು ತಗ್ಗಿಸಲು ಶ್ರಮಿಸಬೇಕು ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಫಿನ್ಲ್ಯಾಂಡ್ನಲ್ಲಿ ನಡೆದಂತಹ ಕುಲ್ತಾರಂತ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಇಂಧನ ಖರೀದಿಯ ನಿರ್ಧಾರಗಳು ರಾಷ್ಟೀಯ ಹಿತಾಸಕ್ತಿ ಮತ್ತು ಕೈಗೆಟಕುವ ದರ ಆಧರಿಸಿ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗಲ್ಫ್ ವಲಯದ ಜೊತೆಗಿನ ಬಾಂಧವ್ಯವನ್ನು ಶ್ಲಾಘಿಸಿದ ಅವರು, ಬದಲಾಗುತ್ತಿರುವಂತಹ ಯುದ್ಧ ತಂತ್ರಜ್ಞಾನಗಳು ಭಾರತ ಐರೋಪ್ಯ ಒಕ್ಕೂಟ ನಡುವಿನ ರಕ್ಷಣಾ ಸಹಕಾರಕ್ಕೆ ನೂತನ ಅವಕಾಶಗಳನ್ನು ತೆರೆದಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಫಿನ್ಲ್ಯಾಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಅವರನ್ನು ಭೇಟಿ ಮಾಡಿದ ಸಚಿವರು, ಅಸ್ಥಿರ ಜಾಗತಿಕ ವಾತಾವರಣದಲ್ಲಿ ರಾಜತಾಂತ್ರಿಕತೆಯ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ. ಡಿಜಿಟಲೀಕರಣ ಮತ್ತು ಸುಸ್ಥಿರತೆ ವಲಯದಲ್ಲಿ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಮುನ್ನಡೆಸಲು ಸಚಿವರು ಬದ್ದತೆ ವ್ಯಕ್ತಪಡಿಸಿದ್ದಾರೆ. ಪ್ರವಾಸದ ಅಂಗವಾಗಿ ಯುಎಇ ಸಹಾಯಕ ವಿದೇಶಾಂಗ ಸಚಿವೆ ಲಾನಾ ನುಸೈಬೆ ಅವರನ್ನು ಭೇಟಿಯಾದ ಸಚಿವರು, ಭಾರತ ಯುಎಇ ನಡುವಿನ ಸಮಗ್ರ ಕಾರ್ಯತಂತ್ರ ಪಾಲುದಾರಿಕೆಯ ಪ್ರಗತಿಯನ್ನು ಪರಾಮರ್ಶಿಸಿ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 2 ದಿನಗಳ ಕಾಲ ಸ್ವಿಟ್ಜರ್ಲೆಂಡ್ಗೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಪ್ರವಾಸದ ಅವಧಿಯಲ್ಲಿ ಅವರು ಸ್ವಿಟ್ಜರ್ಲೆಂಡ್ ಅಧ್ಯಕ್ಷ ಗೈ ಪಾರ್ಮೆಲಿನ್, ಆರ್ಥಿಕ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಹೆಲೆನ್ ಬುಡ್ಲಿಗರ್, ಆರ್ಟಿಡ ಮತ್ತು ಅಲ್ಲಿನ ಪ್ರಮುಖ ಔಷಧೋದ್ಯಮದ ನಾಯಕರನ್ನು ಭೇಟಿಯಾಗಲಿದ್ದಾರೆ. ಈ ಭೇಟಿಯು ಭಾರತ ಸ್ವಿಟ್ಜರ್ಲೆಂಡ್ ಆರ್ಥಿಕ ಬಾಂಧವ್ಯವನ್ನು ಬಲಪಡಿಸಲಿದ್ದು, ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಅನುಷ್ಠಾನ, ಕಾರ್ಯಾಚರಣೆಯ ಸಮಸ್ಯೆಗಳ ಪರಿಹಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಹೆಚ್ಚಳದ ಕುರಿತು ಚರ್ಚಿಸಲು ನೆರವಾಗಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಜ್ಯೂರಿಚ್ನಲ್ಲಿ ಸ್ವಿಸ್ ಕಂಪನಿಗಳು ಹಾಗೂ ಹೂಡಿಕೆದಾರರನ್ನು ಭೇಟಿ ಮಾಡಲಿರುವ ಸಚಿವರು, ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಯೋಗವನ್ನು ಮತ್ತಷ್ಟು ವಿಸ್ತರಿಸುವ ಕುರಿತು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತವು ಮಹತ್ವಾಕಾಂಕ್ಷಿ ಹಾಗೂ ಬದ್ದತೆಯುಳ್ಳ ದೃಢವಾದ ಜಾಗತಿಕ ನಾಯಕನಾಗಿ ಹೊರಹೊಮ್ಮಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜವಾಬ್ದಾರಿಯುತ ಹಾಗೂ ಅಂತರ್ಗತ ನಾಯಕತ್ವ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ಭಾರತದ ಧ್ವನಿ ಪ್ರಬಲವಾಗಿ ಮೊಳಗುವಂತೆ ಮಾಡಿದೆ. COVID-19 ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಆರಂಭಿಸಿದ ಲಸಿಕಾ ಮೈತ್ರಿ ಯೋಜನೆಯಡಿ 99 ದೇಶಗಳಿಗೆ 30.12 ಕೋಟಿಗೂ ಹೆಚ್ಚು ಡೋಸ್ ಲಸಿಕೆಗಳನ್ನು ಪೂರೈಸುವ ಮೂಲಕ ಜಾಗತಿಕ ಮಟ್ಟದಲ್ಲಿ ಮಾನವೀಯ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಿತು. ಈ ಯೋಜನೆಯಡಿ ತನ್ನ ನೆರೆಹೊರೆ ಮೊದಲು ನೀತಿಯ ಅನ್ವಯ ಬಾಂಗ್ಲಾದೇಶ ಸೇರಿದಂತೆ ನೆರೆಯ ರಾಷ್ಟಗಳಿಗೆ ಭಾರತ ಸಕಾಲದಲ್ಲಿ ನೆರವನ್ನು ನೀಡಿದೆ. ಇದರ ಜೊತೆಗೆ ನವೆಂಬರ್ 2025 ಶ್ರೀಲಂಕಾಕ್ಕೆ ಅಪ್ಪಳಿಸಿದ ದಿತ್ವಾ ಚಂಡಮಾರುತದ ಸಂಕಷ್ಟಕ್ಕೆ ತಕ್ಷಣವೇ ಸ್ಪಂದಿಸಿದ ಭಾರತ ಆಪರೇಷನ್ ಸಾಗರ್ ಬಂಧು ರಕ್ಷಣಾ ಕಾರ್ಯಾಚರಣೆಯನ್ನು ಕೈಗೊಂಡಿತು. ಭಾರತೀಯ ಸಶಸ್ತ್ರ ಪಡೆಗಳು ಮತ್ತು ವಿಪತ್ತು ನಿರ್ವಹಣಾ ತಂಡಗಳು ಜಂಟಿಯಾಗಿ ಕಾರ್ಯವನ್ನು ನಿರ್ವಹಿಸಿ 1,000 ಟನ್ಗೂ ಹೆಚ್ಚು ಪರಿಹಾರ ಸಾಮಗ್ರಿ, 4.5 ಟನ್ ಔಷಧಿಗಳು ಹಾಗೂ ತುರ್ತು ಮೂಲಸೌಕರ್ಯ ಪುನರ್ ನಿರ್ಮಾಣಕ್ಕಾಗಿ 14 ಬೈಲಿ ಸೇತುವೆಗಳನ್ನು ಶ್ರೀಲಂಕಾಕ್ಕೆ ತಲುಪಿಸಿದವು. ಈ ಮೂಲಕ ಅಲ್ಲಿ ಸಿಲುಕಿದ್ದಂತಹ 2,500ಕ್ಕೂ ಹೆಚ್ಚು ಭಾರತೀಯರನ್ನು ರಕ್ಷಿಸುವ ಜೊತೆಗೆ ನೆರೆಯ ರಾಷ್ಟದ ಪುನಶ್ಚೇತನಕ್ಕೆ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ. ಟರ್ಕಿಯ ಅಂಟಾಲಿಯಾದಲ್ಲಿ ನಡೆಯುತ್ತಿರುವಂತಹ ಆರ್ಚರಿ ವಿಶ್ವಕಪ್ನಲ್ಲಿ ಭಾರತದ ಬಿ ಧೀರಜ್ ಮತ್ತು ಕುಂಕುಮ್ ಮೊಹೋದ್ ಅವರ ರಿಕರ್ವ್ ಮಿಶ್ರ ತಂಡ ಜೋಡಿಯು ಉತ್ತಮ ಪ್ರದರ್ಶನದೊಂದಿಗೆ ಫೈನಲ್ ತಲುಪಿದ್ದು ದೇಶಕ್ಕೆ ಪದಕವೊಂದನ್ನು ಖಚಿತಪಡಿಸಿವೆ. ಮೆಕ್ಸಿಕೋ ನಗರದ ಅಜೆಕ್ಟಾ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಗೆ ಅಧಿಕೃತ ಚಾಲನೆ ದೊರೆತಿದೆ. ಆತಿಥೇಯ ಮೆಕ್ಸಿಕೋ ತಂಡವು ಉದ್ಘಾಟನಾ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ 2-0 ಗೋಲುಗಳ ಅಂತರದಿಂದ ಜಯವನ್ನು ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಪ್ರಗತಿ ವಿಶ್ವಕ್ಕೆ ಪ್ರೇರಣೆ, ಪ್ರಧಾನಿ ನರೇಂದ್ರ ಮೋದಿ. ಗಲ್ಫ್ ಜಲಪ್ರದೇಶದ ಬಿಕ್ಕಟ್ಟು, ಭಾರತೀಯ ನಾವಿಕರ ಸುರಕ್ಷತೆಗೆ ಕೇಂದ್ರ ಸರ್ಕಾರ ಹೈ ಅಲರ್ಟ್. ಇಂದಿನಿಂದ 2 ದಿನಗಳ ಸ್ವಿಟ್ಜರ್ಲ್ಯಾಂಡ್ ಪ್ರವಾಸ ಕೈಗೊಳ್ಳಲಿರುವ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಆರ್ಚರಿ ವಿಶ್ವಕಪ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಧೀರಜ್ ಕುಂಕುಮ್ ಜೋಡಿ, ದೇಶಕ್ಕೆ ಪದಕ ಖಚಿತ. ಭವ್ಯ ಉದ್ಘಾಟನಾ ಸಮಾರಂಭದೊಂದಿಗೆ ಫಿಫಾ ವಿಶ್ವಕಪ್ 2026ಕ್ಕೆ ಚಾಲನೆ. ಮೊದಲ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ದ ಮೆಕ್ಸಿಕೋಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 PM.
3: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 7:45 22 ಸೆಕೆಂಡ್ಗಳು. ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆ.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
2: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
1: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
2: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
1: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
2: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕವಿ ದೊಡ್ಡರಂಗೇಗೌಡ ವಿರಚಿತ ಈ ಗೀತೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಮುದುಡಿದ ತಾವರೆ ಅರಳಿತು ಚಿತ್ರದಲ್ಲಿ. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನಾನು ನೀನು ಜೋಡಿ ಚಿತ್ರಕ್ಕೆಂದು ಕಣಗಾಲ ಪ್ರಭಾಕರ ಶಾಸ್ತ್ರಿಗಳು ಈ ಗೀತೆಯನ್ನು ಬರೆದಿದ್ದಾರೆ. ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನ ಇರುವ ಈ ಗೀತೆಗೆ ದನಿಯಾಗಿದ್ದಾರೆ ಪಿ ಸುಶೀಲಾ.

ಅತಿ ಮಧುರ ಅನುರಾಗ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಚಿತ್ರ ಅವರೊಂದಿಗೆ ಧ್ವನಿಗೂಡಿಸಿದ್ದಾರೆ. ಈ ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಮತ್ತೆ ಚಿತ್ರಗೀತೆಗಳನ್ನು 8:35 ಕೇಳಬಹುದು. ಇದು ಆಕಾಶವಾಣಿ ಬೆಂಗಳೂರು. ಸಮಯ 7:59.

0: According to the advisory issued by the Indian Cybercrime Coordination Center under the Ministry of Home Affairs, cybercriminals are increasingly using AI to create realistic deepfake videos and synthetic identities. These technologies are being exploited to bypass facial authentication, liveness verification, video KYC processes, account recovery systems, and unauthorized access to financial and digital services. More from our correspondent.
1: The advisory highlights that fraudsters typically initiate contact through social media platforms, job portals, dating platforms, or phone calls. They collect facial data of victims, sometimes by convincing them to perform simple actions such as blinking, turning their head, or speaking on camera. The government has advised financial institutions, including fintech companies, to strengthen deepfake detection mechanisms and enhance customer onboarding systems. The individuals have also been urged to secure their biometric data, remain alert to suspicious login attempts, and regularly monitor email or SMS notifications related to financial activities. Citizens are also advised to report any suspicious financial transactions immediately through the National Cybercrime Reporting Portal. With Dipendra Kumar, Priya Mondal, Akashvani News, Delhi.
0: External Affairs Minister Dr. S. Jaishankar has stressed the need for resilient and diversified supply chains, sustained diplomatic efforts, and greater international cooperation to deal with the fallout of ongoing conflicts. Participating in a discussion on emerging powers and the new geopolitical competition at the Kultaranta talks in Finland, Dr. Jaishankar said, the impact of the conflicts extend far beyond the regions where they occur. He said there is broad agreement that the international community must continue efforts to mitigate the consequences of conflicts and create conditions conducive to diplomacy. On energy security, Dr. Jaishankar reiterated that India's energy choices are guided by national interest and that purchases are made on considerations of affordability and availability.
2: Today, our largest oil supplier, little less than 40%, is Russia. Our largest gas supply is the United States. And that was not the case till the 28th of February of this year. The main supplier was Qatar. So what is happening is the world is also de-risking on the region. People are looking for alternative energy sources and saying, okay, I'm prepared to buy at longer distance, maybe at a higher cost, but there is a greater security about it, predictability about it. So what I see in a way is that the global energy scenario will fundamentally change after this.
0: This is Akashvani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashvani News brings you a special feature, 12 Saal Vishwas Ke Vikas Ke Jan Kalyan Ke. Today, we focus on the measures taken by the government towards positioning India as a global leader through its foreign policy. A report.
3: Over the last 12 years, India emerged as a formidable global leader driven by bold initiatives that fuse ambition with action. Prime Minister Narendra Modi's leadership has anchored these efforts in responsibility and inclusivity, ensuring India's voice resonates across global platforms. India strengthened its old relationship while making new friends, infusing fresh energy into India's foreign policy while keeping the principle of India first supreme. Humanitarian assistance and disaster relief operations are a vital part of India's global engagement. Cyclone Dithwa made landfall on the eastern coast of Sri Lanka in November 2025, leaving hundreds dead, thousands displaced, and critical infrastructure damaged. Standing in solidarity with the people of Sri Lanka, India launched Operation Sagar Bandhu to provide immediate humanitarian assistance and disaster relief to Sri Lanka. The effort brought together the Indian Navy, Air Force, Army and Disaster Response Team in a coordinated rescue and relief operation. India provided comprehensive support to Sri Lanka, including immediate relief supplies, medical aid, search and rescue assistance and restoration of damaged infrastructure. Thanking the Indian government, Sri Lanka's Deputy Minister for Ports and Civil Aviation, Janith Ruwan Kodithuwakku, stated that India had shown immense warmth and solidarity toward the people of Sri Lanka.
4: We are very thankful to India because since the day this happened, opened their warm heart to us, and we really appreciate their help. We are very good friend of India, and we would like to extend our thanks to Indian government and the Indian people on behalf of Sri Lankan government and the Sri Lankan people.
3: The major highlight of India's foreign policy came during the COVID-19 crisis. India launched the Vaccine Maitri initiative as a testament to its human-centric diplomacy. Since January 2021, India has supplied over 30.12 crore vaccine doses to 99 countries and two UN bodies. This included 1.51 crore doses gifted to over 50 nations and 5.2 crore doses through COVAX mechanism. Talking to Akashvani News, Dr. Jyotishko Biswas, a physiotherapist and yoga teacher based in Bangladesh, said that the rapid dispatch of the vaccines from India was a profound gesture of goodwill.
5: India jo kiya hamare liye vaccine.
6: At that time, India made a fast response and sent the vaccine to us. I also took that vaccine. It was very good for us, our relatives and all the countrymen. It was a very nice gift from India to the world. So for this, we are very grateful. Best wishes to the Indian government and the people. Many thanks to India.
5: India government and people ke liye bahut bahut dhanyawad.
3: In the last 12 years, India has stepped up as a global leader through impactful initiatives like Vaccine Maitri and Operation Sagar Bandhu that blend vision with execution. Its commitment to humanitarian aid and regional partnership is anchored in the civilization ethos of Vasudev Kutumbakam. Aman Yadav, Akashvani News, Delhi.
0: U.S. President Donald Trump has called off new military strikes on Iran, citing breakthrough in talks to end war. The move comes hours after he threatened to escalate the war by seizing control of Iran's oil industry. In a social media post, Mr. Trump credited progress in discussions with high-level Iranian leadership as cause for the sudden change. He also suggested that progress has been made in talks to extend the fragile ceasefire. President Trump also said that a deal to end the war with Iran is nearly complete and is expected to be signed over the weekend in Europe. He made these remarks at the Oval Office in the White House yesterday. The 10th edition of the ICC Women's T20 Cricket World Cup will begin today with hosts England taking on Sri Lanka in the opening match of the tournament at Edgbaston in Birmingham. The month-long tournament will be hosted across England and Wales, with the finals set to take place on the 5th of July at the iconic Lord's Cricket Ground. India will start their campaign against arch-rivals Pakistan on Sunday. Harmanpreet Kaur-led Indian side will be looking to create history as they aim for their first Women's T20 World Cup title. The FIFA World Cup 2026 kicked off in Mexico City after a grand opening ceremony last night. Co-host Mexico defeated South Africa by 2-0 in the inaugural match at the Azteca Stadium. Julian Quiñones scored Mexico's opening goal in the 9th minute to give the hosts a lead. Later, Raul Jimenez scored in the 67th minute, making it 2-0 for Mexico. And now, for a look at today's newspapers, it's over to Subhadra Ramachandran.
7: Thank you, Sunil. In a landmark judgment, the Supreme Court of India has called homemakers nation builders and quantified their monthly care as 30,000 rupees, reports the Tribune. Union Home Minister Amit Shah has been quoted in the Pioneer as saying that the Armed Forces Special Powers Act will be withdrawn from the entire Northeast next year, barring one or two states. In its editorial piece titled Green Energy Can't Yet Bend Climate Curve, the Indian Express argues that despite record growth in renewable energy, the world is still failing to slow global warming because major sectors remain dependent on fossil fuels. The paper says the clean energy transition must be accompanied by deeper industrial change, stronger policy support, technological innovation and international cooperation. Anthropic CEO Dario Amodei has sought serious and binding artificial intelligence rules and calls for mandatory testing and government powers to block risky systems, reports Financial Express. And finally, the Asian Age has quoted U.S. agency NOAA as confirming that the weather phenomenon El Nino has begun and will intensify into the end of the year, potentially to historic strength. And with that, it's back to you, Sunil.
0: Thank you, Subhadra. And now before we end the bulletin, the headlines once again. Centre signs historic tripartite MOU with Assam and Nagaland governments for exploration and production of crude oil and natural gas in the two states. Government issues advisory about growing threat of cyber criminals using artificial intelligence to bypass security systems and target financial infrastructure. External Affairs Minister S. Jaishankar calls for diversified supply chains and greater international cooperation amid ongoing conflicts. U.S. President Donald Trump calls off new military strikes on Iran, citing breakthrough in talks to end war. Hosts England to take on Sri Lanka in opening match of ICC Women's T20 Cricket World Cup in Birmingham today. And in football, co-hosts Mexico beat South Africa 2-0 in inaugural match of FIFA World Cup 2026. And with that, we end the morning news. Have a nice day.
8: .1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 8:30:14.
9: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
10: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
9: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
10: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
9: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
10: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
11: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
12: ಆಕಾಶವಾಣಿಯಲ್ಲಿ ಸಂಗೀತಕ್ಕೆ ಇದ್ದ ಪ್ರಾಮುಖ್ಯತೆಯನ್ನು ಗುರುತಿಸಿ ಅದಕ್ಕಾಗಿ ಒಂದು ವಿಶೇಷ ವಾಹಿನಿ ಬೇಕು ಎಂಬ ಅಗತ್ಯವನ್ನು ಮಂತ್ರಾಲಯ ಕಂಡುಕೊಂಡಿತು. 2004 ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ದೇಶದ ಮೊಟ್ಟಮೊದಲ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿಯನ್ನು ಪ್ರಾರಂಭಿಸಿದ್ದು ಸಂಗೀತಕ್ಕೆ ದಕ್ಷಿಣ ಭಾಗದಲ್ಲಿ ಸಿಗುತ್ತಿರುವ ಮನ್ನಣೆಗೆ ಒಂದು ನಿದರ್ಶನ. ಇದನ್ನು 2004 ಜನವರಿ 26 ಕರ್ನಾಟಕದ ಅಂದಿನ ರಾಜ್ಯಪಾಲರಾದ ಶ್ರೀ ಟಿಎನ್ ಚತುರ್ವೇದಿ ಅವರು ಉದ್ಘಾಟಿಸಿದರು. ಈ ವಾಹಿನಿ ಬಹುತೇಕವಾಗಿ ಕರ್ನಾಟಕ ಸಂಗೀತಕ್ಕೆ ಆದ್ಯತೆ ನೀಡಿದರೆ ಇನ್ನೊಂದು ಶಾಸ್ತ್ರೀಯ ಸಂಗೀತ ವಾಹಿನಿ ಲಕ್ನೋದಲ್ಲಿ ಆರಂಭವಾಗಿದ್ದು ಅದು ಹಿಂದೂಸ್ತಾನಿ ಸಂಗೀತಕ್ಕೆ ಆದ್ಯತೆಯನ್ನು ನೀಡುತ್ತಿತ್ತು. ಹೀಗೆ ಸಂಗೀತ ವಿಭಾಗ ಆಕಾಶವಾಣಿಯ ಬೆನ್ನೆಲುಬು ಎಂದರೆ ಅತಿಶಯೋಕ್ತಿಯಾಗಲಾರದು. ಯುವಜನರಲ್ಲಿ ಸಂಗೀತದ ಒಲವನ್ನು ಬೆಳೆಸಲು ಹಾಗೂ ಆ ಒಲವಿರುವವರಲ್ಲಿ ಅದನ್ನು ಪೋಷಿಸಲು ಅಖಿಲ ಭಾರತೀಯ ಆಕಾಶವಾಣಿ ವಾರ್ಷಿಕ ಸಂಗೀತ ಸ್ಪರ್ಧೆಯನ್ನು ನಡೆಸುತ್ತದೆ. ಇದರಲ್ಲಿ ಪ್ರತಿ ಕೇಂದ್ರ ಮಟ್ಟದಲ್ಲಿ ವಿಜೇತರನ್ನು ಆರಿಸಿ ಅವರ ಧ್ವನಿಮುದ್ರಿಕೆಗಳನ್ನು ದೆಹಲಿಗೆ ಕಳಿಸಲಾಗುವುದು. ಅಲ್ಲಿ ನಡೆಯುವ ಅಂತಿಮ ಸುತ್ತಿನ ಸ್ಪರ್ಧೆಯ ವಿಜೇತರು ಆಕಾಶವಾಣಿಯ ಆಯಾ ನಿಲಯಗಳ ಬಿಶ್ರೇಣಿಯ ಕಲಾವಿದರ ಅಭಿದಾನಕ್ಕೆ ಪಾತ್ರರಾಗುತ್ತಾರೆ. ಪ್ರತಿ ವರ್ಷ ನಡೆಯುತ್ತಿದ್ದ ಈ ಸ್ಪರ್ಧೆ ಯುವ ಸಂಗೀತಗಾರರಿಗೆ ಹಾಗೂ ಅವರ ಗುರುಗಳಾದ ಹಿರಿಯ ಸಂಗೀತಗಾರರ ಸಾಧನೆಯನ್ನು ವರೆಗಲ್ಲಿಗೆ ಹಚ್ಚುವಂತೆ ಇರುತ್ತಿತ್ತು. ಆಕಾಶವಾಣಿಯ ಸಂಗೀತ ಸಮ್ಮೇಳನಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಲೇಬೇಕು. 1954 ಅಕ್ಟೋಬರ್ 23 ಆಕಾಶವಾಣಿಯ ಮೊದಲ ಸಂಗೀತ ಸಮ್ಮೇಳನ ನಡೆಯಿತು. ಆಗ ಅದನ್ನು ರೇಡಿಯೋ ಸಂಗೀತ ಸಮ್ಮೇಳನಗಳೆಂದು ಕರೆಯಲಾಗುತ್ತಿತ್ತು. ಏಕಕಾಲಕ್ಕೆ ದೆಹಲಿ ಹಾಗೂ ಮದ್ರಾಸಿನಲ್ಲಿ ಅಂದಿನ ಹೆಸರಾಂತ ಸಂಗೀತಗಾರರ ಕಚೇರಿಗಳನ್ನು 1923 ರಿಂದ 1927 ಆಯೋಜಿಸಲಾಗಿತ್ತು. ದೆಹಲಿಯ ಸಮ್ಮೇಳನವನ್ನು ಅಂದಿನ ರಾಷ್ಟ್ರಪತಿಗಳಾದ ಡಾ ರಾಜೇಂದ್ರ ಪ್ರಸಾದ್ ಅವರು ಉದ್ಘಾಟಿಸಿದರು. ಮದ್ರಾಸಿನ ಸಮ್ಮೇಳನವನ್ನು ಅಲ್ಲಿನ ರಾಜ್ಯಪಾಲರಾದ ಶ್ರೀ ಪ್ರಕಾಶ್ ಅವರು ಉದ್ಘಾಟಿಸಿದರು. ದೆಹಲಿಯ ಸಪ್ನಾ ಹೌಸ್ನಲ್ಲಿ ಆಯೋಜಿಸಲ್ಪಟ್ಟ ಸಮ್ಮೇಳನದಲ್ಲಿ ಹಿಂದೂಸ್ತಾನಿ ಸಂಗೀತದ ದಿಗ್ಗಜರಾದ ಉಸ್ತಾದ್ ಅಲ್ಲಾವುದ್ದೀನ್ ಖಾನ್, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಡಾಗರ್ ಸಹೋದರರು, ಗಂಗೂಬಾಯಿ ಹಾನ್ಗಲ್, ಪನ್ನಾಲಾಲ್ ಘೋಷ್, ಡಿವಿ ಪಲುಸ್ಕರ್, ಹೀರಾಬಾಯಿ ಬಡೋದೇಕರ್, ವಿಜಿ ಜೋ, ಮುಷ್ಟಾಕ್ ಹುಸೇನ್ ಖಾನ್, ಅಲಿ ಅಕ್ಬರ್ ಖಾನ್, ವಿಲಾಯತ್ ಹುಸೇನ್ ಖಾನ್, ಗಜಾನನ್ ರಾವ್ ಜೋಶಿಯವರು ಭಾಗವಹಿಸಿ ತಮ್ಮ ಕಲಾವಂತಿಕೆಯನ್ನು ಮೆರೆದರೆ, ಮದ್ರಾಸಿನಲ್ಲಿ ಎಂಎಸ್ ಸುಬ್ಬಲಕ್ಷ್ಮಿ, ಕಾರೈಕುಡಿ ಸಾಂಬಶಿವ ಅಯ್ಯರ್, ಕುಂಭಕೋಣಂ ರಾಜಮಾಣಿಕಂ ಪೆಳ್ಳೆ, ಕೆಎಸ್ ನಾರಾಯಣಸ್ವಾಮಿ, ಅರಿಯಕುಡಿ ರಾಮಾನುಜ ಅಯ್ಯಂಗಾರ್, ತಿರುವೆಂಗಡ ಸುಬ್ರಹ್ಮಣಿ ಪೆಳ್ಳೆ ಮುಂತಾದ ಕರ್ನಾಟಕ ಸಂಗೀತದ ಮೇರು ಸದೃಶರು ಕಲಾ ಪ್ರದರ್ಶನವನ್ನು ಮಾಡಿದರು. ಅಂದು ಪ್ರಾರಂಭವಾದ ಸಂಗೀತ ಸಮ್ಮೇಳನಗಳು ಇಂದಿಗೂ ಪ್ರಸಾರವಾಗುತ್ತಿವೆ. ವರ್ಷದಿಂದ ವರ್ಷಕ್ಕೆ ಅವುಗಳ ಕೀರ್ತಿ ಹೆಚ್ಚುತ್ತಲೇ ಇದೆ. ಆಕಾಶವಾಣಿ ದೇಶದ ಆಯ್ದ ಪ್ರಮುಖ ಪ್ರದೇಶಗಳಲ್ಲಿ ಆಮಂತ್ರಿತ ಶ್ರೋತೃಗಳ ಸಮ್ಮುಖದಲ್ಲಿ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಕಚೇರಿಗಳನ್ನು ಆಯೋಜಿಸುತ್ತದೆ. ಇದು ಸಂಗೀತ ರಸಿಕರಿಗೆ ರಸದೌತಣ ನೀಡುವ ಸಂಗೀತದ ಹಬ್ಬ. ಇವುಗಳನ್ನು ಧ್ವನಿಮುದ್ರಿಸಿಕೊಂಡು ನಂತರ ದೆಹಲಿ ಕೇಂದ್ರದಿಂದ ಪ್ರಸಾರಿಸಲ್ಪಡುವ ಈ ಸಂಗೀತ ಸಮ್ಮೇಳನಗಳನ್ನು ದೇಶದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಒಂದು ತಿಂಗಳ ಕಾಲ ಪ್ರಸಾರ ಮಾಡಲಾಗುವುದು. ಈ ಎಲ್ಲ ಧ್ವನಿಮುದ್ರಿಕೆಗಳು ಆಕಾಶವಾಣಿಯ ಧ್ವನಿಮುದ್ರಣ ಭಂಡಾರದಲ್ಲಿ ರಕ್ಷಿಸಲ್ಪಡುವವು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
13: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
14: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳನ್ನು ಕೇಳೋಣ. ಸಿದ್ಧಲಿಂಗು ಚಿತ್ರದ ಗೀತೆಯನ್ನು ಅನುರಾಧ ಭಟ್ ಅವರು ಹಾಡಿದ್ದಾರೆ. ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸೇಳಿನ್ ಸಂಗೀತವನ್ನು ನೀಡಿದ್ದಾರೆ.

ಜಸ್ಟ್ ಮಾತ್ ಮಾತಲ್ಲಿ ಚಿತ್ರದಿಂದ ಹಾರಿಸಿದಂತಹ ಗೀತೆ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸುಧೀರ್ ಅತ್ತಾವರ್ ಹಾಗೂ ಆರ್ ಕಾಮತ್ ಅವರ ಸಾಹಿತ್ಯಕಿ ರಘು ದೀಕ್ಷಿತ್ ಸಂಗೀತವನ್ನು ನೀಡಿದ್ದಾರೆ.

ಅನಾಥರು ಚಿತ್ರದ ಗೀತೆ ಇದು. ಹರಿಹರನ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ರಂಗನಾಥ್ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಸಂಗೀತವನ್ನು ನೀಡಿದ್ದಾರೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಕೆಟ್ಟ ಪ್ರಪಂಚವಿದು ಸುಟ್ಟ ಕರಿ ನರಮನಸು, ಬಿಟ್ಟು ಬಿಡಲರಿದದನು ಕಟ್ಟಿಕೊಳೆ ಮಷ್ಟು. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ. ಮುಟ್ಟಿ ಮುಟ್ಟದ ಒಲುಪಾಯ ದಿಂನೋಡದನು ಗಟ್ಟಿ ಪುರುಳೇನಲ್ಲ ಮಂಕುತಿಮ್ಮ.

ಈ ಪದ್ಯದಲ್ಲಿ ಪ್ರಪಂಚದ ಕೆಲವು ಗುಣಗಳನ್ನು ಕವಿ ವಿವರಿಸ್ತಾ ಇದ್ದಾರೆ. ಮನುಷ್ಯ ಪ್ರಪಂಚದ ಇಂತಹ ಗುಣಗಳನ್ನು ಎದುರಿಸೋದು ಹೇಗೆ ಅನ್ನೋ ವಿಚಾರವನ್ನು ಕೂಡ ಈ ಪದ್ಯದಲ್ಲಿ ಕವಿ ವ್ಯಕ್ತಪಡಿಸ್ತಾರದನ್ನ ಗುರುತಿಸಬಹುದು. ಈ ಪ್ರಪಂಚ ಕೆಟ್ಟದ್ದು, ಸುಟ್ಟ ಕರಿ ನರಮನಸ್ಸು. ಕರಿ ಅಂದರೆ ಇದ್ದಲು ಅಂತ. ನರಮನಸ್ಸು ಹೆಂಗಿರ್ತದೆ ಅಂತಂದರೆ ಅದು ಸುಟ್ಟ ಇದ್ದಲಿನಾಗಿರ್ತದೆ. ಅನೇಕ ಬಾರಿ ಪ್ರಪಂಚ ಆ ಕಾರಣಕ್ಕಾಗಿ ಕೆಟ್ಟದಾಗಿರ್ತದೆ, ಆದರೆ ಅದನ್ನು ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ಅನೇಕ ವೇಳೆ ಹೆಂಗಪ್ಪ ಬಿಡೋದು ಅಂತ ದೊಡ್ಡ ಗೊಂದಲ ಇರ್ತದೆ. ಇಂಥ ಗೊಂದಲವನ್ನು ಹೇಗೆ ಕಳೆಯೋದು ಅನ್ನೋದ್ರ ಬಗ್ಗೆ ಈ ಪದ್ಯ ಕೊಂಚ ವಿಚಾರ ಮಾಡ್ತದೆ. ಅದನ್ನು ಹೆಚ್ಚೆಚ್ಚು ಕಟ್ಕೊಂಡ್ರೆ ಬಗ್ಗಡದ ಕೊಳೆ, ಮಷ್ಟು ಅಂತಂದರೆ ಇಲ್ಲಿ ಬಗ್ಗಡದ ಕೊಳೆ ಅಂತ ಅರ್ಥ. ಅದನ್ನು ಹೆಚ್ಚು ಕಟ್ಕೊಳ್ತಾ ಹೋದರೆ ಬಗ್ಗಡದ ಕೊಳೆ ಇನ್ನೂ ಹೆಚ್ಚು ಜಾಸ್ತಿ ಆಗ್ತದೆ ಹೊರತಾಗಿ ಅದು ಏನು ತೊಳೆದು ಹೋಗೋದಿಲ್ಲ. ಅದರಿಂದ ಇಂಥ ಕೆಟ್ಟ ಪ್ರಪಂಚವನ್ನು, ಕೆಟ್ಟ ಇದ್ದಲಿನಂತಿರುವಂತಹ ಮನಸ್ಸನ್ನು ಹೇಗೆ ಅದನ್ನು ದಾಟುವುದು ಅನ್ನೋದು ಈ ಪದ್ಯದಲ್ಲಿ ಕವಿ ಹೇಳ್ತಾ ಇರುವಂಥ ಒಂದು ಮಾತು. ಹೇಗೆ ಅಂತಂದರೆ ಮುಟ್ಟಿಯೂ ಮುಟ್ಟದ ಹಾಗೆ ಉಪಾಯದಿಂದ ನೋಡಬೇಕು ಅದನ್ನು. ಅಂದರೆ ಅದನ್ನು ಮುಟ್ಟದಂತೆ ಇರಬೇಕು, ಆದರೆ ಮುಟ್ಟಿದ ಹಾಗೆ ಕಾಣಬೇಕು, ಆದರೆ ಮುಟ್ಟದಂತೆ ಇರಬೇಕು. ಈ ರೀತಿಯಲ್ಲಿ ಈ ಬದುಕನ್ನು ಯಾವುದು ಕೆಟ್ಟ ಪ್ರಪಂಚ ಅಂತ ಕರೀತಾರೆ, ಕೆಟ್ಟ ಮನುಷ್ಯ ಅಂತ ಕರೀತಾರೆ, ಅಂತಹ ಒಂದು ವಾತಾವರಣವನ್ನು ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಕವಿ. ಅದರ ಜೊತೆಗೆ ಹಾಗೆ ನಿಭಾಯಿಸಿದಾಗ ನಿಮಗೆ ಅಂಥದ್ದೊಂದು ಬದುಕು ಅದು ಗಟ್ಟಿ ಪುರುಳೇನಲ್ಲ ಅನ್ನೋದು ಗೊತ್ತಾಗ್ತದೆ. ಹುರುಳೇನೂ ಇಲ್ಲ ಅದರಲ್ಲಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂಥ ಭಾವ.

ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು, ಹಿಸುಕೆ ಕಟು ಕಂಪು ನರ ಲೋಕವದರವೋಲೆ. ಕುಸುಮ ಸಖನೇಂ ನೀನು ಹಿಸುಕದೆಯ ಮೂಸದನು, ಹಿಸುಕೆ ಕಟು ಕಂಪು ನರ ಲೋಕವದರವೋಲೆ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ ಹಸನು ಹಗುರದ ಬಾಳು ಮಂಕುತಿಮ್ಮ. ಗಸಿಯ ಕಲಕದೆ ಕೊಳದ ಮೇಲ್ತಿಳಿಯ ಕುಡಿದು ನಡೆ ಹಸನು ಹಗುರದ ಬಾಳು ಮಂಕುತಿಮ್ಮ.

ಹಿಂದಿನ ಪದ್ಯದ ಭಾವವನ್ನೇ ಇನ್ನೊಂದು ಉಪಮೆಯ ಮೂಲಕ ಡಿ ವಿ ಜಿ ಅವರು ಇಲ್ಲಿ ವಿಸ್ತರಿಸ್ತಾ ಇದ್ದಾರೆ. ಕುಸುಮ ಸಖನೇ ನೀನು ಅಂತ ಹೇಳೋ ಭಾವದಲ್ಲಿ ಕುಸುಮನ ಮಿತ್ರ ಅಂದರೆ ಹೂವುಗಳ ಮಿತ್ರ ನೀನ ಅಂತ ಕೇಳ್ತಾ ಇದ್ದಾರೆ. ಹೂವುಗಳ ಗೆಳೆಯ ನೀನಾದರೆ ನೀನೇನು ಮಾಡಬೇಕು ಅಂತಂದರೆ ಅದನ್ನು ಹಿಸುಕದೆಯೇ ಮೂಸು, ಅದಕ್ಕೆ ನೋವನ್ನು ಉಂಟು ಮಾಡದೇನೆ ನೀನು ಅದನ್ನು ವಾಸನೆಯನ್ನು ನೋಡಬೇಕು ಅಂತ. ಹಿಸುಕಿದ್ರೆ ಏನಾಗುತ್ತೆ ಅಂತಂದರೆ ಅದರ ಕಂಪು ಕಟುಕಂಪಾಗುತ್ತೆ. ಕಡುಗಂಪು ನಿಮಗೆ ಅನೇಕ ಬಾರಿ ತಲ್ಲೋ ತಂದು ಕೊಡುತ್ತೆ ವಾಸ್ತವವಾಗಿ. ಅಂತಹ ಕಡುಗಂಪಿನ ಒಂದು ಸಂಬಂಧವನ್ನು ನೀನು ಮಾಡಬೇಡ ಅನ್ನೋದು ಇಲ್ಲಿ ಉಪಮೆಯ ಮೂಲಕ ಹೇಳೋ ಮಾತು. ಏನು ಹೇಳ್ತಿದ್ದಾರೆ ಡಿ ವಿ ಜಿ ಅವರಲ್ಲಿ ಅಂತಂದರೆ, ಒಂದು ಬಗ್ಗಡದ ಕೊಳದಲ್ಲಿ, ಬಗ್ಗಡ ಇರುವಂತಹ ಕೊಳ ಏನಾಗಿರುತ್ತೆ ಅಂತಂದರೆ ಅದು ಚಲನೆ ಇಲ್ಲದೆ ಇದ್ದಾಗ ಮೇಲ್ಗಡೆಗೆ ತಿಳಿ ಇರ್ತದೆ, ತೆಳಗಡೆಗೆ ಬಗ್ಗಡ ನಿಂತಿರ್ತದೆ. ಮನುಷ್ಯ ಹೆಂಗೆ ಬದುಕಬೇಕು ಅಂತಂದರೆ ಸುವಾಸನೆಯನ್ನು ನೀನು ಹಿಚ್ಚಿಕ್ಬಿಟ್ಟು ಸುವಾಸನೆ ನೋಡಿದ್ರೆ ಕಡುಗಂಪು ವ್ಯಕ್ತವಾಗ್ತದೆ, ಆದ್ದರಿಂದ ನಿಧಾನಕ್ಕೆ ಮೂಸು ನೋಡಿದ್ರೆ ತಿಳಿಯಾಗಿರುವಂಥ ಸೂಕ್ಷ್ಮವಾಗಿರುವಂಥ ವಾಸನೆ ಹೇಗೆ ನಿನ್ನ ಮೂಗಿಗೆ ದಕ್ತದೆಯೋ ಅದೇ ರೀತಿಯಲ್ಲಿ ಅನುಭವವನ್ನು ಹೇಗೆ ಅದನ್ನು ದಕ್ಕಿಸ್ಕೋಬೇಕು ಅಂತ ಹೇಳುವ ಮಾತಿನಲ್ಲಿ ಇಲ್ಲಿ ಕವಿ ಹಿಂದಿನ ಪದ್ಯದ ವಿಸ್ತರಣೆಯಾಗಿ ಒಂದು ಭಾವವನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ನೀರನ್ನು ಮೇಲ್ಗಡೆ ಅದರ ತಿಳಿಯನ್ನು ಕೊಂಚವೂ ತಿಳಿ ಮುಕ್ಕಾಗದ ಹಾಗೆ ಹೇಗೆ ನಾವು ಭಾವಿಸ್ತೇವೋ ಅದೇ ರೀತಿಯಲ್ಲಿ ಲೋಕವನ್ನು ಕೂಡ, ಕೆಟ್ಟ ಲೋಕವನ್ನು ಕೂಡ ಇದೇ ರೀತಿಯಲ್ಲಿ ಭಾವಿಸಬೇಕು ಅನ್ನೋದು ಈ ಕವಿಯ

0: ಮಾತಿಲ್ಲಿ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:40. ಕೆಲವು ಪ್ರಕಟಣೆಗಳು.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ.
1: ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
2: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
3: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
4: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
5: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
1: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
3: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
4: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ.
1: ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
2: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
4: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
3: ನಿನಗೆ ಬೇರೆ ಹೆಸರು ಬೇಕೆ.
0: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
3: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
4: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು

0: ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿನಿ.
1: ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕಾರ್ಯಕ್ರಮ. ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ, ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ, ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ, ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
1: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರಿಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೇನೆಗೆ ಸೇರೋದು ಅಂದ್ರೆ ಸೈನಿಕನಾಗಿ ಅನ್ನುವ ಒಂದು ಅನಿಸಿಕೆ ಎಲ್ಲರದಾಗಿರುತ್ತೆ. ಆದರೆ ಸೇನೆಗೆ ಸೇರೋದಕ್ಕೆ ಬೇರೆ ಬೇರೆ ದಾರಿಗಳು ಇವೆ, ಅನೇಕ ಅವಕಾಶಗಳಿವೆ ಅನ್ನೋದನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ತಿಳಿಸ್ಕೊಡ್ತಾರೆ. ಇವರು ಮೂಲತಃ ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಕ್ರೀಡಾಪಟುವಾಗಿದ್ದು ಸೈನ್ಯಕ್ಕೆ ಸೇರಬಹುದು ಅನ್ನೋದಕ್ಕೆ ಇವರು ಒಂದು ಉದಾಹರಣೆ. ಶಿವಣ್ಣ ಎನ್ ಕೆ ಇವರು ಸುಬೇದಾರ್ ಆಗಿ ನಿವೃತ್ತರಾಗಿದ್ದಾರೆ. ಅವರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
2: ಜೈ ಹಿಂದ್.
1: ಈಗ ನೀವು ಸೈನ್ಯಕ್ಕೆ ಸೇರಿದ್ದು ಕ್ರೀಡಾ ಕ್ಷೇತ್ರದಿಂದ, ಯಾವ ಕ್ಷೇತ್ರದಲ್ಲಿ ನೀವು ಮೊದಲು ಆಟ ಆಡಲಿಕ್ಕೆ ಪ್ರಾರಂಭ ಮಾಡಿದ್ರಿ?
2: ಮೊಟ್ಟ ಮೊದಲಿಗೆ ನಾನು ಕಬಡ್ಡಿ ಅಂದ್ರೆ ಇವತ್ತು ನಮ್ಮ ದೇಶೀಯ ಕ್ರೀಡೆ, ನಾವು ಅನ್ಕೊಂಡಿರ್ಲಿಲ್ಲ ಕಬಡ್ಡಿನಲ್ಲಿ ಇವತ್ತಿನ ದಿನ ನಾನು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿ ಒಂದು ರಾಜ್ಯದಲ್ಲೇ ಒಂದು ಹೆಸರು ಮಾಡಿರುವಂತ ಆಟಗಾರ ಕೂಡ, ತರಬೇತುದಾರ ಕೂಡ ಹಾಗೂ ತೀರ್ಪುಗಾರ ಕೂಡ. ಇವತ್ತು ಕಬಡ್ಡಿನ ಆಯ್ಕೆ ಮಾಡಿಕೊಂಡಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾವು ನನ್ನ ತಂದೆ ತಾಯಿ ಆಕ್ಚುಲಿ ಕಡು ಬಡವರು, ಬಡಸ್ತನದಿಂದ ಬಂದಾಗ ನಮ್ಮ ಮನೆ ಹತ್ರನೇ ಒಂದು ಕ್ರೀಡಾಂಗಣ ಇರುತ್ತೆ, ಅಲ್ಲಿ ಹೋಗಿ ಮೊದಲನೇದಾಗಿ ನಾನು ಕಬಡ್ಡಿಯನ್ನು ಸ್ಟಾರ್ಟ್ ಮಾಡ್ತೀನಿ. ತದನಂತರ ವಿಜಯನಗರ ಕಬಡ್ಡಿ ಕ್ಲಬ್ ಇರುತ್ತೆ
1: ಪಕ್ಕದಲ್ಲಿ,
2: ಬೆಂಗಳೂರಿನ ವಿಜಯನಗರದಲ್ಲಿ ಕಬಡ್ಡಿ ಕ್ರೀಡಾಂಗಣ, ಪ್ರತಿನಿತ್ಯ ಕಬಡ್ಡಿ ಆಟ ಆಡ್ತಾ ಇರ್ತಾರೆ. ನಾನು ಇನ್ನು ಅವಾಗ ಹೈಸ್ಕೂಲ್ ಎಜುಕೇಷನ್ ಅಲ್ಲಿ ಇದ್ದೆ, ಆಗ ನೋಡ್ತಿರ್ತಿದ್ದೆ, ಬಟ್ ಆಸಕ್ತಿ ಅಷ್ಟು ಕಾಣ್ತಿರ್ಲಿಲ್ಲ. ಪಕ್ಕದಲ್ಲೇ ಕ್ರೀಡಾಂಗಣ ಇದ್ದಕ್ಕೆ ಅದನ್ನಲ್ಲಿ ತೊಡಗಿಸ್ಕೊಂಡೆ. ಅಲ್ಲಿ ನಮ್ಮ ತರಬೇತುರ ನಾಗರಾಜ್ ಅಂತ ಇದ್ದಾರೆ, ಹಾಗೆ ಸೀನಿಯರ್ಸ್ ನಮ್ಮ ಕೃಷ್ಣಮೂರ್ತಿ, ಕುಮಾರು, ರೇಣುಕಾ, ಸುಂದರ್ ಅಂತ ಈ ಥರ ಸುಮಾರು ಜನ ನನಗೆ ಸೀನಿಯರ್ಸ್ ಬಾ ಆಡು ಆಡು ಅಂತ ಕರೀತಿದ್ರು. ಆಗ ನಾನು ಕಬಡ್ಡಿನ ವೃತ್ತಿಪರತೆ ಕ್ರೀಡಾಪಟು ಆಗಿ ಸೇರ್ಕೊಳ್ತೀನಿ. ನನ್ನ ಮೈಂಡ್ ಸೆಟ್ಟಲ್ಲೇ ಕೂತ್ಕೊಂಡಿದ್ದೇನೆ ಅಂತಂದರೆ, ಅವಾಗ ಆ ಕ್ಲಬ್ಬಿನಲ್ಲಿ ಉದ್ಯೋಗ ಅವಕಾಶ ಇತ್ತು. ಆ ಕ್ಲಬ್ ಮಾಡಬೇಕಾದ್ರೆ ಕೆಲವರು ಪೊಲೀಸಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬೆಮ್ಮೆಲ್ಲಿ ಸೇರ್ಕೊಂಡಿದ್ರು, ಕೆಲವರು ಬ್ಯಾಂಕ್ಗೆ ಸೇರ್ಕೊಂಡಿದ್ರು. ನನಗೇನಿಸ್ತು, ಓ ಇದರಿಂದ ಉದ್ಯೋಗ ಅವಕಾಶ, ಯಾಕಂದ್ರೆ ನನ್ನ ಕುಟುಂಬ ಬಡತನದಲ್ಲಿರೋವಂಥದ್ದು, ನಾನೇನಾದರೂ ನಾ ಜಾಬ್ ತೊಗೊಂಡು ನಾನೇನಾದ್ರು ಮಾಡಬೇಕು ಅಂತ ಏನು ಮಾಡಿದೆ. ಅದ್ರ ಜೊತೆಗೆ ಅವ್ರನ್ನ ರೋಲ್ ಮಾಡಲ್ಗೊಳಾಗಿ, ಏನಲ್ಲಿ ಅಪಾಯಿಂಟ್ಮೆಂಟ್ ಪ್ಲೇಯರ್ಸ್ ಇದ್ರು ಅವ್ರನ್ನ ರೋಲ್ ಮಾಡಲಾಗಿ ತೊಗೊಂಡೆ ನಾನು. ಆ ಬಾಲ್ಯದಲ್ಲಿ ಆ ರೋಲ್ ಮಾಡಲ್ ತೊಗೊಂಡು ಸತತವಾಗಿ ಪರಿಶ್ರಮ ಪಟ್ಟು 92 ಅಂದ್ರೆ 94ಗೆ ನಾನು ನ್ಯಾಷನಲ್ಸ್ ಸೆಲೆಕ್ಟ್ ಆಗ್ತೀನಿ. ನ್ಯಾಷನಲ್ ಸೆಲೆಕ್ಟ್
1: ಆಗ್ತೀನಿ
2: ಅಲ್ಲಿವರೆಗೂ. ನಾನು 94 ಬಂದಾಗ ನಾನು ಪಿಯುನಲ್ಲಿದ್ದೆ. ಆ ಪಿಯುನಲ್ಲಿ ಬಂದು ಇಂಟರ್ ಕಾಲೇಜಸ್ ಆ ಥರದಲ್ಲಿ, ನಾನು ಜಯನಗರದಲ್ಲಿ BS ಕಾಲೇಜ್ ಇದೆ, ಅಲ್ಲೂ ಕೂಡ ನಾನು ಅಲ್ಲಿ ಪ್ರಶಸ್ತಿ ಗೆಲ್ತೀವಿ, ನಾವು ನಮ್ಮ ತಂಡ ಬಂದು ಪ್ರಶಸ್ತಿ ಗೆಲ್ತೀವಿ. ವಿಶ್ವಚೇತನ ಕಾಲೇಜಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದೆ, ಅವಾಗ ಅಲ್ಲಿ ಗೆದ್ದು ಅಲ್ಲಿಂದ ಸ್ಟಾರ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಆಗ್ತದೆ. ಕೆರಿಯರ್ ಸ್ಟಾರ್ಟ್ ಆದಮೇಲೆ ನನಗೆ ಅದಾದಮೇಲೆ ನಾನು ಡಿಗ್ರಿ ಕಾಲೇಜ್ ಸೇರ್ಕೊಂತೀನಿ ಬಸವೇಶ್ವರ ಕಾಲೇಜಲ್ಲಿ. ಆ ಬಸವೇಶ್ವರ ಕಾಲೇಜಲ್ಲಿ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ ಆಗ್ತದೆ. ಫಸ್ಟ್ ಇಯರ್ ಬಂದು ಮಂಗಳೂರು ಯೂನಿವರ್ಸಿಟಿನಲ್ಲಿ ಆಗ್ತದೆ ಮೇಡಮ್, 95 ಅನ್ಸುತ್ತೆ. ಅವಾಗ 95ನಲ್ಲಿ ಎಲ್ಲ ದೊಡ್ಡ ದೊಡ್ಡ ಟೀಮ್ಗಳು ಡೈರೆಕ್ಟ್ ಕ್ವಾರ್ಟರ್ ಫೈನಲ್, ಯಾರು ಪೊಸಿಷನ್ ಆಗಿರ್ತಾರೆ ಅವರು ಕ್ವಾರ್ಟರ್ ಫೈನಲ್ ಡೈರೆಕ್ಟ್ ಆಗಿ ಆಡ್ತಾರೆ. ಇಲ್ದವ್ರು ನಾವು ಸ್ಟಾರ್ಟಿಂಗ್ ಇಂದ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಡ್ಕೊಂಡು ನಾವು ಕ್ವಾರ್ಟರ್ ಫೈನಲ್ ರೀಚ್ ಆಗಬೇಕು. ಪ್ರತಿ ವರ್ಷ ನಾವು ಕ್ವಾರ್ಟರ್ ಫೈನಲ್ ಅಂತಾನೆ ಆಗ್ತಿರ್ಲಿಲ್ಲ, ಬೆಂಗಳೂರು ಯೂನಿವರ್ಸಿಟಿ ರೀಚೇ ಆಗ್ತಿರ್ಲಿಲ್ಲ. ಆಗೇನಾಯ್ತು, ಯಾವಾಗ ನಾವೆಲ್ಲ ಒಂದು 95 ಬ್ಯಾಚ್ ಏನಿದೆ ಒಳ್ಳೆ ಟೀಮ್ ಆಗಿತ್ತು. ಒಳ್ಳೆ ಟೀಮ್ ಆದಾಗ ನನಗಲ್ಲ ಅವಕಾಶ ಅಂದ್ರೆ 12 ಜನ ಇರ್ತೀವಿ, ಬಟ್ 7 ಜನನೇ ಒಳಗಾಡೋದು. 7 ಜನ ಆಡಿದ್ರೇನೆ ಅಲ್ಲಿ ಪರ್ಫಾರ್ಮೆನ್ಸ್ ಒಂದು ಅವಕಾಶಗಳು ಸಿಗೋದು, ಅಲ್ಲಿ ನನಗೆ ಅವಕಾಶ ಸಿಗುತ್ತೆ. ಆಗ ಏನಾಯ್ತು, ನಾವು ಕ್ವಾರ್ಟರ್ ಫೈನಲ್ ಕೂಡ ಒಳ್ಳೆ ಅಣ್ಣಾಮಲೈ ಯೂನಿವರ್ಸಿಟಿ ಅಂದರೆ ಫೇಮಸ್ಸು, ಅವ್ರ ಮೇಲೆ ನಮ್ಮ ಬೀಳುತ್ತೆ. ಅವ್ರ ಮೇಲೆ ನನ್ನ ಪರ್ಫಾರ್ಮೆನ್ಸಿಂದ ತುಂಬ ಚೆನ್ನಾಗಿ ಆಡ್ತೀನಿ, ಅವ್ರಿಗೆ ನಾವು ಸೋಲ್ಸಿ ಫಸ್ಟ್ ಟೈಮ್ ನಾವು ಸೆಕೆಂಡ್ ಪೊಸಿಷನ್ ಬರ್ತೀವಿ, ಅಂದರೆ ಸೌತ್ ಝೋನ್ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಂದರೆ ರನ್ನರ್ಸ್ ಅಪ್ ಆಗ್ತೀವಿ. ರನ್ನರ್ಸ್ ಅಪ್ ಆದರೆ ಇಂಟರ್ ಯೂನಿವರ್ಸಿಟಿಗೆ ನಮಗೆ ಅವಕಾಶ ಸಿಗುತ್ತೆ. ಅಲ್ಲಿಂದ ನನಗೆ ಕೆರಿಯರಲ್ಲಿ ಒಂದು ಅವಕಾಶಗಳು ಅಂದರೆ ಬೆಟರ್ ಪ್ಲೇಯರು ಅಂತ ಒಂದು ಹೆಸರು ಬಂದು ಪರ್ಫಾರ್ಮೆನ್ಸ್ ಇದಾಗಿ ಇಂಟರ್ ಯೂನಿವರ್ಸಿಟಿಗೆ ಹೋಗ್ತೀವಿ. ಅದಾದಮೇಲೆ ನಮಗೆ ಬಾಂಬೆನಲ್ಲಿ ಕಲ್ಯಾಣ್ ಅಂತದ್ರಲ್ಲಿ ಇಂಟರ್ ಯೂನಿವರ್ಸಿಟಿ ಆಗ್ತದೆ. ಅಲ್ಲಿ ನನ್ನ ಪರ್ಫಾರ್ಮೆನ್ಸು ಇನ್ನೂ ಹೆಚ್ಚಾಗಿ ನನಗೆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ಕೊಡ್ತಾರೆ. ಆ ಬೆಸ್ಟ್ ಪ್ಲೇಯರ್ ಅವಾರ್ಡ್ ತಗೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಆವಾಗ ನಮ್ಮ ಬಸವೇಶ್ವರ ಕಾಲೇಜಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿಯವರು, ಮಾಜಿ ಉಪರಾಷ್ಟ್ರಪತಿ ಬಿ ಡಿ ಜೊತೆಯವರು ಬಂದು ನನಗೆ ಆನರ್ ಮಾಡ್ತಾರೆ ಬೆಸ್ಟ್ ಪ್ಲೇಯರ್ ತಗೊಂಡಿದ್ದೆ ಬಾಂಬೆನಲ್ಲಿ. ತದನಂತರ ಈ ಯೂನಿವರ್ಸಿಟಿ ಲೆವೆಲ್ ಆದಮೇಲೆ ನನಗೆ ನ್ಯಾಷನಲ್ಸಲ್ಲಿ ಜೂನಿಯರ್ ನ್ಯಾಷನಲ್ಸ್ ರಾಷ್ಟ್ರೀಯ ಚಾಂಪಿಯನ್ಶಿಪ್ನಲ್ಲಿ ಅವಕಾಶ ಸಿಗುತ್ತೆ. ಸೇಲಂನಲ್ಲಿ 94 ನಡೀತದೆ, ಅಲ್ಲಿ ನಾನು ಬ್ರಾಂಜ್ ಮೆಡಲ್ ಪದಕ ವಿಜೇತರಾಗ್ತೀವಿ. ಅದಾದಮೇಲೆ ಸೀನಿಯರ್ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ. ನನ್ನ ಪರ್ಫಾರ್ಮೆನ್ಸ್ ನೋಡಿ ಕರ್ನಾಟಕ ರಾಜ್ಯದ ಅವರು ಕಬ್ ಕರ್ನಾಟಕ ರಾಜ್ಯ ಅಮೇಚರ್ ಕಬಡ್ಡಿ ಸಂಸ್ಥೆ ಸೆಕ್ರೆಟರಿ ಆಗಿರ್ತಾರೆ ಸೀತಾರಾಮ್ ಅಂತ, ರಾಷ್ಟ್ರಕ್ಕೆ ಅವರು ಸೆಕ್ರೆಟರಿ ಆಗಿರ್ತಾರೆ ಅವಾಗ ಇಂಡಿಯಾಗೆ KFIಗೆ. ಆಗ ಅವರು ವೇದಿಕೆ ಮೇಲೆ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಸೀನಿಯರ್ಗೆ ಅವಕಾಶ ಕೊಡ್ತಾರೆ. 96 ನಾನು ದಾವಣಗೆರೆಯಲ್ಲಿ ಸೀನಿಯರ್ ನ್ಯಾಷನಲ್ಸ್ ಭಾಗವಹಿಸ್ತೀನಿ. ಅದಾದಮೇಲೆ ಬಾಂಬೆನಲ್ಲಿ ಅಂಧೇರಿಲಿ ಒಂದು ರಾಷ್ಟ್ರೀಯ ಚಾಂಪಿಯನ್ಶಿಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಫೆಡರೇಷನ್ ಕಪ್ ಆಗುತ್ತೆ, ಅದರಲ್ಲಿ ಭಾಗವಹಿಸ್ತೀನಿ. ಹೀಗೆ ಸುಮಾರು 3-4 ಚಾಂಪಿಯನ್ಶಿಪ್ ಭಾಗವಹಿಸಿರ್ತೀನಿ. ಆ ಸರ್ಟಿಫಿಕೇಟ್ ನನಗೆ ಉದ್ಯೋಗ ಅವಕಾಶ ಅಂತ ಹುಡುಕ್ತಾ ಇದ್ದಾಗ ಒಂದೇ ಸರಿ ನನಗೆ ಅವಕಾಶ ಬರುತ್ತೆ. ಒಂದು ಸಿಕ್ಯುಎಲ್ ಅಂತ ಇದೆ ಡಿಫೆನ್ಸ್, ಅದನ್ನು ಅದಾದ್ಮೇಲೆ ಪೊಲೀಸ್ ಅವಕಾಶ ಇದೆ. ವಿಜಯ ಬ್ಯಾಂಕ್ ಆಯ್ಕೆಟ್ರಲ್ಸ್ ತುಂಬಾ ಚೆನ್ನಾಗಿ ಆಡಿರ್ತೀನಿ, ಅಲ್ಲೂ ಸಹ ಅವಕಾಶ ಇರ್ತದೆ. ಅದಾದ್ಮೇಲೆ ವೀಲ್ ಅಂಡ್ ಆಕ್ಸೆಲ್ ಅಂತ ಇರ್ತದೆ. ಈ ಸುಮಾರು 3-4 ಜಾಗದಲ್ಲಿ ನನಗೆ ಅಪ್ಲಿಕೇಶನ್ ಹಾಕು ಬಾ ಅಂತ ಕರೆದಿರ್ತಾರೆ. ಆ ಸಮಯದಲ್ಲಿ ಮ್ಯಾಂಗ್ಳೂರಿನಲ್ಲಿ ನರಿಕೊಂಬು ಅಂತ ಒಂದು ವಿಲೇಜ್ ಇರುತ್ತೆ, ಅಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಇದು ಮಾಡ್ತಾರೆ. ಆವಾಗ ಡಿಫೆನ್ಸ್ ಟೀಮು ASC ಅಂತ ಟೀಮ್, ನನಗೆ ಗೊತ್ತಿರಲ್ಲ ಅದು ASC ಅಂದ್ರೂ ಏನು ಅಂತ ಗೊತ್ತಿರಲ್ಲ. ASC ಟೀಮ್ ಅಂತಂದ್ರೆ ಅವತಾರ್ ಸಿಂಗ್, ಓಂ ಪ್ರಕಾಶ್ ಅಂದ್ರೆ ಬಲಾಢ್ಯ ಪ್ಲೇಯರ್ಗಳು ಅವರಲ್ಲ, ಹೆಸರು ಮಾಡಿದಂಥ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅವರಲ್ಲ, ಗೋಲ್ಡ್ ಮೆಡಲಿಸ್ಟ್ ಅವರು. ನಾನು ಅವಾಗ ಚೆನ್ನಾಗಿ ಆಡ್ತಿದ್ದ ಕ್ಲಬ್ಬಿಂದ ನನಗೆ ITI ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತಗೊಂತಾರೆ, ತಿಂಗಳು 1.5 ಕೊಡ್ತಿದ್ರು ಅವಾಗ. ITI ಟೆಲಿಫೋನ್ ಫ್ಯಾಕ್ಟ್ರಿಗೆ ನನಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾನು ITI ಟೀಮ್ಗೆ ಆಡಬೇಕು. ಆ ಟೀಮ್ಗೆ ಆಡಬೇಕಾದ್ರೆ ನನಗೆ ಇವರು ಒಂದು ನರಿಕೊಂಬನಲ್ಲಿ ಎದುರಾಳಿ ತಂಡವಾಗಿ ಸಿಗುತ್ತೆ. ಆ ಎದುರಾಳಿ ತಂಡ ಸಿಗ್ದಾಗ ನಾವು ನೋಡಿದ ತಕ್ಷಣ ಸ್ವಲ್ಪ ಏನಪ್ಪ ಈ ಥರ ಟೀಮ್ ಎಲ್ಲ ಇದೆ ಅಂತಂದರೆ ಅಂತ ದೊಡ್ಡ ರಾಷ್ಟ್ರೀಯ ತಂಡ ಅದು. ಆಗ ನಾನು ಅವ್ರ ಜೊತೆ ಮ್ಯಾಚ್ ಆಡ್ತೀವಿ ಮೇಡಮ್. ಮ್ಯಾಚ್ ಆಡಿದಾಗ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕೇವಲ ಒಂದು ಅಂಕದಿಂದ ನಾವು ಸೋತಿರ್ತೀವಿ. ಆದರೆ ಪ್ರತಿ ಮ್ಯಾಚಲ್ಲಿ 40 ಇರ್ತದೆ. ಆ 40 ಪ್ರತಿ ರೈಡಲ್ಲೂ ನಾನು ನನ್ನ ಬಿಟ್ಟರೆ ಆ ಕಡೆ ಒಂಥರ ಕಾಂಪಿಟೇಷನ್ ಆಗ್ತದೆ. ಪ್ರತಿ ಒಂದೊಂದೇ ಪಾಯಿಂಟಲ್ಲಿ ಅಂದಾಗ ಒಂದು ಮ್ಯಾಚು ಕೂಡ ಅಟ್ರಾಕ್ಷನ್ ಇರ್ತದೆ. ಅದು ಬಲಿಷ್ಠ ತಂಡ ನಮ್ಮದು, ಬಲಾಡಿಯರು ಬೇರೆ, ನಾವು ಫಿಸಿಕಲ್ ಅಷ್ಟಿಲ್ಲ, ಆದರೂ ಕೂಡ ನನ್ನ ಪರ್ಫಾರ್ಮೆನ್ಸ್ ಅವ್ರಿಗೆ ಕಾನ್ಫಿಡೆನ್ಷಿಯಲ್ ಅವ್ರಿಗೆ ಎದುರಿಸ್ತೀನಲ್ಲ, ಎದುರಿಸಿ ನಾನು ಒಬ್ಬನೇ ಪಾಯಿಂಟ್ ತರೋದಾಗಲಿ ಕ್ಯಾಚ್ ಹೊಡೆದೆಲ್ಲ ಮಾಡಿದಾಗ ನಾನು ಆಲ್ರೌಂಡರ್ ಅವಾಗ ಮಾಡ್ತಿದ್ದಾಗ ಆ ಕ್ಷಣದಲ್ಲಿ ಅವ್ರು ನೋಡಿರ್ತಾರೆ ನನ್ನ ಪರ್ಫಾರ್ಮೆನ್ಸ್. ಆಗ ನನ್ನನ್ನು ಅವತಾರ್ ಸಿಂಗ್ ಅಂತ ಒಬ್ರು ಗಂಧೂರ್ ಸಿಂಗ್ ಅಂತ ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ ಅವರು, ಗಂಧೂರ್ ಸಿಂಗ್ ಬರ್ತೀರಾ ಈ ಥರ ಅಪಾಯಿಂಟ್ಮೆಂಟ್ ಚಾನ್ಸಸ್ ಇದೆ ಅಂತ ಅಂದಾಗ ಆಗ ನನಗೆ ಸೈನ್ಯದಲ್ಲಿ ನನಗೆ ಸೇನೆ ASC ಅಂತಲೇ ಗೊತ್ತಿಲ್ಲ. ಆವಾಗ ನನಗೆ ಗೊತ್ತಾಗ್ತದೆ ಓ ಇದು ಭಾರತೀಯ ಸೇನೆ ಟೀಮ್ ಇದೆ. ನನಗೆ ಯಾವಾಗಲೂ ನಾವು
1: ಭಾರತೀಯ ಸೇನೆ ಟೀಮ್ ಜೊತೆ
2: ಆಡಿದ್ದು ನನಗೆ ಆ ರೀತಿಯ ಒಂದು ಅವಕಾಶ ಭಾರತೀಯ ಸೇನೆಗೆ ಸೇರ್ಕೊಳ್ಳೋದಕ್ಕೆ ನಾನು ಪುಣ್ಯ ಮಾಡಿದೆ ಅನಿಸುತ್ತೆ.

0: ಇದ್ಕೊಂಡು ಮೊದಲೇ ಪಾಸ್ ಮಾಡಬೇಕು. ಆ ನಂತರ ದೈಹಿಕ ಪರೀಕ್ಷೆ ಇರುತ್ತೆ, ಅದು ಇನ್ನೂ ಕಠಿಣವಾದದ್ದು, ಅದರಲ್ಲೂ ಪಾಸ್ ಮಾಡಬೇಕು. ಹೀಗೆ ಒಟ್ಟು 5 ಪರೀಕ್ಷೆಗಳನ್ನ ಎದುರಿಸಿ ಅದು ಎಲ್ಲದರಲ್ಲೂ ಪಾಸ್ ಆದ್ರೆ ಮಾತ್ರ ಸೇರೋದು ಬಹಳ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದ್ರೆ ನಿಮ್ಮ ವಿಷಯದಲ್ಲಿ ಹೇಗೆ ಅಂದ್ರೆ ಅವಕಾಶನೇ ನಿಮ್ಮ ಹತ್ರ ಬಂತು, ನೀವು ಆ ಅವಕಾಶದ ಹತ್ರ ಹೋಗ್ಲಿಲ್ಲ, ಇದು ಬಹಳ ವಿಶೇಷವಾಗಿತ್ತು.
1: ಅದನ್ನೇ ನಾನು ಪುಣ್ಯ ಅಂತ ಹೇಳಿದೆ. ಯಾಕೆಂದ್ರೆ ಕ್ರೀಡಾ ಸಾಧನೆ ಮಾಡದಂತವ್ರಿಗೆ ಅಂತಾನೆ ಭಾರತೀಯ 3 ಸೇನೆಯಲ್ಲಿ, ನೇವಿ, ಏರ್ಫೋರ್ಸ್, ಆರ್ಮಿನಲ್ಲಿ 3 ಇದರಲ್ಲೂ ಇದೆ. ಸರ್ವಿಸಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಅಂತಾನೆ ಒಂದು ಡೆಲ್ಲಿನಲ್ಲಿ ಇದೆ, ಅದನ್ನೆಲ್ಲ ಅವರೇ ನೋಡ್ಕೊಳ್ಳೋದು ರೆಕ್ರೂಟ್ಮೆಂಟ್ ಇಂದ ಹಿಡಿದು ಪ್ರತಿಯೊಂದು. ಬಟ್ ನನ್ಗೆ ಅಂತ ಅಂದ್ರೆ ನನ್ನ ಒಂದು ನಂದು ಹಿಸ್ಟರಿ ಅನ್ಸುತ್ತೆ, ನಂದೇ ಒಂದು ಇತಿಹಾಸ. ಯಾಕೆಂದ್ರೆ ಭಾರತೀಯ ಸೇನೆಯಲ್ಲೇನೆ ಮೊಟ್ಟ ಮೊದಲ ಕ್ರೀಡಾಪಟು ಕಬಡ್ಡಿನಲ್ಲಿ ನಾನು ಡೈರೆಕ್ಟ್ ಹವಾಲ್ದಾರ ಅವಕಾಶ, ನನ್ನ ಬಯಸದೆ ಬಂದ ಭಾಗ್ಯ.
0: ನೀವು ನೇರವಾಗಿ ಹವಾಲ್ದಾರ
1: ಆಗಿ ಸೇವಿಸೋದು ಬಯಸದೆ ಬಂದ ಭಾಗ್ಯ. ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯನೋ ಅಥವಾ ನಾನು ಶ್ರಮ ಪಟ್ಟಿದ್ದೋ ಇವೆರಡೂ ಸೇರಿ ನನಗೆ ಸಿಕ್ಕಿರ್ಬೋದು ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ 16 ವರ್ಷ ಆದ್ಮೇಲೆ ಈ ಹವಾಲ್ದಾರ್ ಸಿಗೋದು. ಹವಾಲ್ದಾರ್ ಸಿಗೋಷ್ಟಲ್ಲಿ ಎಲ್ಲ ಎಷ್ಟೋ ಜನ ಮ್ಯಾಕ್ಸಿಮಮ್ ರಿಟೈರ್ಡ್ ಆಗಿ ಬಂದ್ಬಿಡ್ತಾರೆ ವಾಪಸ್. ಅಂತ ಒಂದು ಉನ್ನತ ಸ್ಥಾನವನ್ನ ನಾನು ಪಡ್ಕೊಂಡೆ. ಆ ಸಮಯದಲ್ಲಿ ನಾನು ಮೆರಿಟೋರಿಯಸ್ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಆಗಿರೋದ್ರಿಂದ ನಂದು ಪರ್ಫಾರ್ಮೆನ್ಸ್ ಕೂಡ ರನ್ನಿಂಗ್ ಇದ್ದಿದ್ದರಿಂದ ನನ್ಗೆ ಆ ಅವಕಾಶ ಸಿಕ್ತು. ಮೊದಲನೇದಾಗಿ ನಾರ್ಮಲ್ ಆಗಿ ಒಬ್ಬ ಸಿಪಾಯಿ ಆಗ್ಬೇಕು ಅಂತ ಅಂದ್ರೆ ಅದೇ ಇಷ್ಟ ಕಠಿಣವಾದ ಪರಿಶ್ರಮ ಮಾಡಬೇಕು, 1 ವರ್ಷ ಅದನ್ನ ಫಿಸಿಕಲ್ ಟ್ರೈನಿಂಗ್ ಮಾಡಿ ಇವತ್ತಿನ ದಿನದಲ್ಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಬೇಕು, ಅದೆಲ್ಲ ಮಾಡಿ ಎಕ್ಸಾಮ್ ಪಾಸ್ ಆಗಬೇಕು, ಫಿಸಿಕಲ್ ಪಾಸ್ ಆಗಬೇಕು, ಮೆಡಿಕಲ್ ಪಾಸ್ ಆಗಬೇಕು. ಬಟ್ ನನ್ನ ಇದರಲ್ಲಿ ಡೈರೆಕ್ಟ್ ಹವಾಲ್ದಾರಾದಾಗ ನನ್ಗೆ ಓನ್ಲಿ ಒಂದು ಅರ್ಜಿ ಫಿಲ್ ಅಪ್ ಮಾಡಿಸಿದ್ರು ಅಷ್ಟೇ, ಮೆಡಿಕಲ್ ಚೆಕ್ ಮಾಡಿಸಿದ್ರು. ಫಿಸಿಕಲ್ ನಾನು ಕಬಡ್ಡಿ ಪ್ಲೇಯರ್ ಆದಾಗಿಂದ ಫಿಸಿಕಲ್ ಏನು ಸಮಸ್ಯೆ ಇರಲಿಲ್ಲ, ಫಿಸಿಕಲ್ ಎಲ್ಲ ಕರೆಕ್ಟ್ ಆಗಿದ್ದೆ. ಇದ್ರಲ್ಲಿ ಏನಂದ್ರೆ ನ್ಯಾಷನಲ್ಸ್ ಆಡಿದ್ರೆ ಏನಂದ್ರೆ ನಮ್ಗೆ ಎಲ್ಲದರಲ್ಲೂ 2% ಎಕ್ಸ್ಕ್ಯೂಸ್ ಇರ್ತದೆ, ನಿಮ್ಗೆ ಹೈಟ್ ಇರ್ಬೋದು, ವೈಟ್ ಇರ್ಬೋದು, 2 ಸೆಂಟಿಮೀಟರ್ ಕಮ್ಮಿ ಇರ್ತದೆ, 2 ಕೆಜಿನೂ ಸಹ ಕಮ್ಮಿ ಇರ್ತದೆ, ಮಾರ್ಕ್ಸ್ಗೂ ಕೂಡ ಕನ್ಸೆಷನ್ ನಮ್ಗೆ ಕೊಡ್ತಾರೆ. ಅದರಿಂದ ನಮ್ಗೆ ಕ್ರೀಡೆಗಿಂದನೇ ಸೇರ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಅವಕಾಶ ಕೊಡ್ತಾರೆ.
0: ಹೀಗೆ ಅವತಾರ್ ಸಿಂಗ್ ಅವರು ಮತ್ತೆ ಇನ್ನೊಬ್ಬ ಸಿಂಗ್ ಅವರಿಬ್ರು ನಿಮ್ಮನ್ನ ಕರೆದ್ರಲ್ಲ, ಅವಾಗ ಒಂದ್ಸತಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರಲ್ಲ, ಸೇರ್ಬೇಕಾ ಅಥವಾ ಬೇಡ್ವಾ. ಮತ್ತೆ ಸೈನ್ಯ ಅಂತ ಬೇರೆ ಹೇಳ್ತಾ ಇದಾರೆ, ಸೈನ್ಯ ಅಂದ್ರೆ ಬಹುತೇಕವಾಗಿ ಯುದ್ಧ ಅಂತಲೇ ಅಂದ್ಕೊಳ್ಳೋದು ಎಲ್ಲರೂ, ಈ ತರಾನೂ ಇರದೆ ಸೈನ್ಯದಲ್ಲಿ ಅನ್ನೋದು ಗೊತ್ತೇ ಇರಲ್ಲ. ಆದ್ರೆ ಅವಕಾಶ ನಿಮ್ ಹತ್ರನೇ ಬಂತಲ್ಲ, ಅದನ್ನ ಹೇಗೆ ಉಪಯೋಗಿಸ್ಕೊಂಡ್ರಿ, ಹೇಗೆ ಅಲ್ಲಿ ಹೋಗಿ ಸೇರ್ಲಿಕ್ಕಾಯ್ತು ನಿಮ್ಗೆ?
1: ನಾನು ಎಂಟ್ರಿ ಆಗ್ತೀನಿ, ನಾನು ಆಕ್ಚುಲಿ ನನ್ನ ಜೊತೆಗೆ ಇನ್ನೂ ಇಬ್ರು ಬರ್ತಾರೆ, ಅವ್ರು ಸೆಲೆಕ್ಟ್ ಆಗಲ್ಲ, ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಎಂಟ್ರಿ ಆಗ್ತಿದ್ದಂಗೆ ಹೊಸ ಅನುಭವ, ಆರ್ಮಿ ಕ್ಯಾಂಪಸ್ ನೋಡೇ ಇರಲ್ಲ.
0: ಯಾವ ಊರಲ್ಲಿ? ಅದು
1: ಬೆಂಗಳೂರಿನಲ್ಲಿ, ನಮ್ಮ ಹಳೆ ಏರ್ಪೋರ್ಟ್ ರೋಡ್ ಇದೆ, ದೊಮ್ಲೂರ್ ಹತ್ರ ಎಸಿ ಸೆಂಟರ್ ಅಂತ. ನಾವು ಒಳಗಡೆ ಹೋದ ತಕ್ಷಣನೇ ಅದು ಎನ್ವಿರಾನ್ಮೆಂಟ್ ಬೇರೆ ತರ, ಅಲ್ಲಿ ಒಳಗಡೆ ಹೋಗ್ತಿದ್ರಿಂದ ನಮ್ಗೆಲ್ಲ ಇದು ಟ್ಯಾಂಕರ್ ಗಳೆಲ್ಲ ನಿಲ್ಸಿರ್ತಾರೆ, ಇವೆಲ್ಲ ನೋಡಿದ ತಕ್ಷಣ ಏನೋ ಒಂಥರ ಮನ್ಸಲ್ಲಿ ಅದು ಹೇಳ್ಕೊಳಕಾಗಲ್ಲ. ಆ ಒಳಗಡೆ ಒಂದು ಭಾವನೆ ಏನೋ ಒಂಥರ ಜುಮ್ ಅಂತದೆ. ಫಸ್ಟ್ ಟೈಮ್ ನೋಡಿದಾಗ ಆ ಯೂನಿಫಾರ್ಮ್ ಇರ್ಬೋದು, ಅಲ್ಲಿ ಒಡನಾಟ ಇರ್ಬೋದು, ಅಲ್ಲಿ ಆಫೀಸರ್ ಹತ್ರ ಹೋಗಿ ಭಯ, ಹೋಗಿ ಅವ್ರ ನಾರ್ಮಲ್ ಕಂಡೀಷನ್ಸ್ ಅಲ್ಲಿ ಇಟ್ಟೊಡಿತಾರೆ, ನಮ್ಮನ್ನ ಕರ್ಕೊಂಡು ನಿಲ್ಲಿಸ್ತಾರೆ, ಬಟ್ ನಮ್ಗೆ ಭಯ. ಇನ್ನೊಂದು ಸಮಸ್ಯೆ ಏನಂದ್ರೆ, ನನ್ನ ದೊಡ್ಡ ಸಮಸ್ಯೆ ಅಂದ್ರೆ ಕನ್ನಡ ಬಿಟ್ಟರೆ ಬೇರೆ ಯಾವ ಸರ್ ಹಂಗೆ ಗೊತ್ತಿಲ್ಲ ಅವ್ರಿಗೆ, ಪಾಪ ಕನ್ನಡ ಅವ್ರಿಗೆ ಅರ್ಥ ಆಗಲ್ಲ. ಇವ್ರಿಗೆ ನನ್ನ ಜೊತೆ ಕರ್ಕೊಂಡೋಗಿ ಅಲ್ಲಿ ಯಾರು ಕನ್ನಡ ಸರ್ವ್ ಮಾಡ್ತಾರೆ ಅವ್ರನ್ನ ಕರೆದ್ರು, ಅವ್ರನ್ನ ಕರೆದ್ ಇವನ್ ಏನ್ ಹೇಳ್ತಾನೆ ಕೇಳಿಸ್ಕೋ ತರ ಅವ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಅಲ್ಲಿ ಅಂತ. ಬಟ್ ಯಾಂದ್ರೆ ಅವ್ರ ಕಣ್ ಮುಂದೆ ನೋಡ್ಬಿಟ್ಟಿದ್ರು ನನ್ನ ಪರ್ಫಾರ್ಮೆನ್ಸ್, ತುಂಬಾ ಇಷ್ಟಪಟ್ಬಿಟ್ಟಿದ್ರು ನನ್ನ ಗೇಮ್ನ. ಆಗ ಅವರು ಇಲ್ಲ ನನ್ಗೆ ಡೈರೆಕ್ಟ್ ಹೋಲ್ದರ್ ಕೊಡ್ಬೇಕು ಇವ್ರಿಗೆ ಅನ್ಬಿಟ್ಟು, ಆ ಸಮಯದಲ್ಲಿ ನನ್ ನೋಡಕ್ ಮಾತ್ರ ಫಿಸಿಕಲ್ ಇಷ್ಟೇ ಇದ್ದಿದ್ದು, ಇವತ್ತೇನಿದ್ದೀನಿ ಅವಾಗ್ಲೂ ಅಷ್ಟೇ ಇದ್ದಿತ್ತು. ಫಿಸಿಕಲ್ ನೋಡಿದ ತಕ್ಷಣ ಇವ್ರಿಗೆ ಡೌಟ್, ಏನ್ ಇಷ್ಟು ಫಿಸಿಕಲ್ ಅಲ್ಲಿ ಈ ತರ ಪರ್ಫಾರ್ಮೆನ್ಸ್ ಹೆಂಗೆ ಅಂತ ಕೊಡ್ಬೇಕಂತ ಬೇರೆ ಬೇರೆ ಕೋಚಸ್ ಇರ್ತಾರಲ್ಲ ಅವ್ರಿಗೆಲ್ಲ ಅನುಮಾನ ಇರ್ತದೆ. ಬಟ್ ಇವ್ರು ನೋಡಿದ್ರಲ್ಲ, ಇವರಿಬ್ರು ಕೋಚ್ ಸ್ಟ್ರಾಂಗ್ ಆಗಿದ್ರು ನೋಡಿ ಇದೆಲ್ಲ ಅಂತ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ವರ್ಡ್ ಮಾಡ್ತಾರೆ ಅಷ್ಟೇನೆ, ಒಂದು ಟ್ರಯಲ್ ಇರ್ತಾರೆ ಅಲ್ಲಿ ಆರ್ಮಿನಲ್ಲೇ, ಒಂದು ಟ್ರಯಲ್ ಇಡ್ತಾರೆ
0: ಇಲ್ಲೇ ಬೆಂಗಳೂರಲ್ಲಿ.
1: ಆ ಟ್ರಯಲ್ ಇಟ್ಟಾಗ ನನಗೆ ಒಬ್ರು ಒಂದು ಕ್ಯಾಚ್ ಹೊಡಿಲ್ಲ.
0: ಇವರು ಎಲ್ಲ ಇದ್ರು,
1: ಎಲ್ಲರೂ ಇರ್ತಾರೆ. ಸೆಲೆಕ್ಷನ್ ಅದೇನೆ ಆಯ್ಕೆ ಟ್ರಯಲ್ಸ್ ಅಲ್ಲಿ
0: ಇವರು
1: ಗಮದೂರ್ ಸಿಂಗ್ ಅವರು ಅಂದ್ಬಿಟ್ಟು ಆಯ್ಕೆ ಆಫೀಸರ್ ಇರ್ತಾರೆ, ಆ ಆಫೀಸರ್ ಬಂದು ಕುತ್ಕೊಂತಾರೆ. ಆಮೇಲೆ ಅದೇ ಸಮಯದಲ್ಲಿ ಇಂಟರ್ ಸರ್ವಿಸಸ್ ಕ್ಯಾಂಪ್ ನಡೀತಾ ಇರ್ತದೆ, ಅಂದ್ರೆ ದೊಡ್ಡ ದೊಡ್ಡ ಇಡೀ ಇಂಡಿಯಾದಲ್ಲಿ ಯಾರ್ಯಾರು ಇರ್ತಾರೆ
0: ಪ್ಲೇಯರ್ಸ್
1: ಎಲ್ಲ ಬಂದು ಅಲ್ಲಿ ಕ್ಯಾಂಪ್ ನಡೀಬೇಕಾದ್ರೆ ಅವ್ರ ಜೊತೆಗೆ ನನ್ನ ಟ್ರಯಲ್ಸ್ ಆಗುತ್ತೆ, ಆಯ್ಕೆ ಟ್ರಯಲ್ಸ್. ಅವಾಗ ನನ್ಗೆ ಒಬ್ರು ಕೂಡ ಒಂದು ಕ್ಯಾಚ್ ಹೊಡಿಯಲ್ಲ,
0: ಅಂದ್ರೆ ಒಬ್ಬರನ್ನ ಒಬ್ರು ಎದುರಿಸೋದು. 7 ಜನ
1: ಇರ್ತಾರೆ, ನಾನು ಒಬ್ಬರೇ ಹೋಗ್ಬೇಕು. ಕಬಡ್ಡಿನೇ ಹಾಗೆ, 7 ಜನದಲ್ಲಿ ಹೋಗಿ ಪಾಯಿಂಟ್ ತರ್ತಾನಲ್ಲ ಅದು ಅಂತ.
0: ಕರ್ನಾಟಕದ ಆಟ ಬಹಳ ಹೆಮ್ಮೆ ನಮ್ಗದು.
1: ಆ ರೀತಿ ಟ್ರಯಲ್ಸ್ ಇಟ್ಟಾಗ ಅವ್ರ ಮುಂದೆ ಎಲ್ಲ ನೋಡ್ತಾರಲ್ಲ,

0: ಅವಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ನನ್ನ ಗೇಮ್. ಆ ಯಾರು ಕೂಡ ಏನು ಮಾತಾಡದೆ ನಾನು ಅರ್ಜಿ ಫಿಲ್ ಮಾಡಿ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಮೆಡಿಕಲ್ ಮಾಡ್ಬೇಕಲ್ಲಿ, ಮೆಡಿಕಲ್ ಟೈಮ್ ಎಲ್ಲ ಈಸಿಯಾಗಿ ಮಾಡ್ಕೊಡ್ತಾರೆ, ಫಿಸಿಕಲ್ ಮಾಡ್ತಾರೆ. ಆರ್ಮಿ ಹೆಡ್ಕ್ವಾರ್ಟರ್ ಹೋಗುತ್ತದ್ದು ಇಲ್ಲಿಂದ ಆಗಲ್ಲ,
1: ಡೆಲ್ಲಿಗೆ,
0: ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಸ್ಯಾಂಕ್ಷನ್ ಆಗಿ ಬರುತ್ತೆ. ಆ ಡೆಲ್ಲಿಗೆ ಸ್ಯಾಂಕ್ಷನ್ ಆಗಿ ಡೆಲ್ಲಿಯಿಂದ ಬಂದು ಆವಾಗ ನನಗೆ, ನಾನು ಜೂನ್ ಜುಲೈಲಿ ಹೋಗಿರ್ತೀನಿ 97 ಅಲ್ಲಿ, ನನಗೆ 1 ಇಯರ್ ಪ್ರೊಸೀಜರ್ ಆಗಿ 98 ಅಕ್ಟೋಬರ್ ನಾನು ಜಾಯ್ನ್ ಆಗ್ತೀನಿ.
1: ಅಪಾಯಿಂಟ್ಮೆಂಟ್
0: ಬರುತ್ತೆ, ಜಾಯ್ನೇ ಆಗ್ತೀನಿ, ಸೇರ್ಕೊಂತೀನಿ.
1: ಎಲ್ಲಿ ಸೇರ್ಕೊಂಡಿದ್ದೆ?
0: ಇಲ್ಲೇ ಬ್ಯಾಂಗ್ಳೂರು ಎ ಸಿ ಸೆಂಟರ್ ಸೇರ್ಕೊಂತೀನಿ. ಒಂದು ಶಾರ್ಟ್ಸ್ ಕೊಡ್ತಾರೆ, ಒಂದು ಮಿಕ್ಕರ್ ಕೊಡ್ತಾರೆ, ನಮಗೆ ಆ ಫಿಸಿಕಲ್ ಮಾಡ್ತೀನಿ. ಮಾಡಬೇಕಾದ್ರೆ ಒಂದು ಏನಂತ ಅಂದ್ರೆ, ಅಲ್ಲೂ ಒಬ್ರು ಆಫೀಸರ್ ಬರ್ತಾರೆ ಕೇರಳದವರೊಬ್ರು. ನನಗೆ ಫಿಸಿಕಲ್ಲು ಟ್ರೈನಿಂಗ್ ನನಗೆ ಏನು ಅನಿಸಲಿಲ್ಲ. ಅಲ್ಲೂ ಕೂಡ ಆ ಟ್ರೈನಿಂಗ್ ಸಮಯದಲ್ಲಿ ನನಗೆ ತುಂಬಾ ಎಫೆಕ್ಟ್ ಅಂದ್ರೆ, ರಿಕ್ರೂಟ್ಮೆಂಟ್ ಆದಿರೋರೆಲ್ಲ ಜನರಲ್ ಆಗಿ ಇವರೆಲ್ಲ ಮಾಡ್ಬಿಡ್ತಾರೆ ಡೈಲಿ. ಅವ್ರದ್ದೇನಂದ್ರೆ ಅದೇ ಕೆಲಸ, ಬೆಳಿಗ್ಗೆ 3:30-4 ಗಂಟೆಗೆ ಎದ್ದೇಳೋದು, ನಮ್ಮಲ್ಲಿ ನೀಟ್ನೆಸ್ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಬ್ಯಾರಕ್ ಕೊಡ್ತಾರೆ, ಬ್ಯಾರಕ್ ಕ್ಲೀನ್ ಮಾಡ್ಕೊಬೇಕು, ಏರಿಯಾ ಕ್ಲೀನ್ ಮಾಡ್ಕೊಬೇಕು, ಗ್ರೌಂಡ್ ಕ್ಲೀನ್ ಮಾಡ್ಕೊಬೇಕು, ಎಲ್ಲ ನಾವೇ ಮಾಡ್ಕೊಬೇಕು. ಅದರಿಂದ ಏನಾಗ್ತದೆ,
1: ನೀವು ಅಂದ್ರೆ ನಿಮ್ ಜೊತೆ ಬೇರೆ ಸೈನಿಕರು ಇರ್ತಾರೆ?
0: ನಾವು 58 ಜನ ಟ್ರೈನಿಸ್ ಇರ್ತೀವಿ,
1: ಟ್ರೈನಿಸೇ
0: ಮಾಡಬೇಕು.
1: ಬ್ಯಾರಕ್ಗಳನ್ನು ಕ್ಲೀನ್ ಮಾಡಬೇಕು,
0: ಎಲ್ಲದು ಟೋಟಲ್ ಸೆಂಟರ್ ಮಾಡಬೇಕು. 1 TV ಬೆಟಾಲಿಯನ್ ಇರುತ್ತೆ ಮೇಡಮ್, ಬೆಟಾಲಿಯನ್ ಅಲ್ಲಿ ಒಂದೊಂದು ಬೆಟಾಲ್ 1 TV, 2 TV, 3 TV, 4 TV, 4 ಬೆಟಾಲಿಯನ್ಗಳಿರ್ತವೆ. ಅದರಲ್ಲಿ ನಾನು ಫಸ್ಟ್ ಬಂದು, ನಂದು 4 TV ಬೆಟಾಲಿಯನ್. ಅದರಲ್ಲಿ ಕಂಪ್ನಿಗಳಿರ್ತವೆ, 526 ಅಂತ ನಂದು ನಂಬರ್ ಕಂಪನಿ ಹೆಸರು 526 ಕಂಪನಿ ಅಂತ. ಅದ್ರಲ್ಲಿ ನಾವೊಂದು 40-50 ಜನ ಇರ್ತೀವಿ. ಅದರಲ್ಲಿ ನಮ್ಗೇನಂದ್ರೆ ನೈಟ್ ಡ್ಯೂಟಿನೂ ಆಗ್ತಾರೆ, ನೈಟ್ ಡ್ಯೂಟಿನೂ ಮಾಡಬೇಕು. 2 hours 2 hours ಚೇಂಜ್ ಆಗ್ತಾ ಇರ್ತದೆ ಗಾರ್ಡ್ ಡ್ಯೂಟಿ. ಫಸ್ಟ್ ಅದೇ ಟ್ರೈನಿಂಗ್ ಅಲ್ಲ ನಮ್ಗೆ ಗಾರ್ಡ್ ಡ್ಯೂಟಿ. ಸೆಂಟರ್ ಅಲ್ಲಿ ಎಲ್ಲೆಲ್ಲಿ ಡ್ಯೂಟಿ ಕೊಡ್ತಾರೋ, ಬ್ಯಾರಕ್ ಕೊಡ್ತಾರಾ, ಆಫೀಸ್ ಕೊಡ್ತಾರಾ, ಗೇಟ್ ಕೊಡ್ತಾರಾ, ಎಲ್ಲಿ ಕೊಡ್ತಾರ, ಎಲ್ಲಿ ಅಂದ್ರೆ ನಮ್ದು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೈನಿಂಗ್ ಅಲ್ಲಿ 6 ತಿಂಗಳು ನಂದು ಟ್ರೈನಿಂಗ್ ಇತ್ತು. 6 ತಿಂಗಳ ಟ್ರೈನಿಂಗ್ ಅಲ್ಲಿ 526 ನನ್ನ ಕಂಪನಿ ನೇಮು. ಆಗ ನಾನು ಇವ್ರದಾದ್ರೆ ರೆಗ್ಯುಲರ್ ಆಗಿ ಇದು ಮಾಡ್ಬಿಡ್ತಾರೆ, ಯಾರು ರೆಕ್ರೂಟ್ಸ್ ಏನಿರ್ತಾರೆ ಅವ್ರಿಗೆ ಕ್ಲೀನ್ ಮಾಡ್ಕೊಂತಾರೆ, ನಾ ಎದ್ಬಿಟ್ಟು ನಾನು ಕ್ಲೀನ್ ಮಾಡ್ಬಿಟ್ಟು. ನಂದು ಅಡಿಷನಲ್ ಕೆಲಸ ಏನಂತಂದ್ರೆ, ನಾನು 5:30 ಗ್ರೌಂಡ್ಗೆ ಹೋಗ್ಬೇಕು. ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟ್ ಆಗಿರೋದ್ರಿಂದ ನಾನು ಪ್ರತಿದಿನ ಗ್ರೌಂಡ್ಗೆ ಹೋಗ್ಲೇಬೇಕು, ಗ್ರೌಂಡ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅವ್ರ ಜೊತೆ ಫಿಸಿಕಲ್ ಎಷ್ಟು ಅವ್ರು ವರ್ಕೌಟ್ ಮಾಡ್ತಾರೆ, ಎಷ್ಟು ರನ್ನಿಂಗ್ ಮಾಡ್ತಾರೆ ಅಷ್ಟು ರನ್ನಿಂಗ್ ಮಾಡ್ಬೇಕು, ಅವ್ರ ಜೊತೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಪ್ರಾಕ್ಟೀಸ್ ಮಾಡ್ಬೇಕು. ಅದಾದ ಮುಗಿಸ್ಕೊಂಡು ನಾನು ತಿರ್ಗಾ ಟ್ರೈನಿಂಗ್ ಮಾಡ್ಬೇಕು.
1: ಅಲ್ಲಿ ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ತರಬೇತಿ?
0: 6 ತಿಂಗಳು ಬೇಸಿಕ್ ಇತ್ತು, 6 ತಿಂಗಳು ಟೆಕ್ನಿಕಲ್, 1 ವರ್ಷ ನನಗೆ ಟ್ರೈನಿಂಗ್ ಇತ್ತು. ಬೇರೆ ಬೇರೆ ರೆಜಿಮೆಂಟ್ಗಳಲ್ಲಿ 2 ವರ್ಷ ಇರುತ್ತೆ, 2.5 ವರ್ಷ ಇರುತ್ತೆ. ನಮ್ಮ ರೆಜಿಮೆಂಟ್ ಅಲ್ಲಿ 6 ತಿಂಗಳು ಬೇಸಿಕ್ ಇರುತ್ತೆ, 6 ತಿಂಗಳು ಇದಿರುತ್ತೆ.
1: 1 ವರ್ಷ ನೀವು ಇಲ್ಲಿ ಬೆಂಗಳೂರಲ್ಲಿ?
0: ಬೆಂಗಳೂರಲ್ಲೇ ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಆ ಟ್ರೈನಿಂಗ್ ಅಲ್ಲಿ ತುಂಬಾ ಕಲಿತೆ, ತುಂಬಾ ದೃಢ ಮಾನಸಿಕವಾಗಿ ಇದೆ. ಜೊತೆ ಟ್ರೈನಿಂಗ್ ಅಲ್ಲಿ ಭಾಷೆಗಳನ್ನು ಸಹ ಕಲಿತೆ, ಬರೀ ಕನ್ನಡ ಒಂದು ಗೊತ್ತಿದ್ರು.
1: 1 ವರ್ಷದಲ್ಲಿ ನಿಮ್ಗೆ
0: ಬೇರೆ ಬೇರೆ ಭಾಷೆಗಳು ಬಂತು. ಒಡನಾಟ ತಮಿಳ್ನಾಡಿದಾಗ ತಮಿಳ್ನಾಡು ಜೊತೆ ಅವ್ರದ್ದು ತಮಿಳ್ ಕಲಿತೆ, ತೆಲುಗು ಕಲಿತೆ, ಹಿಂದಿ ಕಲಿತೆ, ನನಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು. ಅದಕ್ಕೆ ನಾನು ಯುವಜನತೆ ಏನ್ ಹೇಳ್ತಿದ್ದೀನಿ, ನಾವು ಆರ್ಮಿ ನೇವಿ ಈ ತರ ಭಾರತೀಯ ಸೇನೆ ಸೇರ್ಕೊಂಡ್ರೆ ಭವಿಷ್ಯ ರೂಪಿಸ್ಕೊಳ್ಳುವಂತ ಅವಕಾಶಗಳು ಅಲ್ಲಿದೆ.
1: ಕೇವಲ ಈ 1 ವರ್ಷದ ಟ್ರೈನಿಂಗ್ ಆಯ್ತಲ್ಲ ನಿಮ್ಗೆ, ಅವಾಗ ನೀವು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದ್ರಿ, ನಿಮ್ಮ ಆಟ ಕಬಡ್ಡಿ ಏನಿದೆ ಅದನ್ನ ಪ್ರಾಕ್ಟೀಸ್ ಮಾಡ್ತಿದ್ರಿ, ಬೇರೆಯವ್ರ ಜೊತೆಗೆ ಆಡ್ತಿದ್ರಿ, ಬೇರೆಯವರಿಗೆ ಹೇಳ್ಕೊಡೋದು ಇರ್ತಿತ್ತ ನಿಮ್ಗೆ?
0: ಇಲ್ಲ, ಅಲ್ಲಿ ನಾನೊಬ್ಬ ಕ್ರೀಡಾಪಟುವಾಗಿ ಆಯ್ಕೆ ಆಗಿರೋದ್ರಿಂದ ಆಡ್ಲೇಬೇಕು, ಪರ್ಫಾರ್ಮ್ ಮಾಡ್ಬೇಕು. ಅಂದ್ರೆ ಬೇರೆ ಬೇರೆ ಇಂಟರ್ ಸರ್ವಿಸಸ್ ಅನ್ನೋದು ಭಾಗ ಇರ್ತಿತ್ತು. ಇಂಟರ್ ಸೆಂಟರ್ ಗಳಂದ್ರೆ ಇವಾಗ ನಾವು ASC ಅಂದ್ರೆ MEG, AOC, EME, ಈ ರೀತಿ ಅನೇಕ ಸೆಂಟರ್ ಗಳಿದ್ದ ಅವ್ರ ಜೊತೆಗೆ ಆರ್ಮಿ ಚಾಂಪಿಯನ್ಶಿಪ್ ಅಂತ ಒಂದು ಚಾಂಪಿಯನ್ಶಿಪ್ ಆಗೋದು,
1: ಪ್ರತಿ ವರ್ಷ
0: ಆಗೋದು. ಆ ಚಾಂಪಿಯನ್ಶಿಪ್ ಅಲ್ಲಿ ನಾವು ಗೆಲ್ಲಬೇಕು, ಅದಕ್ಕೋಸ್ಕರ ನಮ್ಮನ್ನು ತಗೊಂಡಿದ್ದು. ಆ ಗೆಲ್ಲಬೇಕಂತ ಆಡ್ಬೇಕು ಅಂದ್ರೆ ಎಫೆಕ್ಟ್ ಹಾಕ್ಲೇಬೇಕು, ಅದಕ್ಕೆ ಆದ ನಾವು ಡೆಡಿಕೇಟ್ ಮಾಡಿ ತುಂಬಾ ನಾವು ಪರ್ಫಾರ್ಮೆನ್ಸ್ ತೋರಿಸಲೇಬೇಕಾಗ್ತದೆ.
1: 1 ವರ್ಷ ನಿಮ್ದು ಟ್ರೈನಿಂಗ್ ಆಯ್ತು, ಉಳಿದಂತೆ ಸೈನಿಕರಾದ್ರೆ ಅವರು ಬಾರ್ಡರ್ ಅಲ್ಲಿ ಎಲ್ಲೋ ಕೆಲಸಕ್ಕೆ ಹೋಗ್ತಾರೆ, ಅಥವಾ ಪೀಸ್ ಟೈಮ್ ಆದ್ರೆ ಇನ್ನೆಲ್ಲೋ ಕೆಲವು ಭಾಗಗಳಿರ್ತವೆ, ಅಲ್ಲಿ ಅವ್ರನ್ನ ಕೆಲಸಕ್ಕೆ ಹಾಕ್ತಾರೆ, ನಿಮಗೆ ಯಾವ ರೀತಿ ಆಗುತ್ತೆ ರಿಕ್ರೂಟ್ಮೆಂಟ್ ಆಗಿ ನಿಮ್ ಟ್ರೈನಿಂಗ್ ಆದ್ಮೇಲೆ?
0: ಇನ್ನೊಂದು ಅದೊಂದು ಟ್ರೈನಿಂಗ್ ಒಂದು ಹೇಳ್ಬಿಡ್ತೀನಿ. ಟ್ರೈನಿಂಗ್ ಅಲ್ಲಿ ನಾನೊಂದು ಟೈಮಿಂಗ್, ಬೆಳಿಗ್ಗೆ 6 ಗಂಟೆಗೆ ಹೋಗ್ಬೇಕು, 6 ಗಂಟೆಯಿಂದ 9 ಗಂಟೆ ಪ್ರಾಕ್ಟೀಸ್ ಬರುತ್ತೆ. ತಿರ್ಗಾ ನಾನು 10 ಗಂಟೆಗೆ ನಾನು ಕ್ಲಾಸಸ್ಗೆ ಹೋಗ್ಬೇಕು. ಕ್ಲಾಸಸ್ಗೆ ಹೋದ್ರೆ ನನ್ನ ಸಬಾರ್ಡಿನೇಟ್ ಏನು ನಮ್ಮ ಟ್ರೈನರ್ಸ್ ಇರ್ತಾರೆ ಅವ್ರ ಜೊತೆ ನಾನು ಕಾಂಪೀಟ್ ಮಾಡಬೇಕು, ಫೈರಿಂಗ್ ಆಗಲಿ ಮತ್ತೆ ಇನ್ನೊಂದಾಗಲಿ. ಆದ್ರೆ ತುಂಬಾ ಕಷ್ಟ ಅನುಭವಿಸಿದ್ದೀನಿ, ಯಾಕೆಂದ್ರೆ ನಿದ್ದೆ ಇರ್ತಿರ್ಲಿಲ್ಲ ಮೇಡಮ್, ನಿದ್ದೆನೇ ಮಾಡೋಕ್ಕಾಗ್ತಿಲ್ಲ. 10 ನಿಮಿಷ ಮುಂಚೆ ಏನಾದ್ರು ಬೆಳಿಗ್ಗೆ ಏನಾರು ಅಲ್ಲೋಗ್ಬಿಟ್ರೆ ಆ ಹುಲ್ ಮೇಲೆ ಹಂಗೆ ಮಲ್ಕೊಂಡ್ಬಿಡ್ತಿದೆ. ಅಂದ್ರೆ ಹೆವಿ ಬಾಡಿ, ರೆಸ್ಟ್ಲೆಸ್. ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್, ಅಲ್ಲಿ ಪ್ರಾಕ್ಟೀಸ್ ಮಾಡು, ಇಲ್ಲಿ ಟ್ರೈನಿಂಗ್. ಥಿಯರಿ ಕ್ಲಾಸ್ಗಳು ಇರ್ತದೆ, ಮಾಡ್ಲೇಬೇಕು, ಮಾಡ್ಕೊಂಡ್ರೆ ಪಾಸ್ ಆಗೋದು. ಈ ರೀತಿ ಟ್ರೈನಿಂಗ್ ಅಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಆ ಒಂದು ಎರಡೆರಡು ಕೆಲಸಗಳು ಮಾಡ್ಕೊಂಡು ಮಾಡಿದೀನಿ. ಅದ್ರಲ್ಲಿ ಏನಂದ್ರೆ ಅವ್ರಿಗೆಲ್ಲ ಒಂದೇ ಕೆಲಸ ಇರ್ತದೆ, ನನಗೆ ಡಬಲ್ ಕೆಲಸ. ಅಂದ್ರೆ ಪ್ರಮೋಷನ್ ಬೇರೆ, ಯಾರೇನಿರೋದ್ರು ಏನಿನ್ನ ಡೈರೆಕ್ಟ್ ಅವ್ದಾರು, ಅದೊಂದು ನನಗೆ ಇದಾಗ್ಬಿಡಿದ್ ರೂಢಿ
1: ಡೈರೆಕ್ಟ್. ಅಲ್ಲಿಂದ ನಿಮ್ಗೆ ಒಂದು ವರ್ಷದ ತರಬೇತಿ ನಂತರ ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೀರಿಯಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
0: ಸೇಮ್ ಪಾಸಿಂಗ್ ಪೀರಿಯಡ್ ಸೇಮ್ ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೀರಿಯಡ್ ಎಲ್ಲ ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ, ಸುಮಾರು ಅಲ್ಲಿ ಇನ್ನೂರಿಂದ 250 ಜನ ಇರ್ತೀವಿ.
1: ಬಟ್
0: ಒಂದ್ ಕಂಪ್ನಿ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇದೆ. ಅದಕ್ಕೆ ಅದಕ್ಕೊಬ್ರು ಆಫೀಸರ್, ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ JCOs ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ, ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ. ಮೇಡಮ್
1: ಈಗ ಬೆಂಗಳೂರಲ್ಲೂ ಇದೆಯಾ?
0: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೆಕ್ವೆಂಡೋ,
1: ಬೇರೆ ಬೇರೆ ಕ್ರೀಡೆಗಳು,
0: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನ,
1: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ
0: ಬಂದಿರ್ತಾರೆ, ಇಡೀ ರಾಷ್ಟ್ರದಿಂದ
1: ಆಯ್ಕೆ ಆಗಿ
0: ಬಂದಿರ್ತಾರೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ USQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರೆಕ್ರೂಟ್ಮೆಂಟ್. ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ, ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾರೆ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವ್ರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
1: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
0: ಇದನ್ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಅಂದ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ ಆರಾರು ತಿಂಗಳು ಇರ್ತೀವಿ, ಆರು ತಿಂಗಳು. ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದ್ 3-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ ಆರಾರು ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್, AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ.
1: ಸುಬೇದಾರ್ ಶಿವಣ್ಣ NK ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್ ಮ್ಯಾಮ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ NK ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕಾಲದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಗಾನಗಂಗೆ. ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಎಂದಿನಂತೆ ಈ ಹೊತ್ತಿನಲ್ಲೂ ಕೂಡ ಒಂದಷ್ಟು ಮಾತು ಮಾಹಿತಿ ಹಾಡುಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗಾನಗಂಗೆಯಲ್ಲಿ. ಕಾರ್ಯಕ್ರಮ ಆರಂಭ ಆಗುತ್ತೆ ಒಂದೆರಡು ಪ್ರಕಟಣೆಗಳ ನಂತರ.
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
5: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
4: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
5: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
4: ಮಕ್ಕಳ ಕನಸುಗಳು ಅರಳಿದಾಗ
5: ದೇಶದ ಭವಿಷ್ಯ ಬೆಳಗುತ್ತದೆ.
6: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಮತ್ತೊಮ್ಮೆ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದು ನಿಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರ. ಒಂದು ಕ್ಷಣ ಹೀಗೆ ಯೋಚನೆ ಮಾಡೋಣ, ಕಣ್ಮುಚ್ಚಿ ಯೋಚನೆ ಮಾಡೋಣ. ಬೆಳಿಗ್ಗೆ ಶಾಲೆ ಗಂಟೆ ಹೊಡೆದಾಗ ಬೆನ್ನಿಗೆ ಬ್ಯಾಗ್ ಹಾಕ್ಕೊಂಡು ಶಾಲೆಗೆ ಹೋಗಬೇಕಾದಂತಹ ಒಂದು ಪುಟ್ಟ ಮಗು ಕೈಯಲ್ಲಿ ಪುಸ್ತಕದ ಬದಲು ಕೆಲಸದ ಭಾರ ಹೊತ್ತು ಜೀವನದ ಹೋರಾಟ ಕೇಳಿದ್ರೆ ಹೇಗಿರುತ್ತೆ? ಮಕ್ಕಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈ ಮಕ್ಕಳ ಒಂದು ಹೋರಾಟ, ಮಕ್ಕಳ ಒಂದು ಆರ್ತತೆ, ಆರ್ತನಾದ, ಇದೆಲ್ಲರ ಬಗ್ಗೆ ಮಾತನಾಡುವಂತಹ ದಿನ ಇವತ್ತು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ. ಇದರ ಬಗ್ಗೆ ಒಂದಷ್ಟು ಮಾತನಾಡ್ತಾ ಒಂದಷ್ಟು ಗೀತೆಗಳನ್ನು ಕೇಳ್ತಾ ಹೋಗೋಣ ನಿಮ್ಮ ನೆಚ್ಚಿನ ಗಾನಗಂಗೆಯಲ್ಲಿ. 1926 ತೆರೆ ಕಂಡಂತಹ ಚಿರಂಜೀವಿ ಚಿತ್ರದ ಈ ಗೀತೆಯನ್ನು ಕೇಳ್ಕೊಂಡು ಬರೋಣ. ಪಿ ಸುಶೀಲ್ ಅವರ ಧ್ವನಿಯಲ್ಲಿ ಮೂಡಿಬಂದಿದೆ. ವಿಜಯ ನರಸಿಂಹ ಈ ಗೀತೆಯನ್ನು ಬರೆದಿದ್ದಾರೆ. ವಿಜಯ ಭಾಸ್ಕರ್ ಅವರ ಸಂಗೀತ ಇದರಲ್ಲಿ ಕೇಳಬಹುದು.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ?
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯಾ? ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
0: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಹೌದು, ಮಕ್ಕಳಿಗೂ ಕನಸಿರಲ್ವಾ? ಖಂಡಿತವಾಗ್ಲೂ ಕನಸಿರುತ್ತೆ. ಮಕ್ಕಳ ಕನಸುಗಳಿಗೆ ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವರ ಕನಸುಗಳನ್ನು ಆಕಾಶದಷ್ಟು ನಾವು ಬೆಳೆಯೋದಕ್ಕೆ ಬಿಟ್ಟಾಗ ಮಾತ್ರ ಮಕ್ಕಳು ಮಕ್ಕಳಾಗಿ ಉಳಿತಾರೆ. ಕನಸುಗಳನ್ನು ಸಾಕಾರಗೊಳಿಸೋದಕ್ಕೆ ನಾವು ಅವಕಾಶ ನೀಡೋದು ನಮ್ಮ ಕರ್ತವ್ಯ ಆಗುತ್ತೆ. ಹೀಗೆ ಯೋಚನೆ ಮಾಡಿ, ಬಾಲ್ಯ ಅಂತಂದರೆ ಆಟ, ಪಾಠ, ಕನಸುಗಳು, ನಗು. ಆದರೆ ನಮ್ಮ ಸುತ್ತಮುತ್ತಲೇ ಅನೇಕ ಮಕ್ಕಳು ತಮ್ಮ ಬಾಲ್ಯವನ್ನು ಕಳೆದುಕೊಂಡು ದೊಡ್ಡವರ ಜವಾಬ್ದಾರಿಗಳನ್ನು ಹೊರತಾ ಇದ್ದಾರೆ. ಅವರ ಕಣ್ಣುಗಳಲ್ಲಿ ಕನಸಿದೆ, ಆದರೆ ಆ ಕನಸುಗಳಿಗೆ ರೆಕ್ಕೆಗಳು ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಇದೇ ಕನಸನ್ನು ಹೊತ್ತಂತಹ ಒಂದು ತಾಯಿ ತನ್ನ ಮಗುವಿಗೆ ಇದನ್ನೇ ಕಲಿಸ್ತಾಳೆ. ಆದರೆ ಆ ಮಗುವಿನ ಒಂದು ಭವಿಷ್ಯ ಏನಾಗದೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ. ಗೆಜ್ಜೆ ಪೂಜೆ ಚಿತ್ರದ ಗೀತೆಯನ್ನು ಕೇಳಿಕೊಂಡು ಬರೋಣ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿ ಬಂದಿದೆ. ವಿಜಯ್ ನರಸಿಂಹ ಗೀತೆಯನ್ನು ಬರೆದಿದ್ದಾರೆ. ವಿಜಯ್ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

0: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
1: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸಾಮಾನ್ಯವಾಗಿ ನಮ್ಮನ್ನ ಕೇಳಿದ್ರೆ ನಿಮ್ಗೆ ಅತ್ಯಂತವಾಗಿ ಅವಿಸ್ಮರಣೀಯವಾದ ದಿನಗಳನ್ನ ಯಾವುದು ಅಂತ ಹೇಳ್ತೀರಾ ಅಂತ ಕೇಳಿದ್ರೆ ನಮಗೆ ಯೋಚನೆ ಮಾಡಿದ್ರೆ ನಾವು ಉತ್ತರ ಕೊಡ್ತೀವಿ, ನಮ್ಮ ಬಾಲ್ಯ ಅಂತ. ಆದರೆ ಎಷ್ಟು ಮಕ್ಕಳ ಬಾಲ್ಯ ಒಂದು ಸವಿ ನೆನಪಾಗಿ ಅವರ ಮುಂದಿನ ಭವಿಷ್ಯ ಜೀವನದಲ್ಲಿ ಇರುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಬಾಲ್ಯ ಅನ್ನುವಂಥದ್ದು ಜೀವನದ ಒಂದು ಅತ್ಯಂತ ಸುಂದರವಾದ ಹಂತ ಅಂತ ಹೇಳ್ಬೋದು. ಅಲ್ಲಿ ಕಲಿಕೆ ಇರುತ್ತೆ, ಆಟ ಇರುತ್ತೆ, ಕನಸುಗಳಿರುತ್ತೆ, ಸಂತೋಷದಿಂದ ತುಂಬಿರಬೇಕಾದಂತಹ ವಯಸ್ಸಿನಲ್ಲಿ ಅನೇಕ ಮಕ್ಕಳು ಕೆಲಸ ಮಾಡುವಂತಹ ಪರಿಸ್ಥಿತಿಗೆ ತಳ್ಳಲ್ಪಡ್ತಾರೆ. ಇದನ್ನು ತಡೆಯುವಂತಹ ಉದ್ದೇಶದಿಂದಲೇ ಇಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾ ಇದೆ. 2002 ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ILO ಸಂಸ್ಥೆ ಬಾಲಕಾರ್ಮಿಕರ ಸಮಸ್ಯೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಜೂನ್ 12 ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಅಂತ ಘೋಷಣೆ ಮಾಡಿತು. ಚಿನ್ನಾರಿ ಮುತ್ತ ಚಿತ್ರದಲ್ಲಿರ್ತಕ್ಕಂತಹ ಇದೇ ಪ್ರಶ್ನೆ ಹೇಳುವಂತಹ ಒಂದು ಅದ್ಭುತವಾದ ಗೀತೆ ಇದೆ. ಹೇಳಿ ಕೇಳಿ ನಮ್ಮ ಕವಿ HS ವೆಂಕಟೇಶ್ ಮೂರ್ತಿ ಬರೆದಂತಹ ಗೀತೆ ಇದು. ಬೇಬಿ ರೇಖಾ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಇಂದಿನ ಒಂದು ಸಂದರ್ಭಕ್ಕೆ ಅತ್ಯಂತ ಸೂಕ್ತವಾದ ಗೀತೆ ಅಂತ ಅನ್ಸುತ್ತೆ.

ಇಂತಹ ಅದೆಷ್ಟು ಪ್ರಶ್ನೆಗಳು ಅಂತಹ ಪುಟ್ಟ ಮನಸ್ಸಿನಲ್ಲಿ ಪುಟ್ಟ ಹೃದಯದಲ್ಲಿ ಹೇಳ್ತಾ ಇರಬಹುದಲ್ವ. ಯಾವುದೋ ಒಂದು ಮಗು ಚಹಾ ಅಂಗಡಿಯಲ್ಲಿ ಗ್ಲಾಸ್ ತೊಳಿತಾ ಇರಬಹುದು, ಇನ್ನೊಂದು ಮಗು ಕಟ್ಟಡದ ನಿರ್ಮಾಣದ ಸ್ಥಳದಲ್ಲಿ ಇಟ್ಟಿಗೆ ಹೊರತಾ ಇರಬಹುದು, ಮತ್ತೊಂದು ಮಗು ಶಾಲೆ ಕಿಟಕಿ ಒಳಗಡೆ ನೋಡ್ತಾ ಇಣಕ್ ನೋಡ್ತಾ ನಾನು ಶಾಲೆಗೆ ಹೋಗ್ಬೋದಿತ್ತಲ್ವಾ, ನಾನು ಓದ್ಬಹುದಿತ್ತಲ್ವಾ ಅಂತ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹಾಕ್ಕೊಳ್ತಾ ಇರ್ಬೋದು. ಈ ಮಗುವಿನ ನೋವು ಎಷ್ಟು ದೊಡ್ಡದಿರುತ್ತೆ ಅನ್ನೋದು ನಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ತನ್ನ ವಯಸ್ಸಿನ ಮಕ್ಕಳು ಆಟ ಆಡ್ತಾ ಇರೋದನ್ನು ನೋಡಿದಾಗ, ಶಾಲೆಗೆ ಹೋಗ್ತಾ ಇರೋದನ್ನು ಕಂಡಾಗ ಅವರ ಹೃದಯ ಕೂಡ ಖಂಡಿತವಾಗಲೂ ಕಣ್ಣೀರನ್ನು ಹಾಕಿರುತ್ತೆ, ಆ ಮಕ್ಕಳು ಅಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಇದರ ಒಂದು ಸಾರ ಏನು ಅಂತಂದರೆ ಹೇಳಬಹುದು ಅಂತಂದರೆ, ಮಕ್ಕಳ ವಯಸ್ಸಿಗಿರಬಹುದು, ಅವರ ಆರೋಗ್ಯಕ್ಕಿರಬಹುದು, ಅವರ ಶಿಕ್ಷಣಕ್ಕೆ ಹಾನಿಯಾಗುವಂತಹ ಯಾವುದೇ ಕೆಲಸಗಳನ್ನು ನಾವು ಮಾಡಿಸಿದ್ರೆ ಅದು ಬಾಲಕಾರ್ಮಿಕ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ಅಂತಹ ಕೆಲಸವನ್ನು ಮಾಡೋದಕ್ಕೂ ಕೂಡ ನಾವು ಆಸ್ಪದ ಕೊಡಬಾರ್ದು. ಮಾಡ್ತಾ ಇದ್ರೆ ನಾವು ಅದಕ್ಕೆ ನಾವು ಜಾಗೃತರಾಗಿ ಅಲ್ಲಿಂದ ಮಕ್ಕಳನ್ನು ಹೊರಗೆ ತರೋವಂತಹ ಪ್ರಯತ್ನವನ್ನು ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಅಂತ ಅನಿಸುತ್ತೆ. ಕಾಶಿ ಚಿತ್ರದಲ್ಲಿರ್ತಕ್ಕಂತಹ ಗೀತೆಯನ್ನು ಈ ಮಧ್ಯೆ ಕೇಳ್ಕೊಂಡು ಬರೋಣ. ಕೆ ಜೆ ಸುದಾಸ್ ಹಾಡಿದ್ದಾರೆ. ಕೆ ಕಲ್ಯಾಣ್ ಅವರ

ಹೀಗೆ ನೋಡ್ತಾ ಇದ್ರೆ ಹೋಟೆಲ್ಗಳಲ್ಲಿರ್ಬೋದು ಅಥವಾ ಫ್ಯಾಕ್ಟ್ರಿ ಕಾರ್ಖಾನೆಗಳಲ್ಲಿ ಗ್ಯಾರೇಜ್ಗಳಲ್ಲಿ ಹಾಗೆ ಮನೆ ಕೆಲಸದಲ್ಲೂ ಕೂಡ ಅಪಾಯಕಾರಿ ಉದ್ಯೋಗಗಳಲ್ಲಿ ಮಕ್ಕಳನ್ನು ದುಡಿಸುವಂಥದ್ದು ನಾವು ನೋಡ್ತಾನೆ ಇರ್ತೀವಿ. ಹೀಗೆ ಮಾಡಿದಾಗ ಅವರ ಭವಿಷ್ಯವನ್ನು ನಾವು ಕಸಿದುಕೊಳ್ತಾ ಇದ್ದೀವಿ ಅನ್ನುವಂತಹ ಅಪರಾಧಿ ಭಾವ ನಮ್ಮಲ್ಲಿರಬೇಕು, ಇದು ತಪ್ಪು ಅನ್ನುವಂತಹ ಅರಿವು ಕೂಡ ನಮ್ಮಲ್ಲಿರಬೇಕು. ಒಂದು ಮಗುವಿಗೆ ಶಿಕ್ಷಣವನ್ನು ನೀಡೋದು ಅಂತಂದರೆ ಅದು ವ್ಯಕ್ತಿವನ್ನು ಮಾತ್ರ ಅಲ್ಲ, ಇಡೀ ಸಮಾಜವನ್ನು ಅಭಿವೃದ್ಧಿಪಡಿಸೋದು ಅನ್ನುವಂಥದ್ದು ಕೂಡ ನಮ್ಮ ಜವಾಬ್ದಾರಿ. ಮಕ್ಕಳ ಕೈಯಲ್ಲಿ ಪೆನ್ ಇದ್ದರೆ ಅವರು ತಮ್ಮ ಬದುಕನ್ನು ಅಷ್ಟೇ ಅಲ್ಲ ದೇಶದ ಭವಿಷ್ಯವನ್ನು ಕೂಡ ತಾವೇ ರೂಪಿಸಿಕೊಳ್ಳಬಲ್ಲರು ಅನ್ನುವಂಥದ್ದು ಶತಸಿದ್ಧವಾದಂಥದ್ದು. ಸೂಲಮಂಗಲಂ ರಾಜಲಕ್ಷ್ಮಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆಯನ್ನು ಕೇಳೋಣ. ಚಿನ್ನದ ಗೊಂಬೆ ಚಿತ್ರದ ಗೀತೆ ಇದು. ವಿಜಯ ನರಸಿಂಹ ಈ ಗೀತೆಯನ್ನು ಬರೆದಿದ್ದಾರೆ, ಟಿ ಜಿ ಲಿಂಗಪ್ಪ ಸಂಗೀತವನ್ನು ನೀಡಿದ್ದಾರೆ.

ಹೀಗಿದೆಯಲ್ಲಿದ್ದಂತಹ ಅಂತಿಮ ಚರಣದ ಸಾಲುಗಳು ಮನಸ್ಸಿಗೆ ನೇರವಾಗಿ ಬಾಣದ ಹಾಗೆ ತಾಗುತ್ತೆ. ಹೌದು, ಮಕ್ಕಳು ಅಂತಂದರೆ ನಾವು ದೇವರು ಅಂತ ಹೇಳ್ತೀವಿ. ಮಕ್ಕಳ ಹೃದಯವೇ ದೇವ ಮಂದಿರ, ಎಂತಹ ಮಾತು ಅದು. ಒಂದ್ಸಲ ಹೀಗೆ ಯೋಚನೆ ಮಾಡಿದ್ರೆ ಈ ಮಕ್ಕಳು ಹೀಗಾಗೋದಕ್ಕೆ ಕಾರಣ ಏನು? ಬಡತನ. ಆದರೆ ಒಂದು ಮಗುವಿನ ಬಾಲ್ಯವನ್ನು ಕಸಿದುಕೊಳ್ಳುವಷ್ಟು ದೊಡ್ಡ ಕಾರಣ ಈ ಬಡತನ ಯಾವತ್ತೂ ಆಗಬಾರದು. ಏಕೆಂದರೆ ಮಕ್ಕಳಿಗೆ ಕೆಲಸ ಅಲ್ಲ, ಶಿಕ್ಷಣವೇ ಅವರ ಹಕ್ಕು. ಅದೆಷ್ಟು ಮಕ್ಕಳಿಗೆ ಈ ರೀತಿಯಾಗಿ ಅವಕಾಶ ಸಿಕ್ಕಿದೆ, ಸಿಗ್ತಾ ಇಲ್ಲ. ಆ ಮಕ್ಕಳು ಸಿಮೆಂಟು, ಮಣ್ಣು, ಇಟ್ಟಿಗೆಯನ್ನು ಹೊತ್ತು ಕಟ್ಟಿದಂತಹ ಮನೆಗಳಲ್ಲಿ ಆ ಗೂಡಿನ ಒಳಗೆ ಆ ಮಕ್ಕಳಿಗೆ ಅವಕಾಶ ಇರೋಲ್ಲ. ಆದರೆ ನಾವುಗಳು ಆ ಮನೆಯ ಒಳಗೆ ಬೆಚ್ಚಿಗೆ ಇರ್ತೀವಿ. ಎಂತಹ ಒಂದು ವಿಪರ್ಯಾಸ ಅಂತ ಅನ್ಸುತ್ತೆ. ಬಲಗಾಲಿಟ್ಟು ಒಳಗೆ ಬಾ ಚಿತ್ರದಿಂದ ಇದ್ದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಹಂಸಲೇಖ ಗೀತೆಯನ್ನು ಬರೆದು ಸಂಗೀತ ಕೇಳ್ಬಿಡಿಸಿದ್ದಾರೆ ಕೆ ಜೆ ಯೇಸುದಾಸ್.

0: ಈ ಗೀತೆಯನ್ನು ಹಾಡಿದ್ದಾರೆ. ಅದಕ್ಕೂ ಮುನ್ನ ಒಂದೆರಡು ಪ್ರಕಟಣೆಗಳನ್ನು ಕೇಳೋಣ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14 ರಿಂದ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳುಗರೆ, ಕವಿ ಕಡೆಂಗೋಡ್ಲು ಶಂಕರ ಭಟ್ಟರು ಹೇಳಿದ ಹಾಗೆ, ಅನುಭವವು ಸವಿಯಲ್ಲ, ಅದರ ನೆನಪೇ ಸವಿಯೋ.
5: ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಒಳ್ಳೆಯ ಪಾಠವ ಕಲಿ ಮಗು.
4: ಇವತ್ತಿನ ಅನುಭವ ಮಕ್ಕಳಿಗೆ ನಾಳೆಗೆ ನೆನಪಿನ ಬುತ್ತಿ. ಮಕ್ಕಳು ಆಟ ಆಡುವಾಗ, ಗೆಳೆಯರ ಜೊತೆ ಓಡಾಡುವಾಗ ಹಿರಿಯರು ಪ್ರತಿ ಕ್ಷಣ ಅವರನ್ನು ಗಮನಿಸ್ತಾ ಇರಬೇಕು. ಹಾಗೆಂದು ಆ ಕಾಳಜಿ ಅವರಿಗೆ ಹಿಂಸೆ ಆಗದಿರಲಿ.
6: ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ, ಅಮ್ಮ ಬೇಕೇ ಬೇಕು ನಂಗೆ ಚಂದ್ರ ಆಡೋಕೆ.
4: ಸೈಕಲ್ ಇತ್ಯಾದಿ ವಾಹನಗಳಲ್ಲಿ ಮಕ್ಕಳು ರಸ್ತೆಯಲ್ಲಿ ಓಡಾಡುವಾಗ ಹೆಚ್ಚು ನಿಗಾ ವಹಿಸಬೇಕು. ಮಕ್ಕಳು ಅವರ ಸ್ನೇಹಿತರ ಜೊತೆ ಓಡಾಡುವಾಗಲಂತೂ ಕಟ್ಟುನಿಟ್ಟಿನ ಕಾಳಜಿ ಬೇಕೇ ಬೇಕು.
7: ಅಪ್ಪ ನಾನೊಂದು ಹಾಡಾಡ್ಲಪ್ಪ.
4: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
7: ಬೇಡ, ನಂಗೆ ಒಂದ್ ಕತೆ ಹೇಳು.
4: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
7: ಹಾ, ಎಲ್ಲಾದ್ರೂ ಸುತ್ತಾಡಕೋಗೋಣ.
4: ಮಗಳೇ, ಸ್ಕೂಲಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
8: ಸುಮ್ನಿರೇ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
4: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ, ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

0: ಕೆ ಜಿ ಯೇಸುದಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಬಲಗಾಲಿಟ್ಟು ಒಳಗೆ ಬಾ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು.
1: ಅಮ್ಮ ಒಂದು ಕತೆ ಹೇಳಮ್ಮ.
2: ಹ್ಮ್, ಯಾವ ಚಾನಲ್ ಹಾಕ್ಲಿ?
3: ಟಿವಿಲಿ ಬೇಡ, ನೀನ್ ಹೇಳು.

0: ಜನಪದ ಕಥೆಗಳು ಮೌಲ್ಯಗಳ ಅಕ್ಷಯ ನಿಧಿ, ಸಂಸ್ಕೃತಿ ಸಂಪ್ರದಾಯದ ಕಾಲಾತೀತ ರಾಯಭಾರಿಗಳು. ಪುಟ್ಟ ಮಕ್ಕಳಿಗೆ ಕತೆ ಹೇಳಿ ಅವರ ಜಗತ್ತನ್ನು ಬೆಳಗಿಸಿರಿ.
1: ಖಂಡಿತವಾಗ್ಲೂ ಮಕ್ಕಳಿಗೆ ಹೇಗೆ ಆಟ ಆಡಬೇಕು ಅಂತನ್ಸಿರುತ್ತೋ ಕಥೆ ಕೇಳುವಂತಹ ಅದ್ಭುತವಾದ ಒಂದು ಕುತೂಹಲ ಕೂಡ ಮಕ್ಕಳಲ್ಲಿರುತ್ತೆ. ಆ ಕುತೂಹಲನೇ ಆ ಮಕ್ಕಳ ಒಂದು ಮಾನಸಿಕತೆಯನ್ನು, ಮೆದುಳಿನ ಬೆಳವಣಿಗೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮಕ್ಕಳು ಅವರು ಬಯಸಿದಂತಹ ಕಥೆಗಳನ್ನು ಕೇಳಿದಾಗ, ಪ್ರತಿಯೊಂದು ಮಗುವು ಕೂಡ ಒಂದು ಕನಸಿರುತ್ತೆ. ಯಾರೋ ಒಂದು ನಾನು ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರಬಹುದು, ಮತ್ತೊಂದು ಮಗು ನಾನು ಟೀಚರ್ ಆಗಬೇಕು ಶಿಕ್ಷಕರಾಗಬೇಕು ಅಂತ, ಮತ್ತೊಂದು ಯಾರೋ ವಿಜ್ಞಾನಿ ನಾನಾಗಬೇಕು ಅಂತ. ಆದರೆ ಬಾಲ ಕಾರ್ಮಿಕತೆಯ ಕನಸುಗಳನ್ನೇ ಆ ಮಗ್ಗುಗಳಲ್ಲೇ ಕಿತ್ತು ಹಾಕುತ್ತೆ ಅಂತಂದರೆ ತಪ್ಪಾಗಲಾರದು. ಒಂದು ಸಲ ಯೋಚನೆ ಮಾಡೋಣ. ದಿವಸ ಇಡೀ ಆ ಮಗು ದುಡಿದು ಸುಸ್ತಾದ ಒಂದು ಪುಟ್ಟ ಮಗು ರಾತ್ರಿ ಆಕಾಶದ ನಕ್ಷತ್ರಗಳನ್ನು ನೋಡ್ತಾ, ನನ್ನ ಜೀವನ ಕೂಡ ಒಂದು ದಿನ ಹೀಗೆ ಬದಲಾಗಬಹುದಾ, ಹೀಗೆ ಹೊಳಿಬಹುದಾ, ಕತ್ತಲಲ್ಲಿ ನಕ್ಷತ್ರ

ಬೆಳಕಿನಂತೆ ನಾನು ಕೂಡ ಬೆಳಗಬಹುದಾ ಅನ್ನುವಂತಹ ಪ್ರಶ್ನೆ ಆ ಮಕ್ಕಳಿಗೆ ಎದ್ದಿದ್ರೆ ಅದು ನಮಗೆ ಎಷ್ಟು ಮನಸ್ಸಿಗೆ ನೋವನ್ನು ಕೊಡುತ್ತೆ. ಅದಕ್ಕೆ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ನಾವು ಹುಡುಕೊಳ್ಳೇಬೇಕು. ಆ ಉತ್ತರವನ್ನು ನ್ಯಾಯಬದ್ಧವಾಗಿ ಮಕ್ಕಳಿಗೆ ನಾವು ಕೊಡಲೇಬೇಕು. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರದ ಗೀತೆಯನ್ನು ಕೇಳೋಣ. ವಿಜಯನರಸಿಂಹ ಈ ಗೀತೆಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ದಿವಾಕರ್ ಅವರ ಸಂಗೀತ ಇದರಲ್ಲಿದೆ. ಎಸ್ ಜಾನಕಿ ಹಾಡಿರುವಂತಹ ಗೀತೆ.

0: ಪ್ರಾಣಿದಯೆ ಎಲ್ಲ ಧರ್ಮಗಳಲ್ಲಿಯೂ ಶ್ರೇಷ್ಠವಾದುದು. ಇದು ಜಗತ್ತಿನ ಸಕಲ ನೀತಿ ಸಂಹಿತೆಗಳ ಸಾರ. ಇತರರ ಕಷ್ಟದಲ್ಲಿ ಪಾಲ್ಗೊಂಡು ಅವರ ನೋವನ್ನ ಪರಿಹರಿಸುವುದು ದಯೆಯ ಒಂದು ಮುಖ. ತನ್ನಿಂದ ಅನ್ಯರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದು ಇನ್ನೊಂದು ಮುಖ.
1: ಅಹಿಂಸಾ ಪರಮೋ ಧರ್ಮ. ಅಹಿಂಸೆ ಎನ್ನುವುದು ಎಲ್ಲ ಧರ್ಮಗಳಿಗಿಂತಲೂ ಪರಮಶ್ರೇಷ್ಠವಾದ್ದು ಎಂದಿದೆ ಮಹಾಭಾರತ.
2: ಮಕ್ಕಳಿಗೆ ಯಾವುದೋ ಹಿಂಸೆ ಕೊಡುವಂತಹ ಕೆಲಸವನ್ನು ಮಕ್ಕಳಿಂದ ನಾವು ತೆಗಿಬಾರದು ಅನ್ನುವಂಥದ್ದು ಇಂದಿನ ಒಂದು ವಿಶೇಷವಾದ ದಿನದಂದು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳುವಂತಹ ವಿಷಯ ಅಂತಂದರೆ ತಪ್ಪಾಗಲಾರಬಾರ್ದು. ನಾನಾಗಲೇ ಹೇಳಿದೆ, ಒಂದು ಮಗುವಿನ ಕೈಗೆ ನಾವು ಕೆಲಸದ ಭಾರವನ್ನು ತೆಗೆದು ಪುಸ್ತಕವನ್ನು ಕೊಟ್ಟರೆ ಅದು ಒಂದು ಮಗುವಿನ ಜೀವನವನ್ನಲ್ಲ, ಒಂದು ಕುಟುಂಬದ, ಒಂದು ಸಮಾಜದ, ಒಂದು ದೇಶದ ಭವಿಷ್ಯವನ್ನೇ ಬೆಳಗಿಸುತ್ತೆ ಅಂತ. ಅವ್ರಿಗೂ ಕೂಡ ಇದರ ಹಕ್ಕಿದೆ. ಈ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದಿಂದ ನಾವೊಂದು ಸಂಕಲ್ಪ ಮಾಡ್ತಾ ಹೋದರೆ ಮಗುವನ್ನು ಕೆಲಸಕ್ಕೆ ಪ್ರೋತ್ಸಾಹಿಸದೆ ಶಿಕ್ಷಣಕ್ಕೆ, ಅವರ ಕನಸುಗಳಿಗೆ ಬೆಂಬಲವಾಗಿ ನಿಲ್ಲುವಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ನಮ್ಮ ನಾಡಿನ ಭಾಗ್ಯ ಮಕ್ಕಳಲ್ವ, ನಾಡಿನ ಭಾಗ್ಯವೇ ಹಳ್ಳಿಯ ಮಕ್ಕಳು ಅನ್ನುವಂತಹ ಹಾಡು ನಾಡಿನ ಭಾಗ್ಯ ಚಿತ್ರದಲ್ಲೇ ಇದೆ. ಕೆ ಎಸ್ ಸತ್ಯನಾರಾಯಣ ಈ ಗೀತೆಯನ್ನು ಬರೆದಿದ್ದಾರೆ. ಆರ್ ರತ್ನ ಅವರ ಅದ್ಭುತವಾದ ಸಂಗೀತ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗಡಿಗರೊಂದಿಗೆ ಹಾಡಿರುವಂತಹ ಗೀತೆ ಇದೀಗ.

ಕಡೆ ನಾವು ಹೀಗೆ ಮಾತಾಡೋದು ನೋಡಿದ್ದೀವಿ. ನಾವು ನಮ್ಮ ಮಕ್ಕಳ ಹತ್ರ ಕೆಲಸ ಮಾಡಿಸ್ತೀವಿ, ಹೌದು, ಯಾಕೆಂತಂದರೆ ಅದು ನಮ್ಮ ಮನೆಯ ವೃತ್ತಿ. ಹಾಗಾಗಿ ಚಿನ್ನದ ವ್ಯಾಪಾರ ಮಾಡೋವಂಥವ್ರು ನಾವು ಚಿನ್ನದ ಕೆಲಸ ನಾವು ಮಾಡಿಸ್ತೀವಿ, ಕಲ್ಲು ವ್ಯಾಪಾರ ಮಾಡೋವಂಥವ್ರು ಕಲ್ಲು ಕುಟ್ಟುವಂತಹ ಕೆಲಸ ಮಾಡಿಸ್ತೀವಿ, ಇದು ನಮ್ಮ ಮನೆತನದ ಕೆಲಸ ಅಂತ ವಾದ ಮಾಡೋದು ನಾವು ಕೇಳಿದ್ವಿ. ಸ್ನೇಹಿತರೆ, ಕೆಲಸ ಮಾಡೋದು ತಪ್ಪಲ್ಲ, ಆದರೆ ಬಾಲ್ಯದಲ್ಲೇ ಓದೋದ್ರ ಬದಲು ಆಟ ಆಡೋವಂತಹ ವಯಸ್ಸಿನಲ್ಲಿ ಮಕ್ಕಳನ್ನು ದುಡಿಸೋದಿದೆಯಲ್ಲ, ಅದು ನಿಜವಾಗ್ಲೂ ತಪ್ಪೆ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಒಂದು ಸರಿಯಾದ ವಯಸ್ಸು ಅಂತ ಇರುತ್ತೆ. ವೃತ್ತಿಪರ ಕೆಲಸ ಮಾಡೋರು ದೊಡ್ಡವರ ಕೈಯಲ್ಲಿ ಅನುಭವ ಇರುತ್ತೆ, ಆದರೆ ಮಕ್ಕಳ ಕೈಯಲ್ಲಿ ಕನಸುಗಳಿರುತ್ತೆ. ಆ ಕನಸುಗಳನ್ನು ಕಸ್ತುಕೊಂಡು ಅವರಿಗೆ ಕೆಲಸದ ಭಾರ ನೀಡುವಂಥದ್ದು ಎಷ್ಟು ಸರಿ? ಅವರ ಭವಿಷ್ಯವನ್ನೇ ನಾವು ಕತ್ತಲೆಗೆ ತಳ್ಳದಂತೆ ಆಗೋದಿಲ್ವಾ? ನಾವು ಯೋಚನೆ ಮಾಡಬೇಕಾದ ಆಗಿರುವಂತಹ ವಿಚಾರ ಇದು. ಅಂಡಮಾನ್ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಡಿದ್ದಾರೆ ಹಂಸಲೇಖ ಅವರು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಒಬ್ಬ ಕಾರ್ಮಿಕ ತನ್ನ ಕುಟುಂಬಕ್ಕೆ ಅಂತ ಹೇಳಿ ದುಡಿಯುವಂಥದ್ದು ಅದು ಸಹಜ, ಅದು ಅನಿವಾರ್ಯತೆ ಕೂಡ, ಮತ್ತು ಅದರ ತನ್ನ ಜವಾಬ್ದಾರಿ ಕೂಡ. ಆದರೆ ಒಂದು ಮಗು ಕುಟುಂಬದ ಹೊರೆಯನ್ನು ಹೊರುವಂತಹ ಪರಿಸ್ಥಿತಿಗೆ ಬಂದರೆ ಅದು ಸಮಾಜಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಅನ್ನುವಂಥದ್ದು ಸತ್ಯವಾದ ಮಾತು. ಇವತ್ತಿನ ಮಕ್ಕಳು ನಾಳೆ ವೈದ್ಯರಾಗಬಹುದು, ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಕಲಾವಿದರಾಗಬಹುದು. ಇಂದು ಅವರಿಗೆ ಶಿಕ್ಷಣ ಸಿಕ್ಕಿದ್ರೆ ಮಾತ್ರ ನಾಳೆ ಅವರು ತಮ್ಮ ಇಷ್ಟದ ಬದುಕನ್ನು, ಇಷ್ಟದ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆದರೆ ಬಾಲ ಕಾರ್ಮಿಕತೆ ಅವರ ಈ ಅವಕಾಶವನ್ನು ಕಸಿದುಕೊಳ್ತಾ ಇರುವಂಥದ್ದು ತುಂಬ ದುಃಖದ ಸಂಗತಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಗೀತೆ ಅಪ್ಪು ಆ್ಯಂಡ್ ಅಪ್ಪು ಚಿತ್ರದ್ದು. ಹಂಸಲೇಖ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ.

ಮಕ್ಕಳಿಗೆ ವೃತ್ತಿ ಕಲಿಸೋದಕ್ಕಿಂತ ಮೊದಲು ವಿದ್ಯೆಯನ್ನು ಕಲಿಸೋಣ, ಕೆಲಸದ ಅನುಭವಕ್ಕಿಂತ ಮೊದಲು ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ರೂಪಿಸೋಣ. ಮಕ್ಕಳ ಕೈಯಲ್ಲಿ ಕೆಲಸದ ಸಾಧನಗಳೆಲ್ಲ ಜ್ಞಾನದ ಸಾಧನೆಗಳಿರಲಿ, ಅವರ ಬದುಕು ಮತ್ತು ದೇಶದ ಭವಿಷ್ಯ ಉಜ್ವಲವಾಗಿರೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ಚಿನ್ನಾರಿ ಮುತ್ತ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಬೇರೆಖಾ ಹಾಗೂ ಸಂಗಡಿಗರು ಹಾಡಿರುವಂತಹ ಗೀತೆ. ಎಚ್ ಎಸ್ ವೆಂಕಟೇಶ ಮೂರ್ತಿ ಗೀತೆಯನ್ನು ಬರೆದಿದ್ದಾರೆ, ಸಿ ಅಶ್ವಥ್ ಸಂಗೀತವನ್ನು ನೀಡಿದ್ದಾರೆ.

ಕಾನಗಂಗೆ ಕಾರ್ಯಕ್ರಮದಲ್ಲಿ ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಕುರಿತಾದ ಕಾರ್ಯಕ್ರಮ ನಿಮಗಾಗಿ ಮೂಡಿಬಂತು. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
1: ಹಮ್ರಾಸ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿದೆ, ಸಾಹಿರ್ ಲುಧಿಯಾನ್ ಸಾಹಿತ್ಯ, ರವಿಯವರ ಸಂಗೀತ.

ಖಾನ್ದಾನ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣನ್ ಅವರ ಗೀತೆಗೆ ರವಿಯವರ ಸಂಗೀತವಿದೆ.

ಆಮ್ರಪಾಲಿ ಚಿತ್ರದ ಗೀತೆ ಇದು, ಲತಾ ಮಂಗೇಶ್ಕರ್ ಹಾಡಿದ್ದಾರೆ. ಹಜರತ್ ಜೈಪುರಿಯವರ ಸಾಹಿತ್ಯಕ್ಕೆ ಶಂಕರ್ ಜಯಕಿಶನ್ ಸಂಗೀತವನ್ನು ನೀಡಿದ್ದಾರೆ.

ದೂರ್ ಗಗನ್ ಕಿ ಚಾಹೋಮೆ ಚಿತ್ರದಿಂದ ಆಯ್ದ ಗೀತೆ ಕಿಶೋರ್ ಕುಮಾರ್ ಹಾಡಿದ್ದಾರೆ. ಶೈಲೇಂದ್ರ ಅವರ ಗೀತೆ ಇದು. ಕಿಶೋರ್ ಕುಮಾರ್ ಅವರೇ ಸಂಗೀತವನ್ನು ಕೂಡ ನೀಡಿದ್ದಾರೆ.

ದರ್ಪಣ್ ಚಿತ್ರದಿಂದ ಆಯ್ದ ಗೀತೆ ಇದಾಗಿತ್ತು. ಲತಾ ಮಂಗೇಶ್ಕರ್ ಅವರು ಹಾಡಿದ್ರು ಆನಂದ ಭಕ್ಷಿಯವರ ಗೀತೆಯನ್ನು. ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರು ರಾಗ ಜೋಡಣೆ ಮಾಡಿದ್ರು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಸತಿ ಸಾವಿತ್ರಿ ಚಿತ್ರದಿಂದ ಆಯ್ದ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಮನ್ನಡೆ ಹಾಡಿದ್ದಾರೆ. ಭರತ್ ವ್ಯಾಸ್ ಅವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಸಂಗೀತವನ್ನು ನೀಡಿದ್ದಾರೆ.

ಇದುವರೆಗೆ ಸುನ್ಹೆರೆ ಪಲ್, ಇದರಲ್ಲಿ ಹಳೆಯ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು, ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 602 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 11:30. ನಮ್ಮ ಕಾರ್ಯಕ್ರಮ ಸವಿ ನೆನಪು.

0: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
1: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
0: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
1: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
1: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಸವಿನೆನಪು. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆಲೆಮನೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಈ ಗೀತೆಯೊಂದಿಗೆ ಕಾರ್ಯಕ್ರಮದ ಆರಂಭ. ಕವಿ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶಕ ಅಶ್ವಥ್ ವೈದಿ.

ಪಾಲಿ ಮನೆ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇನ್ನು ಮುಂದೆ ಈ ಗೀತೆ ಮೂಡಿ ಬರ್ತಾ ಇದೆ. ಕವಿ ದೊಡ್ಡರಂಗೇಗೌಡ, ಸಂಗೀತ ನಿರ್ದೇಶಕರು ಅಶ್ವಥ್ ವೈದಿ.

ಇನ್ನು ಮುಂದೆ ರಂಗನಾಯಕಿ ಚಿತ್ರದ ಗೀತೆಯನ್ನು ಕೇಳೋಣ. ಪಿ ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತವನ್ನು ನೀಡಿದ್ದಾರೆ ಎಂ ರಂಗರಾವ್.

ರಂಗನಾಯಕಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಪಿ ಶೈಲಜಾ ಅವರ ಯುಗಳ ಧ್ವನಿಯಲ್ಲಿ ಮೂಡಿ ಬಂದಂತಹ ಮತ್ತೊಂದು ಗೀತೆಯನ್ನು ಕೇಳೋಣ. ಕಣಗಾಲ ಪ್ರಭಾಕರ ಶಾಸ್ತ್ರಿ ಈ ಹಾಡನ್ನು ಬರೆದಿದ್ದಾರೆ. ಎಂ ರಂಗರಾವ್ ರಾಗ ಜೋಡಣೆ ಮಾಡಿದ್ದಾರೆ.

ರಂಗನಾಯಕಿ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಎಂ ಎನ್ ವ್ಯಾಸರಾವ್ ವಿರಚಿತ ಈ ಗೀತೆಗೆ ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

0: ಬಂದೆ.
1: ಸವಿ ನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇನ್ನು ಮುಂದೆ ಕೇಳೋಣ ಹೊಂಬಿಸಿಲು ಚಿತ್ರದಿಂದ ಆಯ್ದ ಒಂದೆರಡು ಗೀತೆಗಳು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿದ್ದಾರೆ. ಗೀತಾ ಪ್ರಿಯ ಅವರ ಗೀತೆ ಇದು, ರಾಜ ನಾಗೇಂದ್ರ ಅವರ ರಾಗ ಸಂಯೋಜನೆ.

0: ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
1: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
0: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
1: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
0: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
1: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
2: ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಇದೀಗ ಬೆಸುಗೆ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ಕೇಳೋಣ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಬೆಸುಗೆ ಚಿತ್ರದಿಂದ ಆಯ್ದ ಮತ್ತೊಂದು ಗೀತೆಯನ್ನು ಕೇಳೋಣ. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ವಿಜಯ ನಾರಸಿಂಹ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ.

ಸವಿ ನೆನಪು, ಇದರಲ್ಲಿ ಹಳೆಯ ಚಿತ್ರಗೀತೆಗಳು ಮೂಡಿ ಬರ್ತಾ ಇವೆ. ಬೆಸುಗೆ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಹಾಡಿದ್ದಾರೆ. ಗೀತಾಪ್ರಿಯ ಅವರ ಗೀತ ರಚನೆಗೆ ವಿಜಯ ಭಾಸ್ಕರ್ ರಾಗ ಜೋಡಣೆ ಮಾಡಿದ್ದಾರೆ.

ಸವಿ ನೆನಪಿನಲ್ಲಿ ಇನ್ನು ಮುಂದೆ ಕೇಳೋಣ ಬಯಲುದಾರಿ ಚಿತ್ರದಿಂದ ಆಯ್ದ ಗೀತೆಗಳು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬಂದ ಈ ಗೀತೆ ಜೀವ ಜಯಶಂಕರ್ ಅವರದ್ದು. ರಾಜನ್ ನಾಗೇಂದ್ರ ಸ್ವರಕಲ್ಪನೆಯನ್ನು ಮಾಡಿದ್ದಾರೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ತ್ವರಿತ ಅಭಿವೃದ್ಧಿಯನ್ನು ಕಾಣುತ್ತಿದೆ. ದೇಶಾದ್ಯಂತ ಶೇಕಡಾ 99% ರೈಲು ಮಾರ್ಗಗಳು ವಿದ್ಯುದೀಕರಣಗೊಂಡಿವೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಗೋವಾದ ಮಡಗಾಂವ್ನಲ್ಲಿ ಮಡಗಾಂವ್ ಕಾರವಾರ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿ ಅವರು ಮಾತನಾಡಿದರು. ಹೊಸ ರೈಲು ಸೇವೆಯು ಗೋವಾ ಕರ್ನಾಟಕ ಸೇರಿದಂತೆ ವಿಶೇಷವಾಗಿ ಕರಾವಳಿ ಕರ್ನಾಟಕದ ಸಂಪರ್ಕವನ್ನು ಬಲಪಡಿಸಲಿದೆ, ಪ್ರಾದೇಶಿಕ ಅಭಿವೃದ್ದಿಗೂ ಸಹಕಾರಿಯಾಗಲಿದೆ ಎಂದರು. ಕರ್ನಾಟಕದಿಂದ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾಗಿರುವ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನೇತಾರರಾದ ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅವರ ಅನುಭವ, ನಾಯಕತ್ವ ಮತ್ತು ಜನಪರ ಬದ್ದತೆ ರಾಜ್ಯ ಹಾಗೂ ದೇಶದ ಅಭಿವೃದ್ದಿಗೆ ಇನ್ನಷ್ಟು ಕೊಡುಗೆ ನೀಡಲಿ ಎಂದು ಹಾರೈಸಿದ್ದಾರೆ.

0: 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೊಸದಿಲ್ಲಿಯ ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಜರುಗಿತು. ಸಮಾಜದ ಎಲ್ಲ ವರ್ಗಗಳು ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025ನೇ ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದೆ. ರಾಜ್ಯದ ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ, ಯಕ್ಷಗಾನ ಕಲಾವಿದ ಕೆರೆಮನೆ ಶಿವಾನಂದ ಹೆಗಡೆ ಅವರು ಅಕಾಡೆಮಿ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. 2024ನೇ ಸಾಲಿನ ಅಕಾಡೆಮಿ ಪುರಸ್ಕಾರಕ್ಕೆ ಪಾತ್ರರಾದ ಕೆರೆಮನೆ ಶಿವಾನಂದ ಹೆಗಡೆ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬರ್ತಾ ಇರೋದು ಬಹಳ ಸಂತೋಷದ ಸಂಗತಿ. ಇದು ನನಗೆ ಮಾತ್ರ ಬಂದಿದೆ ಅಂತ ನಾನು ತಿಳ್ಕೊಳ್ಳೋದಿಲ್ಲ. ಇದು ನಮ್ಮ ಇಡೀ ಯಕ್ಷಗಾನಕ್ಕೆ ತಂದೆ ಗೌರವ. ಆದ್ದರಿಂದ ಬಹಳ ಸಂತೋಷ. ಒಂದು ರಾಷ್ಟ್ರೀಯ ವೇದಿಕೆಯಲ್ಲಿ ನಮ್ಮ ಕರ್ನಾಟಕದ ಮಣ್ಣಿನ ಕಲೆ ಯಕ್ಷಗಾನ ಪ್ರಭಾವ ಬೀರಬೇಕು, ಅದು ಉಳಿದ ಕಲೆಗಳ ಒಟ್ಟಿಗೆ ಯಕ್ಷಗಾನ ಕೂಡ ಎತ್ತರಕ್ಕೆ ಏರುವುದಕ್ಕೆ ಇಂಥದ್ದೊಂದು ಪ್ರಶಸ್ತಿಗಳು ಹೆಚ್ಚು ಅರ್ಥಪೂರ್ಣ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಯಾವುದೇ ವ್ಯಕ್ತಿ ಏನೋ ಒಂದು ಸಾಧನೆ ಆಗಿದ್ರೆ ಅದಕ್ಕೆ ಸಮಾಜದ ಆಪ್ತರ ಆತ್ಮೀಯರ ಗುರುಗಳ ಮತ್ತು ನಮ್ಮ ಹಿರಿಯರ ಆಶೀರ್ವಾದ, ಸಮಾಜಕ್ಕೆ ನಮ್ಮ ಮಂಡಳಿಯನ್ನು ಪ್ರೋತ್ಸಾಹಿಸುವ ಎಲ್ಲ ಕೈಗಳಿಗೆ ಕಣ್ಣುಗಳಿಗೆ ಮನಸ್ಸುಗಳಿಗೆ ನಾನು ಚಿರಬಾಗಿ ವಂದಿಸ್ತೇನೆ.
0: ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿಯ ಶೆಟ್ರ ಗುರುಶಾಂತಪ್ಪ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಯೋಜಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಪೂರ್ವಭಾವಿಯಾಗಿ 19ನೇ ತಾರೀಕು ಯೋಗ ಜಾಥಾ ಸಹ ಆಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಿರಿಯ ರಾಜಕಾರಣಿ ಮಾಜಿ ಶಾಸಕ ಆರ್ಜಿ ವೆಂಕಟಾಚಲಯ್ಯ ಇಂದು ನಿಧನರಾದರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕೆಪಿಸಿಸಿ ಸದಸ್ಯ ಹಾಗೂ ಶಾಸಕರಾಗಿ ಸೇವೆ ಸಲ್ಲಿಸಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ವೆಂಕಟಾಚಲಯ್ಯ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ದೊಡ್ಡಬಳ್ಳಾಪುರದ ಹಣಬೆ ಗ್ರಾಮದಲ್ಲಿ ಮೃತರ ಅಂತಿಮ ದರ್ಶನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆ ಅಂಗವಾಗಿ ಕಾರ್ಮಿಕ ಇಲಾಖೆ ವತಿಯಿಂದ ಬಳ್ಳಾರಿ ನಗರದಲ್ಲಿ ಆಯೋಜಿತ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ಚಾಲನೆ ನೀಡಿದರು. ರಾಜ್ಯದ ನಾವೀನ್ಯತೆ ನೇತೃತ್ವದ ಆರ್ಥಿಕತೆಯನ್ನು ಬಲಪಡಿಸುವ ಗಮನಾರ್ಹ ಹೆಜ್ಜೆಯಾಗಿ ನವೋದ್ಯಮಗಳ ಬೆಳವಣಿಗೆಯನ್ನು ವರ್ಧಿಸಲು, ಉದ್ಯಮ ಶೈಕ್ಷಣಿಕ ಸಹಯೋಗ ಹೆಚ್ಚಿಸಲು ಹಾಗೂ ಡೀಪ್ಟೆಕ್ ನಾವೀನ್ಯತೆ ಉತ್ತೇಜಿಸಲು 27 ಕೋಟಿ 19 ಲಕ್ಷ ರೂಪಾಯಿ ಮೊತ್ತದ 4 ಉಪಕ್ರಮಗಳಿಗೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಯಾದಗಿರಿ ನಗರಸಭೆ ವ್ಯಾಪ್ತಿಯ 1750 ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗಿದೆ ಎಂದು ಪೌರಾಯುಕ್ತ ಉಮೇಶ್ ಚೌಹಾಣ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ

0: ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳೋಣ.
1: ನಿರ್ಮಲಾ ರೀ, ನಿರ್ಮಲಾ ಇದ್ದೀರೇನ್ರಿ?
2: ಯಾರು? ಓ ಲತಾ ರತ್ನ, ಬನ್ರಿ ಒಳಗಡೆ, ಬನ್ನಿ ಬನ್ನಿ ಕುತ್ಕೊಳ್ಳಿ.
3: ಓ, ಎಲ್ಲಿಗೋ ರೆಡಿ ಆಗ್ತಾ ಇದೆಯಲ್ಲ ನಿರ್ಮಲಾ.
2: ಏ, ಇಷ್ಟೊತ್ತಲ್ಲಿ ನಾನು ಎಲ್ಲಿಗ್ರಿ ಹೋಗ್ತೀನಿ? ಯೋಗ ಕ್ಲಾಸಿಗೆ ತಾನೆ, ಗೊತ್ತಲ್ವಾ ನಿಮ್ಗೆ?
1: ಗೊತ್ತಮ್ಮ, ಸಿಕ್ಕಿ ತುಂಬಾ ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡ್ಕೊಂಡು ಸಾಯಂಕಾಲ ತನಕ ಇದ್ದು ಹೋಗೋಣ ಅಂತ ಬಂದಿದೀವಿ.
2: ಅಯ್ಯೋ, ನೀವು ಬಂದಿದ್ದೇನೋ ಖುಷಿ ಆಯ್ತು ಕಣ್ರೆ, ಅದು ನಂಗೆ ಟೈಮೇ ಇಲ್ಲ ಇವತ್ತು. ನಮ್ಗೆ ಹೆಂಗೋ ಶನಿವಾರ ಭಾನುವಾರ ನಮ್ಮ ಯೋಗ ಕ್ಲಾಸಿಗೆ ರಜಾ ಇರ್ತಿತ್ತು, ಅವತ್ತು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ?
3: ಏನು ಯೋಗ ಯೋಗ ಅಂತೀಯಲ್ಲಮ್ಮ, ಒಂದಿನ ತಪ್ಪಿಸ್ಕೊಳ್ಳಮ್ಮ ಪರವಾಗಿಲ್ಲ.
2: ಇಲ್ಲಪ್ಪ, ನಂಗೆ ಒಂದಿನ ಹೋಗ್ಲಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ನೀವು ಬಂದು ನೋಡಿ, ಗೊತ್ತಾಗುತ್ತೆ.
1: ನಮ್ಗೆ ಯಾಕ್ರಿ ಯೋಗ? ನಾವು ದಿನ ಬೆಳಗ್ಗೆ ಸಾಯಂಕಾಲ ವಾಕ್ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಆರಾಮಾಗೆ ಇದ್ದೀವಲ್ಲ.
2: ರೀ, ನಾನು ಮನೆ ಕೆಲಸ ಮಾಡ್ಕೊಂಡೆ ಅಲ್ವೇನ್ರಿ ಯೋಗಕ್ಕೆ ಹೋಗೋದು?
3: ಅಯ್ಯೋ, ಇವಳು ತುಂಬಾ ಆಕ್ಟಿವ್ ಕಣಮ್ಮ, ಯೋಗ ಮಾಡ್ಕೊಂಡು ಮನೆ ಕೆಲಸನು ಮಾಡ್ಕೊಂಡು ಎಲ್ಲ ನಿಭಾಯಿಸ್ತಾಳೆ.
4: ನಿರ್ಮಲಾ ರೀ, ನಿರ್ಮಲಾ.
2: ಓ ರೇಣುಕಾ, ಬಂದೆ ಬಿಟ್ರೇನ್ರಿ? ಓ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ ಕಣ್ರೆ.
4: ಇಲ್ಲ ರೀ, ಇನ್ನೂ ಟೈಮ್ ಆಗಿಲ್ಲ. ಮೇಡಮ್ ಇವತ್ತು ಬೇಗ ಬನ್ನಿ ಅಂತ ಹೇಳಿದ್ರಲ್ಲಪ್ಪ, ಹಾಗಾಗಿ ಬಂದೆ. ಓ, ಏನು ಲತಾ ರತ್ನ ಇಬ್ರು ಬಂದ್ಬಿಟ್ಟಿದ್ದೀರಾ, ಏನ್ ಸಮಾಚಾರ?
1: ಸುಮ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ರೇಣು, ನೀವು ಇವತ್ತು ಕ್ಲಾಸಿಗೆ ಚಕ್ಕರ್ ಹಾಕ್ರಿ, ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಆರಾಮಾಗಿ ಸಾಯಂಕಾಲ ತನಕ ಕಾಲ ಕಳಿಯೋಣ.
4: ಬೇಡಪ್ಪ, ಇವತ್ತು ಮೇಡಮ್ ಬನ್ನಿ ಅಂತ ಹೇಳಿದ್ದಾರೆ, ಹಾಗಾಗಿ ಹೋಗ್ಬೇಕು. ನೀವು ಬನ್ನಿ, ಹೇಗಿದ್ರು ನಮ್ಮ ಯೋಗ ಕ್ಲಾಸ್ ನೋಡಿಲ್ವಲ್ಲ, ಅದನ್ನ ನೋಡ್ಕೊಂಡು ಹೋಗಿರಂತೆ. ಹಾಗೆ ಮೇಡಮ್ ಜೊತೆ ಪರಿಚಯ ಮಾಡ್ಕೊಡ್ತೀನಿ, ಮಾತಾಡ್ಕೊಂಡು ಬರೋರಂತೆ, ಬನ್ನಿ.
3: ಓ ಸರಿ ಬಿಡಮ್ಮ, ಯಾವಾಗ್ಲೂ ಯೋಗ ಯೋಗ ಅಂತೀಯಲ್ಲ, ನಡಿಯಮ್ಮ ನಾವು ಬರ್ತೀವಿ.
1: ಸರಿ ನಡಿಯಮ್ಮ, ಹೋಗೋಣ. ಲತಾ
5: ನಮಸ್ತೆ. ಮೇಡಮ್
6: ನಮಸ್ತೆ. ಮೇಡಮ್ ಗುರುಭ್ಯೋ ನಮಃ. ನಮಸ್ಕಾರ ನಮಸ್ಕಾರ. ಬನ್ನಿ ಒಳಗಡೆ ಹೇಳ್ರು. ಹೊಸ ಹೊಸ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ದೀರಾ ರೇಣುಕಾ, ಕ್ಲಾಸಿಗೆ ಸೇರ್ಸಕ್ಕೆ ಅಂತ ಕರ್ಕೊಂಡ್ ಬಂದ್ರಾ?
2: ಇಲ್ಲ ಮೇಡಮ್, ಇವರು ಎಲ್ಲ ನನ್ನ ಫ್ರೆಂಡ್ಸ್. ಇವ್ರಿಗೇನು ಯೋಗ ಇಂಟ್ರೆಸ್ಟ್ ಇಲ್ವಂತೆ ಮೇಡಮ್, ಅದಕ್ಕೆ ಮನೆ ಕೆಲಸ ವಾಕ್ ಅಷ್ಟೇ ಸಾಕು ಅಂದ್ರು. ನಾನು ನಮ್ಮ ಮೇಡಮ್ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ ಅಂತ ಕರ್ಕೊಂಡು ಬಂದೆ ಮೇಡಮ್ ಕ್ಲಾಸಿಗೆ.
6: ಯಾಕೆ? ಯೋಗಾಭ್ಯಾಸನು ಮಾಡಿ ಆರೋಗ್ಯ ಚೆನ್ನಾಗಾಗುತ್ತೆ.
3: ನಾವು ಆರೋಗ್ಯವಾಗ್ಯವಿದ್ದೀವಲ್ಲ ಮೇಡಮ್.
6: ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂತಂದ್ರೆ ಏನು?
1: ಮನೇಲೆಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋದೇ ಆರೋಗ್ಯ ಅನ್ಕೊಂಡಿದ್ದೀವಿ ಮೇಡಮ್.
6: ಬರೀ ಶರೀರವನ್ನು ದಂಡಿಸಿ ಸದೃಢವಾಗಿಟ್ಕೊಳ್ಳೋದೇ ಆರೋಗ್ಯ ಅಂತ ನೀವು ಅನ್ಕೊಂಡಿದ್ದೀರಾ. ಆದರೆ ಆರೋಗ್ಯ ಅಂತಂದರೆ ಒಬ್ಬ ಮನುಷ್ಯ ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಸಹ ಆರೋಗ್ಯವಾಗಿರಬೇಕು. ಅಂಥವರು ನಿಜವಾದ ಆರೋಗ್ಯವಂತರು ಅಂತ ಹೇಳ್ಬೋದು. ನಮ್ಮವರೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳ್ತಾರೆ, ಆ ಹಾಡನ್ನು ಕೇಳಿ ನಂತರ ಮಾತನ್ನು ಮುಂದುವರ್ಸೋಣ ಆಯ್ತಾ?
7: ಸರಿ ಮೇಡಮ್.

0: ಈ ಯೋಗ ಗೀತೆ ಎಷ್ಟು ಅರ್ಥಪೂರ್ಣವಾಗಿ ಹಾಗೂ ತುಂಬಾ ಸೊಗಸಾಗಿ ಇದೆ ಅಲ್ವಾ?
1: ಹೌದು, ಈ ಹಾಡಿನಲ್ಲಿ ಬರುವ ಎಲ್ಲ ಸಾಲುಗಳು ಅಷ್ಟಾಂಗ ಯೋಗದ ಹಂತಗಳನ್ನು ಸೂಚಿಸುತ್ತವೆ. ಈ ದೃಷ್ಟಿಯಿಂದ ಯೋಗ ಅಂತಂದ್ರೆ ಕೇವಲ ಅಂಗ ಸಾಧನೆಯಲ್ಲ, ಯೋಗವು ಸರಿಯಾಗಿ ಬದುಕುವುದಕ್ಕೆ ಸಂಬಂಧಿಸಿದ ಒಂದು ವಿಜ್ಞಾನ. ಈಗ ಇನ್ನೂ ಯೋಗದ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ಯೋಗದಲ್ಲಿ 4 ಮಾರ್ಗಗಳಿವೆ. ಅವುಗಳು ಅಂತಂದ್ರೆ ಜ್ಞಾನಯೋಗ, ರಾಜಯೋಗ, ಭಕ್ತಿಯೋಗ ಹಾಗೂ ಕರ್ಮಯೋಗ ಅಂತ. ಯೋಗಶಾಸ್ತ್ರದ ಪಿತಾಮಹರಾದ ಪತಂಜಲಿ ಮಹರ್ಷಿಗಳು ನಮ್ಮ ಮನಸ್ಸಿನ ಚಂಚಲತೆಯನ್ನು ನಿಗ್ರಹಿಸಿ ಮನಸ್ಸನ್ನು ಒಳಮುಖಗೊಳಿಸುತ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವ ಮಾರ್ಗವೇ ಯೋಗ ಅಂತ ವಿವರಿಸಿದ್ದಾರೆ. ಹಾಗೂ ಸಾಮಾನ್ಯ ಜನರಿಗೂ ಅರಿವಾಗುವ ಹಾಗೆ ರಾಜಯೋಗವನ್ನು 8 ಹಂತಗಳಲ್ಲಿ ಹೇಳಿದ್ದಾರೆ. ಅವುಗಳು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ ಸ್ಥಿತಿ ಅಂತ. ಮೊದಲಿಗೆ ಬರೋದು ಯಮ. ಯಮ ಅಂತಂದ್ರೆ ನಿಷೇಧ ಅಂತ ಹೇಳಿ, ಅಂದ್ರೆ ನಾವು ಜೀವನದಲ್ಲಿ ಮಾಡಲೇಬಾರ್ದಂತ ಕೆಲವೊಂದು ವಿಷಯಗಳು. ಎರಡನೇದು ನಿಯಮ. ನಿಯಮ ಅಂತಂದ್ರೆ ನಾವು ನಿತ್ಯ ಮಾಡಲೇಬೇಕಾದಂಥದ್ದು. ಮೂರನೇದು ಆಸನ. ಇದು ಶಾರೀರಿಕ ಭಂಗಿಗಳು ಮತ್ತು ವ್ಯಾಯಾಮ ಪ್ರಕ್ರಿಯೆಗಳ ಮೂಲಕ ಹಂತ ಹಂತವಾಗಿ ನಾವು ಧ್ಯಾನಾಸನದಲ್ಲಿ ಸ್ಥಿರತೆಯನ್ನು ಪಡೆಯುವುದು ಎಂದು. ನಾಲ್ಕನೇದಾಗಿ ಪ್ರಾಣಾಯಾಮ. ಇದು ಕ್ರಮಬದ್ಧವಾದ ಉಸಿರಾಟದ ಪ್ರಕ್ರಿಯೆ. ಐದನೇದು ಪ್ರತ್ಯಾಹಾರ. ಇದು ನಮ್ಮ ಇಂದ್ರಿಯಗಳನ್ನು ಹಿಡಿತಕ್ಕೆ ತಂದು ಅಂತರ್ಮುಖಗೊಳಿಸುವುದು ಎಂದು. ಆರನೇದಾಗಿ ಧಾರಣ. ಯಾವುದೇ ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಎಂದು. ನಂತರ ಬರೋದು ಏಳನೇದು ಧ್ಯಾನ. ನಾವು ಧಾರಣೆಯಲ್ಲಿ ಕೇಂದ್ರೀಕರಿಸಿದ ವಿಷಯದಲ್ಲಿ ಪೂರ್ಣ ಏಕಾಗ್ರತೆಯನ್ನು ಹೊಂದುವುದು ಎಂದರ್ಥ. ಸಮಾಧಿ ಸ್ಥಿತಿ. ಇದು ಸಾಧಕನ ಅಂತ್ಯದ ಗುರಿ. ಧ್ಯಾನಿಸುವುದರಲ್ಲಿ ಲೀನವಾಗುವುದು, ಅಂದರೆ ಒಂದಾಗುವುದು ಅಂಥೇಳಿ.
2: ಯೋಗದ ಬಗ್ಗೆ ಇಷ್ಟೆಲ್ಲ ಹೇಳ್ಕೊಟ್ರಲ್ಲ ಮೇಡಮ್, ನೀವು ಆಸನದ ಜೊತೆಗೆ ಸೂರ್ಯ ನಮಸ್ಕಾರ ಕೂಡ ಮಾಡಿಸ್ತೀರಾ ಡೈಲಿ?
1: ಹೌದು, ಪ್ರತಿದಿನವೂ ನಾವು 13 ಸುತ್ತು ಸೂರ್ಯ ನಮಸ್ಕಾರ ಮಾಡ್ತೀವಿ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಒಟ್ಟಾರೆಯಾಗಿ ಅನೇಕ ರೀತಿಯ ಪ್ರಯೋಜನಗಳಿವೆ. ಆ ಪ್ರಯೋಜನಗಳು ಹಾಗೂ ಇನ್ನಿತರ ವಿಷಯಗಳ ಬಗ್ಗೆ ರೇಣುಕಾ ನೀವು ತಿಳಿಸಿ ಹೇಳಿ ಇವರಿಗೆ.
3: ಸರಿ ಮೇಡಮ್. ಮೇಡಮ್ ಹೇಳದಂತೆ ನಾವು ನಿತ್ಯ ಸೂರ್ಯ ನಮಸ್ಕಾರ ಮಾಡ್ತೇವೆ ರತ್ನ. ನಮಗೆಲ್ಲ ಬೆಳಕು ಚೈತನ್ಯವನ್ನ ನೀಡಿ ಜಗತ್ತಿನ ಎಲ್ಲ ಜೀವಿಗಳನ್ನು ಪೋಷಿಸುವ ಸೂರ್ಯ ದೇವನಿಗೆ ನಾವು ಗೌರವ ಮತ್ತು ಕೃತಜ್ಞತೆಯನ್ನ ಈ ರೀತಿಯಾಗಿ ಸಲ್ಲಿಸ್ತೇವೆ. ಸೂರ್ಯ ನಮಸ್ಕಾರವು ಮಂತ್ರಗಳ ಪಠಣ, ಹದಬದ್ಧ ಉಸಿರಾಟ ಮತ್ತು ಶರೀರದ ಚಲನೆಗೆ ಅಗತ್ಯವಿರುವ ಹಲವು ಯೋಗ ಭಂಗಿಗಳ ಒಂದು ಸುಂದರ ಸಂಯೋಜನೆಯಾಗಿದೆ. ನಿತ್ಯವೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಶರೀರವು ಬಲಗೊಳ್ಳುತ್ತೆ, ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ, ಕೀಲು ಸ್ನಾಯುಗಳು ಸಡಿಲಗೊಂಡು ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಉಂಟಾಗುತ್ತದೆ.
1: ಕೇಳಿದ್ರಲ್ಲ, ಸೂರ್ಯ ನಮಸ್ಕಾರ ಒಂದು ಪರಿಪೂರ್ಣ ಸಾಧನೆಯಾಗಿದೆ. ಇದು ಆಸನ, ಪ್ರಾಣಾಯಾಮ, ಮಂತ್ರ ಮತ್ತು ಧ್ಯಾನದ ವಿಧಾನಗಳನ್ನೆಲ್ಲ ಒಳಗೊಂಡು ಸ್ವತಃ ಒಂದು ಆಧ್ಯಾತ್ಮಿಕ ಸಾಧನೆಯೂ ಆಗಿದೆ.
4: ಅದರ ಜೊತೆಗೆ ಪ್ರಾಣಾಯಾಮನು ಹೇಳ್ಕೊಡ್ತೀರಾ ಮೇಡಮ್?
1: ಹೌದು ನೋಡಿ, ವ್ಯಕ್ತಿಯ ಚೈತನ್ಯವನ್ನ ವಿಶಿಷ್ಟ ವಿಧಾನದಿಂದ ಸಂಪೂರ್ಣವಾಗಿ ನಿಯಂತ್ರಿಸುವ ಕಲೆಯೇ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿರ್ಮಲಾ ನೀವು ತಿಳಿಸಿ ಹೇಳಿ.
5: ಸರಿ ಮೇಡಮ್, ನಾನು ಹೇಳ್ತೀನಿ. ಹೌದು ಲತಾ, ಪ್ರಾಣಾಯಾಮನ ಪ್ರತಿ ದಿನ ಮಾಡಬೇಕು. ಪ್ರಾಣಾಯಾಮ ಅಂದ್ರೆ ಬರೀ ಉಸಿರಾಟ ಅಲ್ಲ, ನಮ್ಮಲ್ಲಿರುವ ಚೈತನ್ಯ ಶಕ್ತಿನ ವಿಸ್ತರಿಸುವಂತ ಒಂದು ಕ್ರಿಯೆ ಆಗಿದೆ. ನಮ್ ದೇಹದಲ್ಲಿ ಪ್ರಾಣ ಶಕ್ತಿ ನಿರಂತರವಾಗಿ ಅರಿತಾ ಇರುತ್ತೆ. ಇದರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆ ಆದ್ರೂ ಆ ಭಾಗದಲ್ಲಿ

0: ಇನ್ನೊಂದು ಪ್ರಯೋಜನಗಳಿದಾವೆ ಗೊತ್ತಾ? ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗಿ ಹೆಚ್ಚಿನ ಕೊಬ್ಬು ಕರಗ್ತಾ ಹೋಗುತ್ತೆ, ನಮ್ಮ ಶ್ವಾಸಕೋಶ ಶುದ್ಧಗೊಳ್ಳುತ್ತೆ, ಹೃದಯದ ತೊಂದರೆ ನಿವಾರಣೆ ಆಗುತ್ತೆ, ಮತ್ತೆ ಮನಸ್ಸಿಗೆ ತುಂಬಾ ಶಾಂತತೆ ಬರುತ್ತೆ. ಹಾಗೆ ನಮ್ಮಲ್ಲಿ ಏಕಾಗ್ರತೆ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ಗೊತ್ತಲ್ಲತಾ, ದೀರ್ಘ ಉಸಿರಾಟದಿಂದ ನಮ್ಮ ಆಯಸ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ. ನೀವು ನಾಯಿನ ಗಮನಿಸಿರ್ಬೋದು, ಅದ್ರ ಉಸಿರಾಟ ತುಂಬಾ ಫಾಸ್ಟ್, ಹಾಗಾಗಿ ಅದು 14-15 ವರ್ಷ ಮಾತ್ರ ಅದು ಬದುಕಿರುತ್ತೆ. ಆದ್ರೆ ಒಂದು ಆಮೆನ ಗಮನಿಸಿ ನೋಡಿ ನೀವು, ಅದು ನಿಮಿಷಕ್ಕೆ 4 ಬಾರಿ ಮಾತ್ರ ಉಸಿರಾಟ ನಡೆಸುತ್ತೆ. ಹಾಗಾಗಿ ಅದು 100+ ವರ್ಷ ಬದುಕಿರುತ್ತೆ. ಹೇಳ್ತಾ ಹೋದ್ರೆ ಇನ್ನೂ ಹಲವಾರು ಪ್ರಯೋಜನಗಳಿವೆ. ಇದು ನರಮಂಡಲವನ್ನ ಶುದ್ಧೀಕರಿಸ್ಬಿಟ್ಟು ಮನುಷ್ಯನ ಭಾವನೆಗಳು ದೈವತ್ವಕ್ಕೆ ಇರಲು ಅನುಕೂಲವಾಗುವಂತೆ ಮನಃಶಕ್ತಿಯನ್ನ ಸಹಜ ಮತ್ತು ಸೂಕ್ಷ್ಮವಾಗಿಸುವುದೇ ಈ ನಮ್ಮ ಪ್ರಾಣಾಯಾಮದ ಗುರಿಯಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಕಲಿಬೇಕಂದ್ರೆ ಒಳ್ಳೆ ಗುರುಗಳ ಅವಶ್ಯಕತೆ ಇದೆ. ಇದು ಗುರುಮುಖೇನ ಅಭ್ಯಾಸ ಮಾಡಬೇಕು. ನೀವು ಗುರುವಿನ ಮಾರ್ಗದರ್ಶನದಲ್ಲಿ ಯೋಗ ತರಗತಿಗೆ ಸೇರಿ ಅಭ್ಯಾಸ ಮಾಡಿ ಅಂತ ನಾನು ಈ ಮೂಲಕ ನಿಮ್ಗೆಲ್ಲ ಕೇಳ್ಕೊಳ್ಳಕ್ಕೆ ಇಷ್ಟಪಡ್ತೇನೆ.
1: ಹೌದಾ ಮೇಡಮ್, ಇದನ್ನೆಲ್ಲ ಗುರುಮುಖೇನೆ ಕಲಿಬೇಕಾ?
2: ಹೌದು, ಇದು ಗುರುಮುಖೇನೆ ಕಲಿಬೇಕು. ಅದು ಯಾಕೆ ಏನು ಅಂತ, ಇವರೆಲ್ಲ ಒಂದು ತತ್ವ ಪದ ಕಲ್ತಿದ್ದಾರೆ. ಗುರುವಿನ ಪ್ರಾಮುಖ್ಯತೆ ಏನು, ಯಾಕೆ ನಾವು ಗುರುವನ್ನೇ ಹಿಂಬಾಲಿಸ್ಬೇಕು ಅನ್ನೋದನ್ನ ಈ ತತ್ವ ಪದ ಕೇಳ್ತಾ ತಿಳ್ಕೊಳ್ಳೋಣ.

0: ಮೇಡಮ್, ಈ ತತ್ವಪದದ ಅರ್ಥನು ಕೂಡ ಹೇಳೋಣ ಮೇಡಮ್. ನಾನು
1: ಹೇಳಿ ಸುನೀತಾ.
0: ನಮ್ಮದೇ ಆದ ಭ್ರಮೆಯಲ್ಲಿ ಸರಿತಪ್ಪಿನ ಅರಿವಿಲ್ಲದೆ ಏನನ್ನೂ ಸಾಧಿಸಲು ಸಾಧ್ಯವಾಗದೆ ಬದುಕು ನಡೆಸುತ್ತಿರುವ ಮನುಜ ಗುರು ತೋರಿದ ದಾರಿಯಲ್ಲಿ ನಡೆದರೆ ಅವನಿಗೆ ಉನ್ನತಿಯೂ ಸಾಧ್ಯ, ಗೆಲುವು ಸಹ ಖಚಿತ.
1: ಹೌದು, ಹೇಳಿದ್ರಲ್ಲ ಗುರುವಿನ ಪ್ರಾಮುಖ್ಯತೆ ಏನು ಅಂಥೇಳಿ. ಈ ಯೋಗಾಭ್ಯಾಸಗಳನ್ನು ಗುರು ಮುಖೇನವೇ ಮಾಡಬೇಕು. ನಾವು ಹೇಗೆ ಅಭ್ಯಾಸ ಮಾಡಬೇಕೆಂಬುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಾ ಕೇಳುತ್ತಾ ಅವರ ಮಾರ್ಗದರ್ಶನದಲ್ಲಿ ಮಾಡಿದಾಗ ಅದರ ತಪ್ಪು ಒಪ್ಪುಗಳು ನಮಗೆ ತಿಳಿಯುತ್ತವೆ ಮತ್ತು ತಿದ್ದಿಕೊಳ್ಳಲು ಸಹ ಸಹಾಯ ಆಗುತ್ತೆ. ಹಾಗೂ ಗುರುಗಳು ಎದುರಿಗಿದ್ರೆ ಅಭ್ಯಾಸದಲ್ಲಿ ಶ್ರದ್ಧೆ, ಭಯ, ಭಕ್ತಿಯಿಂದಲೂ ಕೂಡಿರುತ್ತದೆ. ಹಾಗೂ ಗುರುಗಳ ಸಮ್ಮುಖದಲ್ಲಿ ಅಭ್ಯಾಸ ಮಾಡುವಾಗ ಯಾವ ಅಭ್ಯಾಸ ನಮಗೆ ಸೂಕ್ತ, ಯಾವುದನ್ನ ನಾವು ಮಾಡಬಾರದೆಂದು ತಿಳಿಸಿ ಹೇಳುತ್ತಾರೆ. ಆದರೆ ನಾವು ಮಾಧ್ಯಮಗಳ ಮೂಲಕ ಯೋಗ ಅಭ್ಯಾಸಗಳನ್ನು ಮಾಡಿದ್ರೆ ವೈಯಕ್ತಿಕ ಸಮಸ್ಯೆಗಳ ನಿವಾರಣೆಗೆ ಅಡಚಣೆಯಾಗಬಹುದು. ಹಾಗಾಗಿ ಸಮರ್ಥ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನಿಷ್ಠೆಯಿಂದ ಈ

0: ಆ ಅಭ್ಯಾಸಗಳನ್ನ ರೂಢಿಸ್ಕೊಂಡ್ರೆ ನಮ್ಮ ಪ್ರಜ್ಞಾವಲಯ ವಿಕಾಸಗೊಳ್ಳುತ್ತದೆ.
1: ಯೋಗದ ಬಗ್ಗೆ ಇಷ್ಟೆಲ್ಲ ವಿಚಾರ ತಿಳಿಸ್ಕೊಟ್ರಿ, ತುಂಬಾ ಖುಷಿ ಆಯ್ತು ಮೇಡಮ್. ಶೋಭಾ, ದಿವ್ಸ ಯೋಗ ಮಾಡಕ್ ನಿಮ್ಗೇನು ಬೇಜಾರಾಗಲ್ವೇನ್ರಿ?
2: ರತ್ನ, ಯಾಕಮ್ಮ ಬೇಜಾರಾಗ್ಬೇಕು? ಅಲ್ಲ, ದಿನಾ ಮೂರೊತ್ತು ಊಟ ಮಾಡ್ತೀವಿ, ಹಾಗಾದ್ರೆ ಯಾವತ್ತಾದ್ರೂ ಬೇಜಾರಾಗಿದೆಯಾ? ಈ ಯೋಗ ನನ್ನ ಜೀವನದ ಒಂದು ಭಾಗ ಕಣಮ್ಮ. ಇದ್ರಿಂದ ನಾನು ಶಾರೀರಿಕವಾಗಿ, ಮಾನಸಿಕವಾಗಿ, ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ. ನಮ್ಮ ಜೀವನದಲ್ಲಿ ಸುಖನೇ ಬರಲಿ, ಕಷ್ಟನೇ ಬರಲಿ, ಅದನ್ನ ಸಂಯಮದಿಂದ ನಿಭಾಯಿಸುವ ಶಕ್ತಿ ಕೂಡ ಬಂದಿದೆ. ಮೊದ್ಲೆಲ್ಲ ನಾನು ತುಂಬಾನೇ ಸಿಟ್ ಮಾಡ್ಕೋತಾ ಇದ್ದೆ, ಈಗ ಅದೆಲ್ಲ ಕಮ್ಮಿ ಆಗಿದೆ, ಬಹಳ ಸಹನೆ ಬಂದಿದೆ. ನೋಡಿದ್ರಲ್ಲ, ನಮ್ಮ ಯೋಗದಿಂದ ಎಷ್ಟೆಲ್ಲ ಅನುಕೂಲ ಇದೆ. ನನಗಂತೂ ಈ ಯೋಗದಿಂದ ಇನ್ನು ಬೇಕಾದಷ್ಟು ಬೆನಿಫಿಟ್ಸ್ ಸಿಕ್ಕಿದೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಯೋಗಕ್ಕೆ ಹೋಗಕ್ಕೆ ಯೋಗ ಬೇಕು. ಅಂತದ್ರಲ್ಲಿ ನಾನು ದಿನಾ ಯೋಗಕ್ಕೆ ಹೋಗ್ತೀನಿ ಅಂದ್ರೆ ನಂದೊಂದು ಸುಯೋಗ ಅಲ್ವೇನಮ್ಮ?
0: ನಿಜ ಕಣಮ್ಮ,
3: ಖಂಡಿತ. ಶೋಭಾ,
4: ಮಂಜುಳ ಅವರೇ, ಅಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಏನ್ ಬದಲಾವಣೆ ಆಗಿದೆ ಮಂಜುಳ?
5: ಖಂಡಿತ ಲತಾ, ನಾನು ಸುಮಾರು 18 ವರ್ಷಗಳಿಂದ ಯೋಗಕ್ ಬರ್ತಾ ಇದ್ದೀನಿ. ನಾನ್ ಕಂಡಂತೆ ನನ್ನಲ್ಲಿ ಅನೇಕ ಬದಲಾವಣೆಗಳಾಗಿದೆ. ನನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾದಾಗ ಎದುರಿಸಲು ಆತ್ಮಸ್ಥೈರ್ಯ ಮತ್ತೆ ಮಾನಸಿಕ ದೃಢತೆಯನ್ನ ತಂದುಕೊಟ್ಟಿದ್ದೆ ಈ ಯೋಗ. ಸಮಸ್ಯೆಗಳು ಬರುವುದಕ್ಕೆ ಮೊದಲೇ ನಾನು ಯೋಗಾಭ್ಯಾಸವನ್ನ ಪ್ರಾರಂಭ ಮಾಡಿದ್ದೆ. ಆದ್ರಿಂದ ನಾನು ಮಾನಸಿಕವಾಗಿ ಅಂದ್ರೆ ವಿಲ್ ಪವರ್ ಜಾಸ್ತಿ ಆಗಿದೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀನಿ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ಯೋಗ.
1: ಅಬ್ಬಾ, ಇಷ್ಟೆಲ್ಲ ವಿಷಯ ತಿಳಿಸಿದ್ರಲ್ಲ, ಆದ್ರೆ ಯೋಗ ತರಗತಿಗೆ ಬರೋದಕ್ಕೆ ಸಮಯನೇ ಆಗಲ್ವಲ್ಲ? ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ ತಯಾರಿ ಮಾಡಿ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ, ಏನ್ ಮಾಡೋದು ಮೇಡಮ್?
0: ಸಮಯ ಖಂಡಿತ ಎಲ್ಲೂ ಸಿಕ್ಕಲ್ಲ ಶಕುಂತಲಾ, ಅದನ್ನ ನಾವು ಮಾಡ್ಕೋಬೇಕು. ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೇಕೆ ಹೊರತು ಯಾರು ಬರಲ್ಲ ಅಲ್ವಾ? ಈಗ್ಲಾದ್ರೂ ಎಲ್ರೂ ಎಚ್ಚೆತ್ಕೊಂಡು ಯೋಗಾಭ್ಯಾಸ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ.
6: ಈ ಎಚ್ಚರಿಕೆ ಬಗ್ಗೆ ಒಂದ್ ಹಾಡು ಕಲ್ತಿದ್ವಲ್ಲ ಮೇಡಮ್, ಅದನ್ನ ಇವಾಗ ಹೇಳಣ್ವಾ?
0: ಹೌದು ಲಕ್ಷ್ಮಿ, ಈ ಸನ್ನಿವೇಶದಲ್ಲಿ ಆ ಹಾಡು ತುಂಬಾ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಎಲ್ರು ಸೇರಿ ಹೇಳೋಣವಾ?

0: ಹಾಡು ತುಂಬಾ ಚೆನ್ನಾಗಿದೆ ಅಲ್ವಾ? ನಮ್ಗೆ ಮೊದ್ಲು ಯೋಗದ ಬಗ್ಗೆ ಏನೂ ತಿಳುವಳಿಕೆ ಇರಲಿಲ್ಲ. ಇಷ್ಟು ದಿನ ನಾವು ಬಾವಿಯೊಳಗಿನ ಕಪ್ಪೆ ಅಂತೆ ನಮ್ಮದೇ ಪ್ರಪಂಚದಲ್ಲಿ ಇದ್ದೆವು. ಯೋಗದಿಂದ ಇಷ್ಟೊಂದೆಲ್ಲ ಪ್ರಯೋಜನ ಇದೆ ಎಂದು ತಿಳಿದ ಮೇಲೂ ನಾವು ಯೋಗಕ್ಕೆ ಹೋಗದಿದ್ರೆ ನಮ್ಮಂತ ದಡ್ರೇ ಇಲ್ಲ. ಆದ್ರಿಂದ ನಾವು ಎಲ್ಲ ಯೋಗ
1: ಸೇರ್ಕೊಳ್ಳೋಣವಾ
0: ಮೇಡಮ್? ನಾಳೆಯಿಂದಲೇ ನಾವು ಯೋಗ ಕ್ಲಾಸಿಗೆ ಬರ್ತೀವಿ ಮೇಡಮ್.
2: ಖಂಡಿತ, ತುಂಬಾ ಸಂತೋಷ ನೀವೆಲ್ಲ ಬರೋದು. ಬನ್ನಿ. ಮನುಷ್ಯನ ಜೀವನದಲ್ಲಿ ಬಾಲ್ಯದಿಂದ ವೃದ್ಧರಾದಿಯಾಗಿ ಎಲ್ಲರೂ ಅವರವರ ಅನುಕೂಲಕ್ಕೆ ತಕ್ಕ ಹಾಗೆ ಯೋಗಾಭ್ಯಾಸ ಮಾಡಬಹುದು. ಯೋಗಕ್ಕೆ ಇಷ್ಟೊಂದು ಮಹತ್ವ ಇರುವುದರಿಂದನೇ ಇದನ್ನ ಗುರುತಿಸಿದ ವಿಶ್ವಸಂಸ್ಥೆಯು ಯೋಗಕ್ಕೆಂದು ಒಂದು ದಿನವನ್ನು ನಿಗದಿಪಡಿಸಿ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದೆ. ಇಂಥ ಒಂದು ಮಹಾನ್ ವಿಜ್ಞಾನವನ್ನ ಜಗತ್ತಿಗೆ ಕೊಡುಗೆಯಾಗಿ ನೀಡಿದ ಯೋಗ ಪಿತಾಮಹರಿಗೆ ನಾವೆಲ್ಲರೂ ಕೃತಜ್ಞರಾಗಿ ಅವರಿಗೆ ಗೌರವಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸೋಣ. ಈಗ
3: ಸರಿ ಮೇಡಮ್.

0: ಇದುವರೆಗೆ ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಾಸನದ ಶುಕ್ತಿ ಯೋಗ ಕೇಂದ್ರದ ಸದಸ್ಯರಾದ ರಾಧಾ, ವನಮಾಲಾ ಡಿಟಿ, ಲಕ್ಷ್ಮೀ ನಟರಾಜ್, ಪವಿತ್ರ ಕೃಷ್ಣೇಗೌಡ, ಶಕುಂತಲಾ ಪುಟ್ಟಸ್ವಾಮಿ, ಮಂಜುಳಾ ಜಿ, ರತ್ನಾ ವೆಂಕಟೇಶ್, ಶೋಭಾ ತ್ಯಾಗರಾಜ್, ಲತಾ ಜಯಕುಮಾರ್, ರೇಣುಕಾ ಇ, ನಿರ್ಮಲಾ ಎಂಕೆ ಹಾಗೂ ಸುನಿತಾ ಎಂ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ 12:30. ಈಗ ಕೆಲವು ಪ್ರಕಟಣೆ ಹಾಗೂ ಜಾಹೀರಾತುಗಳು.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ನಿಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
5: ಸರ್, 2 ಲಕ್ಷ
6: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
2: ಅರೆ,
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000ಕ್ಕೂ ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡುತ್ತದೆ.

0: ಮಾಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.
2: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ.
3: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
4: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
3: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
4: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ, ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಇಂದಿನ ಕಾರ್ಯಕ್ರಮದಲ್ಲಿ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾ ರಾಮರಾಜು ಬಿ ಸಹ ಪ್ರಾಧ್ಯಾಪಕರು ರೋಗ ನಿದಾನ ವಿಭಾಗ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಚಿತ್ರದುರ್ಗ ಇವರೊಂದಿಗೆ ಸಂದರ್ಶನ ಕೇಳುವಿರಿ.
0: ಕೇಳುಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಸಂಧಿವಾತಕ್ಕೆ ಆಯುರ್ವೇದ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಮರಾಜು ಬಿ ಅವರು, ಚಿತ್ರದುರ್ಗದ ಅಮೃತ ಆಯುರ್ವೇದ ಕಾಲೇಜಿನಲ್ಲಿ ರೋಗ ನಿಧಾನಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೆ ಪ್ರಾಧ್ಯಾಪಕರು ಡಾಕ್ಟರ್ ರಾಮರಾಜು ಬಿ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈ ಸಂಧಿವಾತ ಅನ್ನುವಂಥದ್ದೇನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸಂಧಿ ಅನ್ನುವಂಥದ್ರ ಬಗ್ಗೆ ಒಂದು ಪುಟ್ಟ ವಿವರಣೆಯನ್ನು
2: ವಿವರಣೆ. ಸಂಧಿ ಅಂತಂದ್ರೆ ಯಾವುದೇ ಒಂದು ಎರಡು ಮೂಳೆಗಳು ಸೇರ್ತಕ್ಕಂಥ ಜಾಗಕ್ಕೆ ನಾವು ಸಂಧಿ ಅಂತೇವೆ. ಅದು ಚಿಕ್ಕ ಮೂಳೆ ಆದರೂ ಸಹ ಆ ಸಂಧಿ ಅಂತೀವಿ, ಅಥವಾ ಎರಡು ಮೂರು ಮೂಳೆಗಳು ಸೇರಿ ಇರ್ತಕ್ಕಂಥ ಒಂದು ಜಾಗಕ್ಕೂ ಸಂಧಿ ಅಂತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೂಳೆಗಳು ಸೇರ್ತಕ್ಕಂಥ ಒಂದು ಜಾಗಕ್ಕೆ ಸಂಧಿ ಅಂತ ಹೇಳ್ತೀವಿ. ಈ ಸಂಧಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವಾತ ನಮಗೆ ಏನಾದ್ರು ನೋವು ಏನಾದ್ರು ಕೊಟ್ಟರೆ ಅದನ್ನು ನಾವು ಸಂಧಿ ರೋಗ ಅಂತ ಹೇಳ್ತೀವಿ, ಸಂಧಿ ವಾತ ಅಂತ ಹೇಳ್ತೀವಿ ಮೇಡಮ್. ಇದು ಬಣ್ಣನೇ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಯಾವುದೇ ರೀತಿ ಜಾಯಿಂಟ್ಸ್, ಯಾವುದೇ ರೀತಿ ಸಂಧಿಯಲ್ಲಿ ನೋವು ಏನಾದ್ರು ಕಾಣಿಸ್ಕೊಳ್ತಾ ಇದೆ ಅಥವಾ ಊತ ಏನಾದ್ರು ಕಾಣಿಸ್ಕೊಳ್ತಿದೆ ಅಂತಂದ್ರೆ ಅದನ್ನ ನಾವು ಸಂಧಿ ರೋಗ ಅಂತ ನಾವು ಕನ್ಸಿಡರ್ ಮಾಡಿ ಅದನ್ನ ರೋಗ ವಿನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಕಿತ್ಸಾ ಪದ್ಧತಿಗಳನ್ನ ನಾವು ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
0: ಈ ಸಂಧಿವಾತದಲ್ಲಿ ಏನಾದ್ರೂ ವಿಧಗಳಿದೆಯಾ?
2: ಹೌದು ಮೇಡಮ್, ಸಂಧಿವಾತದಲ್ಲಿ ವಿಧಗಳು ಸಾಕಷ್ಟು ಇದಾವೆ. ಬಟ್ ನಾವು ಪ್ರೈಮರಿ ಅಂದ್ರೆ ಒಂದು ಪ್ರಾಥಮಿಕ ಹಂತವಾಗಿ ಎರಡು ತರ ಅಂತ ನಾವು ವಿಭಾಗ ಮಾಡ್ತೀವಿ. ಒಂದು ಸವಕಳಿಯಿಂದ ಉಂಟಾಗಿರ್ತಕ್ಕಂಥ ಒಂದು ಸಂಧಿವಾತ, ಅಂದ್ರೆ ಒಂದು ವಯೋಸಹಜ ಕಾಯಿಲೆಯಿಂದ, ಅಂದ್ರೆ ಈ ಓಡಾಡ ಜಾಸ್ತಿಯಾಗಿ ಅಥವಾ ಒಂದು 60 ವರ್ಷದ ನಂತರ ಏನಾದ್ರು ವೈಟ್ ಬೇರಿಂಗ್ ಜಾಯಿಂಟ್ಸ್ ಅಂತೀವಿ, ಏನು ನಮ್ಮ ದೇಹದ ತೂಕವನ್ನು ಕೋರುತ್ತೆ, ಅದು ಎಸ್ಪೆಷಲಿ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಕತ್ತು ನೋವು, ಇಲ್ಲಿ ಬರ್ತಕ್ಕಂತ ಒಂದು ಇದಕ್ಕೆ ನಾವು ಸವಕಳಿಯಿಂದ ಉತ್ಪತ್ತಿ ಆಗಂತ ನೋವಿಗೆ ನಾವು ಸಂಧಿವಾತ ಅಂತೀವಿ. ಇನ್ನೊಂದು ಈ ಚಿಕ್ಕ ಜಾಯಿಂಟ್ಸ್, ಅಂದ್ರೆ ಈ ನಮ್ಮ ಕೈ ಬೆರಳುಗಳಲ್ಲಿ ಅಥವಾ ಕಾಲ್ ಬೆರಳುಗಳಲ್ಲಿ ಊತ ಏನಾದ್ರು ನೋವು ಏನಾದ್ರು ಕಾಣಿಸ್ಕೊಂಡ್ರೆ ಇದನ್ನ ಬೇರೆ ರೀತಿ ಸಂಧಿ ಅಂತ ನಾವು ಕನ್ಸಿಡರ್ ಮಾಡಿಬಿಟ್ಟು ಇದಕ್ಕೂ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೇನ್ ಆಗಿ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಬಂದ್ರೆ ಬೇರೆ ತರ ಚಿಕಿತ್ಸೆ, ಚಿಕ್ಕ ಸಂಧಿಗಳಲ್ಲಿ ಏನಾದ್ರು ಉತ್ಪತ್ತಿ ಆದ್ರೆ ಬೇರೆ ತರ ಚಿಕಿತ್ಸೆಯನ್ನು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರೋಗಿಗಳಿಗೆ ನೀಡ್ತಾ ಬರ್ತೀವಿ ಮೇಡಮ್.
0: ಡಾಕ್ಟರ್, ಈ ಸಂಧಿವಾತಕ್ಕೆ ಅಥವಾ ಸಂಧಿ ರೋಗಕ್ಕೆ ಕಾರಣ ಏನು ಡಾಕ್ಟರ್?
2: ಹೌದು, ಇದು ತುಂಬಾ ಒಳ್ಳೆ ಜನಗಳು ತಿಳ್ಕೋಬೇಕು, ಶ್ರೋತೃಗಳು ತಿಳ್ಕೊಳ್ಬೇಕಾಗತ್ತ ಒಂದು ಇನ್ಫಾರ್ಮೇಶನ್, ಒಂದು ಮಾಹಿತಿ ಆಗಿರೋದ್ರಿಂದ ಸಂಧಿ ರೋಗಕ್ಕೆ ಮುಖ್ಯವಾಗಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಎರಡು ರೀತಿಯ ಕಾರಣಗಳನ್ನ ಹೇಳ್ತಾರೆ. ಒಂದು ಡೈಲಿ ನಾವು ಏನು ಆಹಾರ ವಿಧದಲ್ಲಿ ತಿಂತೀವಲ್ಲ ಅದರಲ್ಲೂ ಸಹ ಒಂದು ವಾತ ವೃದ್ಧಿಯಾಗಿ ಬರ್ತಕ್ಕಂಥ ಒಂದು ಆಹಾರ ರೀತಿ ಕಾರಣಗಳಿದ್ದಾವೆ. ಇನ್ನ ಒಂದು ಅಭಿಘಾತ ರೂಪದಲ್ಲಿ ಆಗಿರ್ತಕ್ಕಂಥ ಒಂದು ಕಾರಣಗಳು ಇದಾವೆ ಮೇಡಮ್. ಈಗ ನಾವು ಆಹಾರದ ರೂಪದಲ್ಲಿ ಯಾವೆಲ್ಲಾನು ನಮಗೆ ವಾತನ ಉತ್ಪತ್ತಿ ಮಾಡಿ ನೋವನ್ನ ತರ್ತಾವಂತ ಒಂದು ಆಹಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಇದಕ್ಕೆ ಬಟಾಣಿ ಅಂತೀವಲ್ಲ, ಅದನ್ನ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಖಲಾಯ ಅಂತಾರೆ. ಇದು ಅತ್ಯಂತ ಸರ್ವಶ್ರೇಷ್ಠ ವಾತಕಾರಕ ಅಂತ ಹೇಳ್ತೀವಿ. ಅಂದ್ರೆ ಬಟಾಣಿ ತಿಂದ್ರೆ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವಾಯು ಇದ್ದೇ ಇರುತ್ತೆ, ಅದನ್ನ 100% ಜಾಸ್ತಿ ಉತ್ಪತ್ತಿ ಮಾಡುತ್ತೆ. ಈ ಯಾರು ಸಂಧಿ ರೋಗದಿಂದ ಬಳಲ್ತಾ ಇರ್ತಾರೆ ಅವ್ರು ಬಟಾಣಿ ತಿಂದು ಬೇಕಾದ್ರೆ ಪ್ರಯೋಗ ಮಾಡಬೇಕು, ನಾವು ಡಾಕ್ಟರ್ ಹೇಳಿದ್ದು ನಿಜನ ತಪ್ಪ ಅಂತ ಏನಾದ್ರು ಪರೀಕ್ಷೆ ಮಾಡ್ತಕ್ಕಂತ ಒಂದು ಏನಾದ್ರು ಹವ್ಯಾಸ ಇದ್ರೆ ತಿಳ್ಕೊಬೇಕು, ಅದು ಒಂದು ಬೆಳೆಸ್ಕೋಬೇಕು. ಬಟಾಣಿ ಏನಾದ್ರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಊಟ ಮಾಡಿದಾಗ ಅವ್ರಿಗೆ ಇರ್ತಕ್ಕಂತ ನಾವು ಉಲ್ಬಣಗೊಳ್ಳುತ್ತೆ. ಎರಡನೇದು ಅವರೆಕಾಳು, ಅವರೆಕಾಳು ಅಲ್ಲೂ ಸಹ ಸಾಕಷ್ಟು ವಾತನ ಜಾಸ್ತಿ ಮಾಡ್ತಕ್ಕಂತ ಒಂದು ಪೋಷಕಾಂಶಗಳಿದೆ. ಇದು ಪ್ರೋಟೀನ್ ಹೌದು, ಬಟ್ ಎಷ್ಟು ಬೇಕೋ ಅಷ್ಟು. ಮೂರನೇದು ಯಾವ್ದು ರೀತಿ ಅಂತಂದ್ರೆ ಲಂಗನಂ ಪ್ಲವನಂ ಅಂತ ಹೇಳ್ತೀವಿ ಮೇಡಮ್. ಅಂದ್ರೆ ತುಂಬಾ ದೂರ ಪ್ರಯಾಣ ಏನಾದ್ರು ಮಾಡಿದಾಗ, ಅತಿಯಾದ ವ್ಯಾಯಾಮ ಮಾಡಿದಾಗ ಇದೊಂದು ಆಹಾರ ವಿಹಾರ ರೂಪದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತ ವಾತ, ಇದು ಒಂದು ಬಗೆಯ ವಾತ ರೋಗಕ್ಕೆ ಕಾರಣ. ಇನ್ನೊಂದು ವಾತ ರೋಗಕ್ಕೆ ಕಾರಣ ಏನಂತಂದ್ರೆ ವಯಸ್ಸು, ಜೊತೆಗೆ ಅಭಿಘಾತ. ಯಾವುದೇ ಒಂದು ಬಿದ್ದಾಗ, ಅಪಘಾತ ಆದಾಗ, ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲವಾ ಇವರೇ ಬೀಳ್ಬೋದು, ಅಥವಾ ಈಗ ಆಟ ಆಡ್ಬೇಕಾದ್ರೆ ಬೀಳ್ಬೋದು, ಯಾವುದೇ ವಿಧವಾಗಿ ಬಿದ್ದಾಗ ಏನಾದ್ರು ಮಂಡಿ ಅಥವಾ ಜಾಯಿಂಟ್ಸ್ಗೆ ಏನಾದ್ರು ಅಭಿಘಾತ ಆದಾಗ ಅದರಿಂದನೂ ಸಹ ನಮಗೆ ನೋವು ಬರುತ್ತೆ. ಅದನ್ನು ಸಹ ನಾವು ಅಭಿಘಾತದ ಜನ್ಯ ಅಂದ್ರೆ ಇಂಜುರಿ ರೂಪವಾಗಿ ಬಂದಿರತಕ್ಕಂತ ಒಂದು ಸಂಧಿವಾತ ಅಂತ ನಾವು ಕನ್ಸಿಡರ್ ಮಾಡಿ ಅದಕ್ಕೂ ಸಹ ಸೂಕ್ತವಾದ ಚಿಕಿತ್ಸೆಯನ್ನು ನೀಡ್ತೀವಿ. ಒಂದು ಆಹಾರ ರೂಪದಲ್ಲಿ ವಾತ ವೃದ್ಧಿಯಾಗಿ ಕಾಯಿಲೆಯನ್ನು ಉತ್ಪತ್ತಿ ಮಾಡೋದು, ಇನ್ನೊಂದು ವಯೋಸಹಜವಾಗಿ ಉತ್ಪತ್ತಿ ಆಗೋದು, ಇನ್ನೊಂದು ಅಭಿಘಾತತೆ ರೂಪದ ಅಂದ್ರೆ ಆಕ್ಸಿಡೆಂಟ್ ಏನು ಇಂಜುರಿ ಹೊಡೆತ ಬಿದ್ದು ಅದರಿಂದ
0: ಆಕಸ್ಮಿಕವಾಗಿ
2: ಬಿದ್ದಾಗ ಸಹ ಜಾಯಿಂಟ್ಸ್ ಬಿದ್ದಾಗ ಅದರಿಂದ ಸಹ ಒಂದು ಸಂಧಿವಾತ ಬರ್ತಕ್ಕಂತ
0: ಇವೆಲ್ಲವೂ ಕಾರಣಗಳು ಕಾಣಿಸಿಕೊಳ್ಳುತ್ತೆ. ನೋವಂತೂ ಇರುತ್ತೆ,
2: ನೋವಂತೂ
0: ಏನೆಲ್ಲ ಲಕ್ಷಣಗಳಿರುತ್ತೆ ಡಾಕ್ಟರ್?
2: ನೋವು ಒಂದೇ ಲಕ್ಷಣ ಅಲ್ಲ, ನೋವು ಪ್ರಮುಖ ಲಕ್ಷಣ. ನೋವಿನ ಜೊತೆಗೆ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ, ಅಂದ್ರೆ ನಾವು ಏನು ಊತ ಬರುತ್ತೆ, ಜೊತೆಗೆ ಊತ ಬರೋದಾಗ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ಸಂಧಿ ಅಂದ್ರೆ ಏನು, ನಮ್ಗೆ ಮೂವ್ಮೆಂಟ್ ಇರಬೇಕು, ಅಂದ್ರೆ ಚಲನೆ ಇರಬೇಕು, ಆ ಚಲನೆ ನಮ್ಗೆ ನಿಲ್ಲುತ್ತೆ. ಅಂದ್ರೆ ನಾವು ಮೂವ್ಮೆಂಟ್ ಮಾಡಕ್ ಹೋದಾಗ, ಚಲನೆ ಮಾಡ್ಲಿಕ್ಕೆ ಹೋದಾಗ ನೋವು ಜಾಸ್ತಿ ಆಗುತ್ತೆ ಅಥವಾ ಊತ ಜಾಸ್ತಿ ಆಗುತ್ತೆ. ಒಂದು ಚಲನೆ ರಹಿತ ಒಂದು ಒಂದು ಊತ ಒಂದು ಅಥವಾ ಅಲ್ಲಿ ಏನಾಗುತ್ತೆ ನಮ್ಗೆ ಏನಾದ್ರು ರಕ್ತದ ಗೂಡು ಅಂತ ಹೇಳ್ತೀವಿ, ಏನಾದ್ರು ಬಿದ್ದಾಗ ಏನಾದ್ರು ಕೆಂಪು ಏನಾದ್ರು ಸ್ವೆಲ್ಲಿಂಗ್ ಏನಾದ್ರು ಬಂದ್ರೆ
0: ಹೆಪ್ಪು
2: ಗಟ್ಟುವಿಕೆ ಆ ಒಂದು ಜಾಯಿಂಟ್ ಅಲ್ಲಿ ಚಿಕ್ಕದಾದ್ರೂ ಆಗಿರ್ಬೋದು ದೊಡ್ಡದಾದ್ರೂ ಆಗಿರ್ಬೋದು, ಇವೆಲ್ಲ ಪ್ರಮುಖ ಲಕ್ಷಣಗಳು. ನೋವಿನ ಜೊತೆಗೆ ಊತ, ಊತ ಜೊತೆಗೆ ಚಲನ ರಹಿತ ಆಗೋದು, ಚಲನ ನಿಲ್ತಕ್ಕಂಥದ್ದು, ಜೊತೆಗೆ ಏನಾದ್ರು ರಕ್ತ ಗೂಡು ಕಟ್ತಕ್ಕಂಥದ್ದು, ಅಥವಾ ಬೆಳಗಿನ ಜಾವದಲ್ಲಿ ಅದನ್ನ ಓಡಾಡ್ಲಿಕ್ಕೆ ಆಗ್ತಕ್ಕಂತ ಆ ಒಂದು ಸನ್ನಿವೇಶನ ತರ್ತಕ್ಕಂತ ಪ್ರಮುಖ ಲಕ್ಷಣಗಳು ಸಂಧಿವಾತದಲ್ಲಿ.
0: ಕೆಲವೊಂದು ಸಾರಿ ನೋಡಿದ್ವಿ ವಯಸ್ಸಾದವರು ನೇರ ಇದ್ದಿದ್ದ ಅವರ ಬೆರಳುಗಳು ಎಲ್ಲೆಲ್ಲೋ ಸೊಟ್ಟ ಸೊಟ್ಟ ತಿರ್ಕೊಂಡ್ಬಿಡ್ತವೆ, ಕೈ ಬೆರಳು ಕಾಲು ಬೆರಳು ಎಲ್ಲ
2: ಇದು
0: ಕಾಲು ಕೂಡ ಬೆಂಡ್ ಬಂದ
2: ಬೆಂಡ್ ಆಗೋಗುತ್ತೆ. ಇದು ವಯಸ್ಸಾದವ್ರಿಗೆ ಬರುತ್ತೆ ಒಂದು ನಿಜ, ಜೊತೆಗೆ ಬರೀ ವಯಸ್ಸಿನ ಜೊತೆನೆ ಸಂಬಂಧ ಇಲ್ಲ, ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ನಮ್ಮ ಮೇಲೇನೆ ಒಂದು ದುಷ್ಪರಿಣಾಮ ಬೀರ್ತಕ್ಕಂತ ಒಂದು ವಿಧವಾಗಿ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಅದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಲ್ಲಿ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಒಂದು ಬರುತ್ತೆ, ಅದು ಕೀಲು ರೋಗ ಸಂಬಂಧಪಟ್ಟಿದ್ದೆ. ಈ ರೋಗದಲ್ಲಿ ಏನಾಗುತ್ತೆ, ಪ್ರಾಥಮಿಕ ಹಂತದಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಕಾಲಾಂತರದಲ್ಲಿ ಅದು ಏನಾಗುತ್ತೆ, ಇದು ಆ ಜಾಯಿಂಟ್ ಶೇಪ್ನ ಡಿಸ್ಫಿಗರ್ ಮಾಡುತ್ತೆ. ಅಂದ್ರೆ ಡಿಸ್ಫಿಗರ್ ಅಂತಂದ್ರೆ ಅದು ವಿಕೃತಾವಸ್ಥೆಗೆ ಮಾಡುತ್ತೆ. ನೆತ್ತಗೆ ಸ್ಟ್ರೈಟ್ ಆಗಿ ಅಂದ್ರೆ ನೇರವಾಗಿ ಇರ್ತಕ್ಕಂಥ ಕೈಬೆರಳನ್ನ ಸ್ವಾನ್ ನೆಕ್ ಡಿಫಾರ್ಮಿಟಿ ಅಂತೀವಿ, ಅಂದ್ರೆ ಒಂದು ಹಂಸ ಯಾವ ರೀತಿ ಕತ್ತು ಬಾಗುತ್ತೋ ಆ ರೀತಿ ಬಾಗ್ತಕ್ಕಂಥ ಒಂದು ಲಕ್ಷಣಗಳು ಮಾಡುತ್ತೆ ಇದು ಕೈಬೆರಳು.

0: ಲ್ಲಾದರೂ ಸಹ ಆಗ್ಬೋದು, ಅಥವಾ ಕಾಲ್ ಬೆರಳಲ್ಲೂ ಸಹ ಆಗಿರ್ಬೋದು, ಅಥವಾ ನಮ್ಮ ಮಂಡಿ ಸಹ ಆಗಿರ್ಬೋದು, ಒಂದು ಬಿಲ್ಲಿನ ಆಕಾರವಾಗಿ ಬಾಗುತ್ತೆ. ಇದು ರುಮಟಾಯ್ಡ್ ಆರ್ಥೈಟಿಸ್ ನ ಒಂದು ಲಕ್ಷಣ. ಇದು ಬರೀ ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲಿ ಮಾತ್ರ ಇರುತ್ತೆ ಅಂತಂದ್ರೆ, ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲಿ ಕಾಲಕ್ರಮೇಣ ಜಾಸ್ತಿ ಬಂದಾಗ ಆಗುತ್ತೆ. ಇನ್ನೊಂದು ಏನಂತಂದ್ರೆ, ವಯೋಸಹಜ ಕಾಯಿಲೆಯಲ್ಲಿ ಆಸ್ಟಿಯೋ ಆರ್ಥೈಟಿಸ್ ಅಂದ್ರೆ ಮಂಡಿ ಏನಾದ್ರು ತುಂಬಾ ಒಂದು ಚಿಪ್ಪ ಮೇಲೆ ಇನ್ನೊಂದು ಚಿಪ್ಪು ಸವಕಳಿ ಬಂದಾಗಲೂ ಸಹ ಒಂದು ಮಂಡಿಗಳು ಕಾಲುಗಳು ಬಿಲ್ಲಾಕಾರವಾಗಿ ಅಂದ್ರೆ ಬೋ ಶೇಪ್ ಡಿಫಾರ್ಮಿಟಿ ಬರುತ್ತೆ. ಇದನ್ನ ಪ್ರಿವೆಂಟ್ ಮಾಡಬಹುದು, ಅದನ್ನು ಸಹ ಪ್ರಿವೆಂಟ್ ಮಾಡಬಹುದು. ಇದು ಯಾವಾಗ ರೀಚ್ ಆಗುತ್ತೆ ಅಂತಂದ್ರೆ, ಸರಿಯಾದ ಚಿಕಿತ್ಸೆ ನಾವು ತಗೊಂಡಿಲ್ಲ ಅಂದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಪ್ರಾಥಮಿಕ ಹಂತದಲ್ಲಿ ಯಾವುದೇ ರೀತಿ ಡಿಫಾರ್ಮೇಶನ್ ಆಗಲ್ಲ ಮೇಡಮ್.
1: ಡಾಕ್ಟರ್, ಈಗ ನಮ್ಗೆ ಏನ್ ಹೇಳಿದ್ರಿ ನೀವು, ಸಂಧಿವಾತದ ಬಗೆಗಳು ಹೇಳಿದ್ರಿ, ಕಾರಣಗಳು ಲಕ್ಷಣಗಳನ್ನ ಹೇಳಿದ್ರಿ. ಈಗ ಆಯುರ್ವೇದ ಏನ್ ಹೇಳಿದೆ ಡಾಕ್ಟರ್, ಈ ಒಂದು ಸಂಧಿವಾತ ಇತ್ತೀಚೆಗೆ ತುಂಬಾ ಆಗಿದೆ ಅನ್ನುವಂಥದ್ದನ್ನ ನಾವು ಕೇಳ್ತೇವೆ. ಆದ್ರೆ ಎಷ್ಟೋ ಸಾವಿರ ವರ್ಷಗಳಿಂದ ಇರುವಂತ ಆಯುರ್ವೇದ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದೆ, ಏನ್ ಹೇಳಿದೆ?
0: ಇದು ಆಯುರ್ವೇದ ಶಾಸ್ತ್ರ 2500 ವರ್ಷಗಳ ಹಿಂದೆ ಇದು ಸಿಕ್ಕಿರ್ತಕ್ಕಂತ ಗ್ರಂಥ. ಚರಕ ಮತ್ತೆ ಸುಶ್ರುತ ವಾಗ್ಭಟ ಸ್ಥಾನಗಳಿದ್ದಾವೆ, ಆ ಒಂದು ಸಂಹಿತೆಗಳಲ್ಲಿ ಈ ಒಂದು ಸಂಧಿವಾತ ಅಂತ ಉಲ್ಲೇಖ ಇದೆ. ಈ ಉಲ್ಲೇಖದಲ್ಲಿ ಹೇಳಿರ್ತಕ್ಕಂಥದ್ದು, ವಾತ ಪ್ರಧಾನ ದೋಷ ಆಗ್ಬಿಟ್ಟು, ಅಂದ್ರೆ ನಮ್ಮ ದೇಹದಲ್ಲಿ ವಾತ ದೋಷ, ಪಿತ್ತದೋಷ, ಕಫದೋಷ ಅಂತ ಮೂರು ದೋಷಗಳು ಸಮ ಪ್ರಮಾಣದಲ್ಲಿ ಇದ್ದಾಗ ಅವು ಆರೋಗ್ಯಕಾರಕ ಅಂತ ಉಲ್ಲೇಖ ಇದೆ. ಆ ಒಂದು ತ್ರಿದೋಷಗಳಲ್ಲಿ ಒಂದು ಏನಾದ್ರು ವಿಷಮತೆ ಉಂಟಾದಾಗ, ಇಂಬ್ಯಾಲೆನ್ಸ್ ಉಂಟಾದಾಗ ನಮಗೆ ರೋಗಗಳು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ವಾತದೋಷ ಏನಾದ್ರು ನಮಗೆ ವಿಷಮತೆ ಉಂಟಾಗಿ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ಏನಾದ್ರು ಉಲ್ಬಣ ಆದಾಗ ಇದು ಸಂಧಿವಾತಕ್ಕೆ ಕಾರಣ ಆಗ್ಬಿಟ್ಟು, ಈ ಒಂದು ಸಂಧಿವಾತ ನೋವು ಮತ್ತೆ ಜಾಯಿಂಟ್ ಅಂದ್ರೆ ನಮ್ಮ ಒಂದು ಸಂಧಿಗಳನ್ನ ಮೂವ್ಮೆಂಟ್ನ ಅಂದ್ರೆ ಚಲನನ್ನ ಕುಂಠಿತಗೊಳಿಸ್ತಕ್ಕಂಥ ಕಾಯಿಲೆಗೆ ಸಂಧಿವಾತ ಅಂತ ಒಂದು ಉಲ್ಲೇಖ ಇದೆ. ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇದೆ ಅಂತಂದ್ರೆ, ಸ್ಥಾನಗಳ ಮೇಲೆ ಚಿಕಿತ್ಸೆ ಇದೆ. ಒಂದು ಮಂಡಿಯಲ್ಲಿ ಆದರೆ ಈ ರೀತಿ ಚಿಕಿತ್ಸೆ ಕೊಡಬಹುದು, ಅಥವಾ ಕತ್ತಲ್ಲಾದರೆ ಈ ರೀತಿ ಚಿಕಿತ್ಸೆ ಕೊಡಬಹುದು ಅಂತ ನಮ್ಮಲ್ಲಿ ಉಲ್ಲೇಖ ಇದೆ ಮೇಡಮ್. ಹಂಗಾಗಿ ಸಂಧಿವಾತ ಏನಾದ್ರು ಬಂದ್ರೆ, ವಯೋಸಹಜ ಅಲ್ಲದೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಆಗಿದೆ, 25 ವರ್ಷಕ್ಕೇನೆ ಸ್ಟಾರ್ಟ್ ಆಗಿದೆ, ಚಲನರಹಿತ ಆಗ್ತಿದೆ ಅಂತಂದ್ರೆ, ಅವರ ಪೇರೆಂಟ್ಸ್ ಆದರೂ ಅವರೇ ಅದು ಅದನ್ನು ಜಾಗರೂಕತೆಯಿಂದ ಗಮನಿಸಿ, ಲಕ್ಷಣಗಳನ್ನು ಗಮನಿಸಿ, ಸೂಕ್ತವಾದ ಒಂದು ತಜ್ಞ ವೈದ್ಯರ ಒಂದು ಭೇಟಿ ಕೊಟ್ಟು ಅವರ ಒಂದು ಸಲಹೆ ಸೂಚನೆಗಳನ್ನು ಪಾಲಿಸೋದ್ರಿಂದ ಮುಂದೆ ಆಗ್ತಕ್ಕಂಥ ಅದೇ ಡಿಫಾರ್ಮಿಟಿ ಅಂದ್ವಲ್ಲ, ಒಂದು ಸಂಧಿ ರೂಪುರೇಷನ್ ಅಂದರೆ ಅರ್ಥ ಒಂದು ಜಾಯಿಂಟ್ ಡಿಫಾರ್ಮಿಟಿ ಆಗೋದನ್ನ ನಾವು ಖಂಡಿತವಾಗಿಯೂ ಸಹ ನಾವು ತಡೆಗಟ್ಟೋದ್ರಲ್ಲಿ 100% ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ.
1: ಓಕೆ ಡಾಕ್ಟರ್, ಹಾಗಾದ್ರೆ ಚಿಕಿತ್ಸೆ ಏನಿರುತ್ತೆ?
0: ಹೌದು, ಇದು ಚಿಕಿತ್ಸೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದು ಸಾಕಷ್ಟು, ಯಾವುದೇ ವೈದ್ಯ ಪದ್ಧತಿಯಲ್ಲಾದರೂ ಸಹ ಚಿಕಿತ್ಸೆ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ ಚಿಕಿತ್ಸೆ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಬಾಹ್ಯ ಚಿಕಿತ್ಸೆ ಮತ್ತೆ ಅಭ್ಯಂತರ ಚಿಕಿತ್ಸೆ ಅಂತ ಇದೆ ಸಂಧಿ ರೋಗಕ್ಕೆ. ಯಾವುದು ಎಲ್ಲ ಬಾಹ್ಯ ಚಿಕಿತ್ಸೆ, ಯಾವುದೆಲ್ಲ ಅಭ್ಯಂತರ ಚಿಕಿತ್ಸೆ ಅಂತಂದ್ರೆ, ಬಾಹ್ಯ ಚಿಕಿತ್ಸೆ ಅಂತಂತಂದ್ರೆ ಏನು, ಸಂಧಿ ಯಾವ ರೀತಿ ಜಾಯಿಂಟ್ಸ್ ಇದೆ ಅದಕ್ಕೆ ಹೊರಗಡೆಯಿಂದ ಏನು ನಾವೆಲ್ಲ ಆಯಿಂಟ್ಮೆಂಟ್ ಎಣ್ಣೆ ಹಚ್ತೀವಲ್ಲ ಅದನ್ನ ಬಾಹ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಚೂರ್ಣ ಅಂದ್ರೆ ಲೇಪನ ಅಂತ ಹೇಳ್ತೀವಿ. ಆ ಲೇಪನ ಯಾವ ಸಂಧಿ ಅಲ್ಲಿ ಜಾಯಿಂಟ್ ಇದೆ ಅದಕ್ಕೆ ಹಚ್ಚಕಂತಕ್ಕಂಥ ಒಂದು ಚಿಕಿತ್ಸೆನ ಲೇಪನ ಚಿಕಿತ್ಸೆ ಅಂತ ಹೇಳ್ತೀವಿ. ಆಭ್ಯಂತರ ಚಿಕಿತ್ಸೆ ಅಂದ್ರೆ ಏನಂತಂದ್ರೆ, ನಮ್ಮ ಶರೀರದ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ, ಆಭ್ಯಂತರ ಒಳಗಡೆ ತಗೊಳ್ತಕ್ಕಂಥ ಚಿಕಿತ್ಸೆನ ಆಭ್ಯಂತರ ಚಿಕಿತ್ಸೆ ಅಂತೀವಿ. ಇದರಲ್ಲಿ ಎರಡು ವಿಧ ಇದೆ, ಒಂದು ಪಂಚಕರ್ಮ ಚಿಕಿತ್ಸೆ, ಇನ್ನೊಂದು ಶಮನ ಚಿಕಿತ್ಸೆ ಅಂತ ಹೇಳ್ತೀವಿ. ಶಮನ ಶೋಧನ, ಈ ಶಮನದಲ್ಲಿ ಒಂದು ಮಾತ್ರೆಗಳನ್ನು ಕೊಡಬಹುದು, ಒಂದು ಚೂರ್ಣ ರೂಪದಲ್ಲಿ ಕೊಡಬಹುದು, ಮತ್ತೆ ಒಂದು ಟಾನಿಕ್ ರೂಪದಲ್ಲಿ ಆಸವಾರಿಷ್ಟ ರೂಪದಲ್ಲಿ ಕೊಡಬಹುದು, ಇನ್ನೊಂದು ಕಷಾಯ ರೂಪದಲ್ಲೂ ಕೊಡಬಹುದು, ಇನ್ನೊಂದು ಜಾಮ್ ಅಂತ ಅಂತೀವಲ್ಲ ಆ ರೀತಿ ಲೇಹ್ಯ ರೂಪದಲ್ಲೂ ಕೊಡಬಹುದು. ಇದು ಶಮನ ಚಿಕಿತ್ಸೆಯಲ್ಲಿ ಒಂದು ಭಾಗ. ಇನ್ನು ಒಂದು ಶೋಧನ ಚಿಕಿತ್ಸೆಯಲ್ಲಿ, ಈ ಶೋಧನ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಬರುತ್ತೆ. ಈ ಪಂಚಕರ್ಮದಲ್ಲಿ 5 ಕರ್ಮಗಳಿದಾವೆ, ಅಂದ್ರೆ ವಮನ, ವಿರೇಚನ, ಭಸ್ತಿ, ರಕ್ತಮೋಕ್ಷಣ, ನಸ್ಯ ಅಂತ. ಈ 5 ಈ ಸಂಧಿ ರೋಗದಲ್ಲಿ ತುಂಬಾ ಶ್ರೇಷ್ಠವಾದ ಚಿಕಿತ್ಸೆ ಯಾವುದು ಅಂತಂದ್ರೆ ಭಸ್ತಿ ಚಿಕಿತ್ಸೆ ಅಂತ ಹೇಳ್ತೀವಿ. ಈ ಭಸ್ತಿ ಚಿಕಿತ್ಸೆಯನ್ನು ಯಾವ ಪೇಷಂಟ್ ಅಂದ್ರೆ ಯಾವ ರೋಗಿ ಅವರು ರೋಗಾನುಸಾರ ನಾವು ಚಿಕಿತ್ಸೆಯನ್ನು ನೋಡ್ಬಿಟ್ಟು ಭಸ್ತಿ ಚಿಕಿತ್ಸೆಯನ್ನು ನಾವು ಅವರಿಗೆ ಸೂಕ್ತವಾದ ಸಮಯದಲ್ಲಿ, ಸೂಕ್ತ ಪ್ರಮಾಣದಲ್ಲಿ, ಸೂಕ್ತ ಒಂದು ನಿರ್ದಿಷ್ಟವಾದ ದಿನಗಳಿಗೆ ಕೊಟ್ಟಿದ್ದೇ ಆದ್ರೆ ಖಂಡಿತವಾಗಿಯೂ ಈ ಒಂದು ಕೀಲು ರೋಗ ಅಂತ ನಾವೇನಂತೀವಿ ಇದನ್ನ ಖಂಡಿತವಾಗಿಯೂ ಪರಿಣಾಮಾತ್ಮಕವಾಗಿ ಅವರಿಗೆ ಒಂದು ರೋಗನ ನಿವಾರಣೆ ಮಾಡತಕ್ಕಂಥ ಒಂದು ಶಕ್ತಿ ಆಯುರ್ವೇದದಲ್ಲಿ ಇದೆ ಅಂತ ಶ್ರೋತೃಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಈಗ ಕೆಲವೊಂದು ಸೀಸನ್ಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮಗಳು ಬೀರ್ತಾ ಹೋಗುತ್ತೆ. ಹಾಗೆ ಈ ಸಂಧಿವಾತಕ್ಕೂ ಕೂಡ, ಯಾಕೆ ಅಂದ್ರೆ ಈ ಚಳಿಗಾಲದಲ್ಲಿ ತುಂಬಾ ಕಾಲು ಹಿಡಿದಂಗಾಯ್ತು ಅನ್ನುವಂಥದ್ದು ಏನಾದ್ರೂ ಪರಿಣಾಮ ಇದೆಯಾ, ಸೀಸನ್ ಪರಿಣಾಮ ಇದೆಯಾ?
0: ಹೌದು, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಮೇಡಮ್ ಇದು. ಯಾಕಂತಂದ್ರೆ ನಮ್ಮ ಶಾಸ್ತ್ರದಲ್ಲೇನೆ ಸಹ ದಿನಚರ್ಯ ಋತುಚರ್ಯ ಅಂತ ಒಂದು ಪಾಠ ಇದೆ. ಪ್ರಕೃತಿಯಲ್ಲಿ 6 ಋತುಗಳು ಇದೆ. ಆ ಋತುಗಳಲ್ಲಿ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಅಂತ ಋತುಗಳನ್ನ ಮಾಡ್ತೀವಿ. ಈ ಹೇಮಂತ ಶಿಶಿರ ಋತುನ ನಾವು ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಶೀತ ಗುಣ ಜಾಸ್ತಿ ಆಗಿರುತ್ತೆ. ಈ ವಾತದಲ್ಲೂ ಸಹ ಶೀತ ಗುಣ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಚಳಿಗಾಲದಲ್ಲಿ ನಮಗೆ ಈ ವಾತ ರೋಗಗಳು ಅಂದ್ರೆ ವಯೋಸಹಜ ಸಂಧಿ ನೋವು ಬರ್ತಕ್ಕಂತ ಒಂದು ಸೀಸನ್ ಅಂತ ನಾವು ಗುರುತಿಸಿರ್ತೀವಿ. ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಾವು ಉಷ್ಣಾಭ್ಯಂಗ ಅಂದ್ರೆ ಬಿಸಿ ಇದು ತೈಲನ ಅಪ್ಲೈ ಮಾಡ್ಕೊಂಡು ಅಂದ್ರೆ ಮೈಗೆಲ್ಲ ಹಚ್ಕೊಂಡು ದಿನಚರ್ಯನ ಫಾಲೋ ಮಾಡಿದಾಗ ಆ ಒಂದು ಋತುವಿನಲ್ಲಿ ಬರ್ತಕ್ಕಂತ ರೋಗಗಳು, ಇದೊಂದೇ ಅಲ್ಲ, ಬೇರೆ ಬೇರೆ ಋತುಗಳಲ್ಲಿ ಬೇರೆ ಬೇರೆ ರೋಗ ಬರ್ತವೆ. ಆ ಋತುಚರ್ಯ ಪಾಲನೆ ಮಾಡೋದ್ರಿಂದ ನಾವು ಆ ಋತುವಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತ ರೋಗಗಳನ್ನು ನಾವು ಕಮ್ಮಿ ಮಾಡಬಹುದು ಅಂತಾನು ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ಸಂಧಿ ರೋಗಕ್ಕೆ ಬರೋದಾದ್ರೆ ಶಿಶಿರ ಹೇಮಂತ ಋತುವಲ್ಲಿ ಜಾಸ್ತಿ ಆಗೋದ್ರಿಂದ ಈ ಒಂದು ಋತುವಿನಲ್ಲಿ ಚಳಿಗಾಲ ನವೆಂಬರ್ ಟು ಜನವರಿ ಫೆಬ್ರವರಿ 4 ಮಾಸಗಳು 2 ಋತುಗಳು ಬರುತ್ತೆ. ಈ ಒಂದು ಸೀಸನ್ ಅಲ್ಲಿ ನಾವು ತೈಲ ಅಂದ್ರೆ ಒಂದು ನಾರಾಯಣ ತೈಲ ಆಗಿರ್ಬೋದು, ಮುರಿವೆಣ್ಣ ತೈಲ ಅಂತ ಅಂತೀವಿ, ಮತ್ತೆ ಕ್ಷೀರಬಲ ತೈಲ ಅಂತೀವಿ, ಇದನ್ನ ಎಳ್ಳೆಣ್ಣೆ ಅದು ಯಾವುದು ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಎಳ್ಳೆಣ್ಣೆ ತಿಲ ತೈಲ ಅಂತ ಹೇಳ್ತೀವಿ. ಈ ಎಳ್ಳೆಣ್ಣೆ ಸಹ ನಾವು ಮೈಗೆಲ್ಲ ಹಚ್ಕೊಂಡು ಇಲ್ಲ ನಮ್ಗೆ ಸಂಧಿಯಲ್ಲೇ ನೋವಿದೆ ಅಂತಾರೆ, ಆ ಸಂಧಿ ಯಾವ ಜಾಗದಲ್ಲಿ ನೋವಿದೆ ಅದನ್ನ ನಾವು ಅಪ್ಲೈ ಮಾಡ್ಕೊಂಡು ಬಿಸಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೆ ಆದ್ರೆ ಆ ಒಂದು ತೀವ್ರತೆನೂ ಕಮ್ಮಿ ಆಗುತ್ತೆ, ಮತ್ತೆ ಅವ್ರಿಗೆ ರೋಗ ಇಲ್ಲ ಅಂತಂದ್ರೂ ಸ್ವಸ್ಥತೆ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯವಂತ ವ್ಯಕ್ತಿಯ ಆರೋಗ್ಯವನ್ನು ವೃದ್ಧಿಗೊಳಿಸ್ತಕ್ಕಂತ ಕಾರ್ಯ ಈ ತಿಲ ತೈಲದಲ್ಲಿ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ.
1: ಹಾಗಾಗಿ ಇಂಥದ್ದೊಂದಷ್ಟು ವ್ಯವಸ್ಥೆಯನ್ನು
0: ಮಾಡ್ಕೋಬೇಕು. ಮನೆ ಮದ್ದು ರೂಪದಲ್ಲೇ ನಾವು ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬಹುದು, ಎಲ್ಲದಕ್ಕೂ ಡಾಕ್ಟ್ರೇ ಬೇಕಾಗಿಲ್ಲ. ಅಂದ್ರೆ ನಾವು ಆರೋಗ್ಯವಾಗಿ ಇದೀವಿ ಅಂತಂದ್ರೆ ನಮ್ಮ ಆರೋಗ್ಯ ಕಾಪಾಡ್ಕೊಂಡು ಹೋಗೋದನ್ನು ಸಹ ಒಂದು ಕೆಲಸ ಆಗಿರೋದ್ರಿಂದ ತೈಲಾಭ್ಯಂಗ ಮಾಡೋದು ಸಂಧಿ ರೋಗಕ್ಕೆ ನಿಜವಾಗ್ಲೂ ಸಹ ಅಟ್ಲೀಸ್ಟ್ ಮೈಗೆಲ್ಲ ಮಾಡ್ಕೊಳ್ಳಿಕ್ಕೆ ನನಗೆ ಕಾಲಾವಕಾಶ ಇಲ್ಲ, ಅಟ್ಲೀಸ್ಟ್ ಅವ್ರಿಗೆ ನೋವು ಎಲ್ಲಿದೆ ಅಂದ್ರೆ ನೋವು ಅಂತಲ್ಲ ಬಹಳ ಉಪಯೋಗಿಸ್ತಕ್ಕಂತ ಜಾಯಿಂಟ್ಸ್ ಯಾವ್ದು ಕೀಲುಗಳು ಯಾವ ಅಂತಾನೆ, ಒಂದು ಮಂಡಿ ಆಗಿರ್ಬೋದು ಅಥವಾ ಒಂದು ಸೊಂಟದ ಒಂದು ಭಾಗ ಆಗಿರ್ಬೋದು ಅಥವಾ ಒಂದು ಕತ್ತಿನ ಭಾಗ ಆಗಿರ್ಬೋದು ಅಥವಾ ಒಂದು ಭುಜದ ಭಾಗ ಆಗಿದೆ, ಈ ಒಂದು 4 ಜಾಗಗಳಲ್ಲಿ ಆದ್ರೂ ಸಹ ಅವರು ಒಂದು ತಿಲ ತೈಲ ಅಂದ್ರೆ ಎಳ್ಳೆಣ್ಣೆನ ಅಟ್ಲೀಸ್ಟ್ ಹಚ್ಚಿ ಒಂದು ಸ್ನಾನ ಮಾಡಿಕೊಂಡು ಬಂದಿದ್ದೇ ಆದ್ರೆ ಅವರ ಆರೋಗ್ಯ ಮುಂದಿನ ದಿನಗಳಲ್ಲೂ ಸಹ ಕೀಲು ರೋಗಕ್ಕೆ ತುತ್ತಾಗದ ಒಂದು ರೀತಿಯಾಗಿ ಅವರು ಜೀವನ ನಡೆಸತಕ್ಕಂತ ಒಂದು ಸಲಹೆಯನ್ನ ನಾನು ಆಯುರ್ವೇದ ವೈದ್ಯನಾಗಿ ಶ್ರೋತೃಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ.
1: ಡಾಕ್ಟರ್, ನೀವು ಈ ಮಧ್ಯದಲ್ಲಿ ಒಂದು ಮನೆ ಮದ್ದು ಅನ್ನುವಂತ ಪದವನ್ನ ಕೂಡ ಬಳಸಿದ್ರಿ. ಈ ಆಯಿಲ್ ಮಾತ್ರ ಸೀಮಿತ ಆಗದೆ ಮನೆ ಮದ್ದಾಗಿ ಬೇರೆ ಇನ್ನೇನೇನ ಮಾಡಬಹುದು?
0: ಒಳ್ಳೇದು, ಮನೆ ಮದ್ದು ಅಂತ ಸಾಕಷ್ಟು ಕಾರ್ಯಕ್ರಮಗಳೇ ರೂಪುಗೊಳ್ತಾ ಇದಾವೆ. ಈ ಒಂದು ವಾತ ರೋಗಕ್ಕೆ ನೀರಿನಲ್ಲಿ ಜೀರಿಗೆ ಹಾಕಿಬಿಟ್ಟು ಕುದಿಸಿ ನೀರಿನ ಸೇವನೆ ಮಾಡೋದ್ರಿಂದ ವಾತನ ಕಮ್ಮಿ ಮಾಡಬಹುದು. ಜೊತೆಗೆ ಆಹಾರ ಪದಾರ್ಥದಲ್ಲಿ ಶುಷ್ಕ ಆಹಾರ ಅಂತ ಹೇಳ್ತೀವಿ. ಶುಷ್ಕ ಆಹಾರ ಅಂತಂದ್ರೆ ತುಂಬಾ ಒಣಗಿರ್ತಕ್ಕಂತ ಆಹಾರ. ಏನು ಒಣಗಿರ್ತಕ್ಕಂತ ಆಹಾರ ಅಂದ್ರೆ ತುಂಬಾ ಒಣ ರೊಟ್ಟಿ ಇರುತ್ತೆ, ಅಂದ್ರೆ ಗಟ್ಟಿ ರೊಟ್ಟಿ ಅಂತ ಹೇಳ್ತೀವಲ್ಲ, ಖಡಕ್ ರೊಟ್ಟಿನ ಚಟ್ನಿ ಪುಡಿ ರೊಟ್ಟಿ ಅಷ್ಟೇ ತಿಂದು ಇರ್ತೀವಿ. ಇದು ಏನಾಗುತ್ತೆ, ನಮ್ಮ ಜೀರ್ಣಕ್ರಿಯೆಯಲ್ಲಿ ವಾತ ದೋಷನ ಖಂಡಿತವಾಗಿ ಜಾಸ್ತಿ ಮಾಡುತ್ತೆ. ಅದಕ್ಕೆ ಹಳೆ ಕಾಲದಲ್ಲಿ ರೊಟ್ಟಿ ಚಟ್ನಿ ಪುಡಿ ತಿಂತ ಇರ್ಲಿಲ್ಲ ಅವರು, ಸ್ವಲ್ಪ ಮೊಸರನ್ನ ಉಪಯೋಗಿಸ್ತಾ ಇದ್ರು. ಯಾಕೆ ಉಪಯೋಗಿಸಿದ್ರು ಅಂತ, ಯಾಕಂದ್ರೆ ಅದರಲ್ಲಿ ನಮಗೆ ಎಣ್ಣೆ ಅಂಶ ಬರುತ್ತೆ, ಅದರಲ್ಲಿ ವಾತನ ಕಮ್ಮಿ ಮಾಡ್ತಕ್ಕಂಥ ಶಕ್ತಿ ಮೊಸರಲ್ಲಿ ಇರುತ್ತೆ. ಹಂಗಾಗ್ಬಿಟ್ಟು ನಾವು ಶುಷ್ಕ ಆಹಾರಗಳನ್ನು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಆರ್ದ್ರ ಆಹಾರ ಅಂದರೆ ನೀರನ್ನು ಚೆನ್ನಾಗಿ ಕುಡಿಯೋದು, ಮತ್ತು ಬಾಳೆಗಳು ಪಲ್ಯಗಳು ಎಲ್ಲನೂ ಸೇರಿ ತುಪ್ಪನ ಎಲ್ಲ ಸೇರಿಸಿ ತಗೊಳ್ಳೋದ್ರಿಂದ, ಮನೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಅವರು ವಾತ ದೋಷನ ಕಮ್ಮಿ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಈ ವಾತನ ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಸಂಧಿ ರೋಗ ಜೊತೆಗೆ ಸಾಕಷ್ಟು ಕಾಯಿಲೆಗಳು ವಾತದಿಂದ ಬರ್ತದೆ. ಉದಾಹರಣೆಗೆ ಚರ್ಮ ಕಾಯಿಲೆನೂ ವಾತಗೆ ಸಂಬಂಧಪಟ್ಟಿರುತ್ತೆ. ಹೌದು, ಜೊತೆಗೆ ನಮ್ಗೆ ತಲೆನೋವು ಏನಾದ್ರು ಬರುತ್ತೆ, ತುಂಬಾ ಒಣ ತಲೆನೋವು ಬರುತ್ತೆ ಅದು ಬರುತ್ತೆ, ಅಥವಾ ಕಿವಿ ನೋವು, ಇವೆಲ್ಲನೂ ರೋಗಗಳನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈ ರೀತಿ ಆಹಾರ ಪದಾರ್ಥ ಉಪಯೋಗಿಸ್ಕೊಂಡು. ಈ ತರಕಾರಿ ರೂಪದಲ್ಲಿ ಯಾವುದು ಎಲ್ಲನೂ ಸೂಕ್ತ ನಮ್ಮ ಆಹಾರ ವಾತ ರೋಗಗಳನ್ನ ತಡೆಗಟ್ಟಬಹುದು ಅಂತಂದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೇ ಉಲ್ಲೇಖ ಇದೆ, ನಮಗೆ ಅಸ್ಥಿ ಶೃಂಖಲ ಅಂತಾರೆ ಸಂಸ್ಕೃತದಲ್ಲಿ, ಅದನ್ನ ಸಾಧಾರಣ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಅಂತಂದ್ರೆ ಮುಂಗುರುಳಿ ಬಳ್ಳಿ ಅಂತ ಹೇಳ್ತೀವಿ. ಅದು ನಾಲ್ಕು ಮೂಲೆ ಇರುತ್ತೆ, ಅದು ತುಂಬಾ ಬಲ್ತಿರೋದೇನಾದ್ರು ತಗೊಬಂದಾಗ ಕೆಲವರಿಗೆ ತುರಿಕೆ ರೀತಿ ಒಂದು ಭಾಸ ಆಗುತ್ತೆ. ಅದಕ್ಕೂ ಸಹ ಏನು ಶ್ರೋತೃಗಳು ಭಯಪಡೋದೇನು ಬೇಕಾಗಿಲ್ಲ, ಅದು ತಾತ್ಕಾಲಿಕ ಆಗುತ್ತೆ. ಬಟ್ ನಾವು ಆಹಾರ ರೂಪವಾಗಿ ತುಂಬಾ ಎಳೆ ಬಳ್ಳಿ ಮುಂದೆ ಚಿಗುರು ಅಂತೀವಲ್ಲ, ಅದನ್ನ ತಂದು ನಾವು ಯಾವ ರೀತಿ ಸೊಪ್ಪನ್ನ ಪಲಕನ್ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಎಲ್ಲ ನಾವು ಹಾಕಿ ನಾವು ಸಾರು ಮಾಡ್ತೀವಲ್ಲ, ಅದರ ಜೊತೆಲೇ ಸಹ ಇದೊಂದು 8-10 ಕುಡಿ ಅಂತ ಹೇಳ್ತೀವಿ. ಅಂದ್ರೆ 1-4 ಒಂದು ಉಕ್ಕು 1 ನೋಡ್ ಅಂತ ಹೇಳ್ತೀವಿ. ಆ ಸೊಪ್ಪಿನ ಜೊತೆಗೆ ಈ ಬಳ್ಳಿನ ಸೇರಿಸಿ ಸಹ ನಾವು ಆಹಾರ ರೂಪವಾಗಿ ತಗೊಂಡ್ರೆ ಇದು ನಮ್ಮದ ಮೂಳೆಯ ಸಾಂದ್ರತೆಯನ್ನ ಜಾಸ್ತಿ ಮಾಡುತ್ತೆ, ಅಂದ್ರೆ ಡೆನ್ಸಿಟಿನ ಜಾಸ್ತಿ ಮಾಡುತ್ತೆ. ಅಂದ್ರೆ ಮಿನರಲ್ ಡೆನ್ಸಿಟಿ ಅಂತ ಚೆಕ್ ಮಾಡ್ತೀವಿ, ಅಂದ್ರೆ ನಮ್ಮ ಮೂಳೆ ಎಷ್ಟು ಗಟ್ಟಿಯಾಗಿದೆ ಎಷ್ಟು ಸಾಂದ್ರತೆ ಯುಕ್ತವಾಗಿದೆ ಅಂತ ಚೆಕ್ ಮಾಡ್ತೀವಿ. ನೋಡ್ಲಿಕ್ಕೆ ದಪ್ಪ ಇರ್ತಾರೆ ಬಟ್ ಅವ್ರ ಮೂಳೆ ಸಾಂದ್ರತೆ ಕಮ್ಮಿ ಇರುತ್ತೆ. ಅವ್ರಿಗೆ

0: ಏನಾಗುತ್ತೆ ಅಂದ್ರೆ ಸ್ವಲ್ಪ ಎಡವಿದ್ರೆ ಸಾಕು ಮೂಳೆ ಮುರಿತಕ್ಕಂತ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂತವ್ರಿಗೆ ಮುಂಗುರುಳ್ಳಿ ತುಂಬಾ ಕೆಲಸ ಮಾಡುತ್ತೆ. ಇದನ್ನ ಇವಾಗ ಈ ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಇದರದೇ ಒಂದು ಟ್ಯಾಬ್ಲೆಟ್ ಗಳೆಲ್ಲಾನು ತಯಾರು ಮಾಡ್ತಕ್ಕಂತ ಒಂದು ಇದನ್ನು ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿದೆ ಮೇಡಮ್. ಹಂಗಾಗಿ ನಮ್ಮ ಏನು ಹಳೆ ಕಾಲದವರು ನಮ್ಮ ವೈದ್ಯ ಪದ್ಧತಿ ಆಗಿರ್ಬೋದು ನಮ್ಮ ಮತ್ತೆ ನಮ್ಮ ಪೂರ್ವಜರು ಏನು ಪಾಲಿಸ್ಕೊಂಡು ಬಂದಿದಾರಲ್ಲ ಅದನ್ನ ನಾವು ಆಹಾರ ರೂಪದಲ್ಲಿ ಸಹ ಔಷಧ ರೂಪದಲ್ಲೂ ಸಹ ತುಂಬಾ ಪ್ರಾಮುಖ್ಯತೆ ಇದೆ. ನಾವಾದ್ರೂ ಈಗಿನ ಒಂದು ಜನರೇಷನ್ ಈಗಿನ ಒಂದು ಯುವ ಜನತೆಗೆ ಇದರ ಇಂಪಾರ್ಟೆನ್ಸ್ ಆಗಿ ಮುಂಗುರುಳ್ಳಿ ಬಳ್ಳಿನೂ ಸಹ ಆಹಾರವಾಗಿ ಸೇವಿಸಿ ಅಂತ ನಮ್ಮ ಹೇಳಲಿಕ್ಕೆ ನಾನು ಬಯಸ್ತೇನೆ ಮೇಡಮ್.
1: ಡಾಕ್ಟರ್, ಇನ್ನು ತಾಂಬೂಲ ಸೇವನೆ ಕೂಡ ಇದಕ್ಕೆ ಮೂಳೆಗಳ ವಿಷಯಕ್ಕೆ ಅಥವಾ ಕೀಲುಗಳ ವಿಷಯಕ್ಕೆ ಅನುಕೂಲ ಆಗುತ್ತೆ ಅಂತ.
0: ತಾಂಬೂಲದಲ್ಲಿ ನಮ್ಮ ವೀಳ್ಯದೆಲೆ ಇದೆ, ಅಡಿಕೆ ಇದೆ, ಜೊತೆಗೆ ಸುಣ್ಣ ಇದೆ. ಇದ್ರ ಜೊತೆಗೆ ನಮ್ಮದು ಏಲಕ್ಕಿನೂ ಸಹ ಹೇಳ್ತಾರೆ, ಕೆಲ ಲವಂಗನು ಸಹ ಹೇಳ್ತಾರೆ. ಇವೆಲ್ಲಾನು ಸೇರಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಎಲ್ಲಾನು ಒಂದು ಸಮ ಮಿಶ್ರಣ ಇದೆ ಮೇಡಮ್. ಅಲ್ಲಿ ಭೋಜನ ಆದ ನಂತರ ತಾಂಬೂಲ ಸೇವನೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲೂ ಸಹ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿ ನಮ್ಮ ವೀಳ್ಯದೆಲೆಯಲ್ಲಿ ವೊಲಟೈಲ್ ಪ್ರಿನ್ಸಿಪಲ್ಸ್ ಆಗಿ ಮತ್ತೆ ಉಷ್ಣ ತೀಕ್ಷ್ಣ ಗುಣ ಇದೆ. ಅಂದ್ರೆ ನಾವು ಸೇವಿಸ್ತಕ್ಕಂತ ಆಹಾರ ಪಚನ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತಾಂಬೂಲ ಸೇವನೆ ಹೇಳಿದ್ದಾರೆ. ಜೊತೆಗೆ ಅಡಿಕೆ ಹೇಳಿದ್ದಾರೆ. ಅಡಿಕೆ ತಗೊಳ್ಳೋದ್ರಿಂದ ನಮ್ಮ ಬಾಯಲ್ಲಿ ಇರ್ತಕ್ಕಂತ ಒಂದು ದುರ್ವಾಸನೆ ಮತ್ತೆ ಏನಾದ್ರು ಸೆಕ್ರಿಷನ್ಸ್ ಏನಾದ್ರು ಅಂದ್ರೆ ನಾವು ಶ್ರಾವ ಅಂತ ಹೇಳ್ತೀವಿ ಅದನ್ನ ತಡೆಗಟ್ಟತಕ್ಕಂತ ಶಕ್ತಿ ಇದೆ ಅಡಿಕೆಯಲ್ಲಿ. ಜೊತೆಗೆ ಸುಣ್ಣ ಹೇಳಿದ್ದಾರೆ. ಸುಣ್ಣ ಯಾಕೆ ಹೇಳಿದ್ದಾರೆ ಅಂತಂದ್ರೆ ನಮಗೇನಾದ್ರು ಕ್ಯಾಲ್ಸಿಯಂ ಏನಾದ್ರು ಕಮ್ಮಿ ಇದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಸುಣ್ಣ ಕ್ಯಾಲ್ಸಿಯಂ ರೂಪ ಹೋಗಿ ಆ ಒಂದು ನ್ಯೂನ್ಯತೆ ಬರದೇ ಇರತಕ್ಕಂತ ಸಾಧ್ಯತೆ ಇರಲಿ ಅಂತ ಹಳೆ ಕಾಲದಲ್ಲಿ ಅಂದ್ರೆ ನಮ್ಮ ಒಂದು ಪೂರ್ವಜರು ಒಂದು ತಾಂಬೂಲದ ಒಂದು ರೂಪವಾಗಿ ಸೇವನೆ ಮಾಡಿ ಅಂತ ಒಂದು ಔಷಧ ಇಳಿದಿದಂಗೆ ತಾಂಬೂಲ ಅಂತ ಹೇಳಿ ಒಂದು ಅದ್ಭುತವಾದ ಒಂದು ಸಂಸ್ಕೃತಿನ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ಕ್ಯಾಲ್ಸಿಯಂ ಡಿಫಿಷಿಯನ್ಸಿನ ನಾವು ಕಮ್ಮಿ ಮಾಡಬಹುದು. ಇದ್ರ ಜೊತೆಗೆ ಬರೀ ಅಡಿಕೆ ತಿನ್ನೋದನ್ನು ಹೇಳಿಲ್ಲ ನಮ್ಮವರು, ಬರೀ ಸುಣ್ಣ ತಿನ್ನಕ್ಕೂ ಹೇಳಿಲ್ಲ, ಬರೀ ಎಲೆ ತಿನ್ನಕ್ಕೂ ಹೇಳಿಲ್ಲ, ಇವು ಮೂರನ್ನು ಸೇರಿಸಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಾರೆ, ಮೂರು ಸೇರಿದಾಗನೇ ನಮ್ಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ಸುಣ್ಣ ತಿಂದ್ರೆ ನಮ್ಗೆ ಕೊರಿ ಸುಟ್ಟುತ್ತೆ, ಒಳಗಡೆ ಎಲ್ಲಾನು ಆಲ್ಕಲಿಯದು ಸುಟ್ಟು ಬಿಡುತ್ತೆ. ಇದನ್ನ ಸುಡೋದು ಕಮ್ಮಿ ಮಾಡೋದು ಯಾವ್ದು ಅಂದ್ರೆ ಅಡಿಕೆ. ಈ ಅಡಿಕೆ ಸುಣ್ಣನ ಎರಡನ್ನು ಒಳಗಡೆ ಹೋಗಿ ಹೀರ್ಕೊಳ್ಳೋದು ಬೇಕಂತಂದ್ರೆ ವೀಳ್ಯದೆಲೆ ರಸ. ಆ ಮೂರು ಕಾಂಬಿನೇಷನ್ ಆಗಿ ತಗೊಂಡ್ರೆ ನಮ್ಮ ಸುಣ್ಣ ನಮ್ಮ ದೇಹದ ಒಳಗಡೆ ರಕ್ತಕ್ಕೆ ಸೇರೋದು. ಯಾವ್ದಾದ್ರು ಒಂದ್ ತಗೊಂಡ್ರೂ ಅದ್ರ ಪರಿಣಾಮ ಬೀರಲ್ಲ. ಬರೀ ಅಡಿಕೆ ತಿಂದ್ರೆ ಏನಾಗುತ್ತೆ, ದುರ್ಮಾಂಸ ಬೆಳೆಯೋದು ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಹೊಗೆ ಸೊಪ್ಪು ಬರೀ ಅಡಿಕೆ ಪಾನ್ಪರಕ್ಕೂ ತಿನ್ನೋರಿಗೆ ಕ್ಯಾನ್ಸರ್ಗೆ ತುತ್ತಾಗ್ತಾರೆ. ನಮ್ಮ ಒಂದು ಫಾರ್ಮುಲೇಷನ್ ನಮ್ಮ ಪೂರ್ವಜರು ಏನ್ ಹೇಳಿದಾರಲ್ಲ ಇದೆಲ್ಲ ಸೈಂಟಿಫಿಕ್ ಆಗಿದೆ. ಇವು ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡಾಗ ಅದು ಏನು ಔಷಧ ರೂಪವಾಗಿ ಕೆಲಸ ಮಾಡುತ್ತೆ. ಆದ ಕಾರಣ ನಮ್ಮ ಒಂದು ಪದ್ಧತಿ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡ್ ಬರೋದ್ರಿಂದ ಸಹ ನಾವು ಎಷ್ಟೋ ಒಂದು ರೋಗಗಳನ್ನ ನಾವು ತಡೆಗಟ್ಟಬಹುದು.
1: ಡಾಕ್ಟರ್, ಇನ್ನು ಈ ವಾಕಿಂಗ್ ಹೋದ್ರೆ ನೋಡ್ತೀವಿ ನನಗೆ ಸ್ವಲ್ಪ ಕಾಲು ನೋವಿದೆ, ಹಾಗಾಗಿ ಬಿಸಿಲಿಗೆ ಕಾಲು ಹೊಟ್ಕೊಂಡು ಕೂತಿದೀವಿ ಅಂತಾರೆ. ಈ ಬಿಸಿಲಿನ ಮಹತ್ವ ಎಷ್ಟಿದೆ?
0: ಇದು ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣ ಆಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಇದು ತಿಳ್ಕೊಳ್ಬೇಕಾಗಿರ್ತಕ್ಕಂತ ವಿಚಾರ. ಏನಾಗ್ತಿದೆ ಈ ಒಂದು ನಗರೀಕರಣ ಆದಾಗ ಅಂತಂದ್ರೆ ಎಲ್ಲ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದಿದೆ, ಮತ್ತೆ ಎಸಿ ವ್ಯವಸ್ಥೆ ಎಲ್ಲ ಬಂದಾಗ ಏನಾಗ್ತಿದೆ, ನಾವು ನಮ್ಮ ಜನ ಯಾವ ಹಳೆ ಕಾಲದಲ್ಲಿ ಏನು ಬೆಳಿಗ್ಗೆ ಸೂರ್ಯೋದಯ ಗೋಧೂಳಿ ಆ ಒಂದು ಸಂಸ್ಕೃತಿನ ನಾವು ತುಂಬಾ ಕಮ್ಮಿ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಏನು ಬಿಸಿಲು ಬಿಸಿಲಿನ ಮಹತ್ವ ಅಂತಂದ್ರೆ ಈ ಸ್ನಾನದಲ್ಲಿ ಸಪ್ತವಿಧ ಸ್ನಾನ ಅನ್ನೋ ಒಂದು ಪದ್ಧತಿ ಇದೆ, ಕಾನ್ಸೆಪ್ಟ್ ಇದೆ. ಅದರಲ್ಲಿ ಮಾಂತ್ರಂ ಭೌಮಂ ತಥಾಗ್ನೇಯಂ ವಾಯುಯಂ ದಿವ್ಯಮೇವಚ ಅಂತ ಹೇಳ್ತಾರೆ. ಅದರಲ್ಲಿ ಸೂರ್ಯ ಸ್ನಾನನೂ ಒಂದಿದೆ. ಅಂದ್ರೆ ನಮ್ಮ ಬೆಳಗಿನ ಜಾವದ ಸೂರ್ಯನಿಗೆ ನಾವು ಮೈಯನ್ನು ಒಡ್ಡುವುದರಿಂದ ನಮ್ಮ ದೇಹದಲ್ಲಿ ವಿಟಮಿನ್ D3 ಅಂದ್ರೆ ನಮಗೆ ಈಗಿನ ಒಂದು ಆಧುನಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಏನು ವಿಟಮಿನ್ ಕಾನ್ಸೆಪ್ಟ್ ಅಂತಿದೆ, ಆ ಒಂದು ಮೂಳೆಯನ್ನ ಗಟ್ಟಿ ಮಾಡ್ತಕ್ಕಂತ ಶಕ್ತಿ ಸೂರ್ಯನ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗಿದೆ. ಅದರಿಂದ ನಾವು ಬರೀ ಎಸಿಯಲ್ಲಿ ಓಡಾಡ್ಕೊಂಡು ಬಹಳ ಇಲ್ಲ ಅಂತಂದಾಗ ಬೆಳಗಿನ ಜಾವ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ನಮ್ಮ ಮೂಳೆಯ ಸಾಂದ್ರತೆ ಜಾಸ್ತಿ ಆಗುತ್ತೆ. ಆ ಮೂಳೆಯ ಸಾಂದ್ರತೆ ಜಾಸ್ತಿ ಆದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕೀಲು ರೋಗ ಸಂಧಿ ರೋಗ ಏನಂತೀವೋ ಅದನ್ನ ತುತ್ತಾಗ್ದಂಗೆ ಇರ್ತಕ್ಕಂತ ಚಾನ್ಸಸ್ ನಮ್ಮವ್ರಿಗೆ ಜಾಸ್ತಿ ಆಗುತ್ತೆ. ಹಂಗಾಗಿ ನಾನು ಯುವ ಜನತೆಗಾಗಿರ್ಬೋದು ಮತ್ತೆ ಈಗಿನ ಯಾರು ಈಗಿನ ಒಂದು ಜೀವನ ಶೈಲಿ ನಡ್ಸ್ಕೊಂಡ್ ಬರ್ತಾ ಇದಾರಲ್ಲ ಅವ್ರಿಗೆಲ್ಲರಿಗೂ ಶ್ರೋತೃಗಳಿಗೆ ಸಾಧ್ಯ ಆದಷ್ಟು ದಿನ ಅಲ್ಲಿ ವಾರಕ್ಕೆ 2 ಸಲ 3 ಸಲ ಆದ್ರೂ ಸಹ ಬೆಳಗಿನ ಸೂರ್ಯನ ಕಿರಣಗಳಿಗೆ ರಶ್ಮಿಗಳಿಗೆ ನಮ್ಮ
1: ದೇಹವನ್ನು
0: ಕಾಯಿಲೆನ ನಾವು ತಡೆಗಟ್ಟಬಹುದು. ಆಮೇಲೆ ಈ ಋತು ನಿಂತಾಗ ಅಂದ್ರೆ ಈ ಋತುಮತಿಯ ಲಕ್ಷಣ ಮೆನೋಪಾಸ್ ಅಂತ ಏನ್ ಹೇಳ್ತೀವಿ, 45-50 ವರ್ಷದ ಹೆಣ್ಮಕ್ಳಿಗೆ ಋತು ಚಕ್ರ ನಿಲ್ಲುತ್ತೆ. ಇದು ನಿಂತಾಗ ನಮ್ಮ ದೇಹದಲ್ಲೇ ಕ್ಯಾಲ್ಸಿಯಂ ಕಮ್ಮಿ ಆಗುತ್ತೆ. ಆ ಹೆಣ್ಮಕ್ಳಿಗೆ ಯೂಶಲಿ ಏನಂದ್ರೆ ನಾವು ಬಹಳ ಇನ್ಸಿಸ್ಟ್ ಮಾಡೋದು ಏನಂತಂದ್ರೆ ಸಾಧ್ಯ ಆದಷ್ಟು ಬೆಳಗಿನ ಜಾವ ಆದ್ರೂ ಅಥವಾ ಸಾಯಂಕಾಲ ಆದ್ರೂ ಸೂರ್ಯ ಸೂರ್ಯನ ರಶ್ಮಿಗಳಿಗೆ ವಾಕಿಂಗ್ ಆದ್ರೂ ಮಾಡಲಿ, ಏನಾದ್ರು ಒಂದು ಮೈ ಒಡ್ಡಿದರೆ ಅವ್ರಿಗೆ ಖಂಡಿತವಾಗಿಯೂ ಕ್ಯಾಲ್ಸಿಯಂ ನ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಅಂದ್ರೆ ಪ್ರಕೃತಿ ದತ್ತವಾಗಿನೂ ಏನ್ ಬರುತ್ತೆ ಅದು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಏನಾದ್ರು ಈ ಸಂಧಿ ರೋಗ ಯಾವ ರೀತಿ ಏನು ಎತ್ತ ಅಂತಂದ್ರೆ ಯಾವ್ದು ಭಯ ಪಡೋದೇನು ಬೇಕಾಗಿಲ್ಲ. ಎಲ್ಲಾ ಕಾಯಿಲೆಗಳು ಸಹ ಎಲ್ಲದನ್ನೂಕ್ಕೂ ಔಷಧ ಇದ್ದೇ ಇರುತ್ತೆ. ಒಬ್ಬರಿಗೆ ಔಷಧ ರೂಪದಲ್ಲಿ ಇರ್ಬೋದು, ಕೆಲವರಿಗೆ ಶಸ್ತ್ರಚಿಕಿತ್ಸೆ ರೂಪದಲ್ಲಿ ಇರ್ಬೋದು. ಬಟ್ ಮುಖ್ಯವಾಗಿ ನಾವೇನ್ ಮಾಡ್ಬೇಕಂದ್ರೆ ಸಾಧ್ಯ ಆದಷ್ಟು ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗ್ಬೇಕು. ಯಾಕಂದ್ರೆ ನಾವು ಈಗೆಲ್ಲ ವಿದ್ಯಾವಂತರಾಗ್ತಿದೀವಿ, ವಿದ್ಯಾವಂತರಾದಾಗ ನಾವು ಸಾಕಷ್ಟು ಕಾಯಿಲೆಗಳನ್ನ ತಡೆಗಟ್ಟುವಿಕೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಬಂದಿದೆಯಾ, ಬಂದ ನಂತರ ಆದಷ್ಟು ಬೇಗ ಅದನ್ನ ನಾವು ಖಾತರಿ ಪಡಿಸಿಕೊಂಡು ತಜ್ಞ ವೈದ್ಯರ ಬಳಿ ಹೋದರೆ ಸಂಧಿ ರೋಗಗಳು ಯಾವುದೇ ರೀತಿಯ ಜೀವನ ನಡೆಸಲಿಕ್ಕೆ ತೊಂದರೆ ಆಗದಿರ್ತಕ್ಕಂತ ಒಂದು ಚಿಕಿತ್ಸೆ ನಮ್ಮಲ್ಲಿ ಇದಾವೆ. ಸಾಕಷ್ಟು ಚಿಕಿತ್ಸಾ ಪದ್ಧತಿಗಳಿದಾವೆ. ಆಯುರ್ವೇದ ಒಂದು ಇದೆ, ಬೇರೇನು ಆಧುನಿಕ ಪದ್ಧತಿಗಳು ಯಾವುದೇ ಚಿಕಿತ್ಸಾ ಪದ್ಧತಿಗಳಲ್ಲೂ ಸಹ ರೋಗಿಗೆ ಎದುರ್ಕೊಳ್ಳಂತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗದಿರ್ತಕ್ಕಂಥ ಎಲ್ಲ ಚಿಕಿತ್ಸಾ ಪದ್ಧತಿಗಳಿದ್ದಾವೆ. ಆದ್ದರಿಂದ ಯಾವುದೇ ರೀತಿ ಭಯ ಬೇಡ, ಇದನ್ನ ಪ್ರಿವೆಂಟ್ ಮಾಡೋಣ. ಪ್ರಿವೆಂಟ್ ಆಗಲಿಲ್ಲ, ಬಂದಿದೆ ಅಂತಂದರೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದ್ರ ಮೂಲಕ ಅವ್ರ ಸಹಜ ಜೀವನ ಮಾಡಬಹುದು ಅಂತ ಶ್ರೋತೃಗಳಿಗೆ ಭರವಸೆಯನ್ನು ಕೊಡ್ತೀನಿ ಮೇಡಮ್.
1: ಓಕೆ, ಥ್ಯಾಂಕ್ ಯು ಡಾಕ್ಟರ್.
0: ಧನ್ಯವಾದಗಳು
1: ಮೇಡಮ್, ಮಾಹಿತಿಗಾಗಿ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಸಂಧಿವಾತಕ್ಕೆ ಕಾರಣಗಳು ಮತ್ತು ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಮರಾಜು ಬಿ, ಸಹ ಪ್ರಾಧ್ಯಾಪಕರು, ರೋಗ ನಿದಾನ ವಿಭಾಗ, ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್, ಚಿತ್ರದುರ್ಗ, ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ. ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
2: ಶಂಕರಣ್ಣ,
3: ಓ ನೋಡು, ಸಣ್ಣದಾಗಿ ಜಿಟ್ಟಿ ಜಿಟ್ಟಿ ಜಿಟ್ಟಿ ಮಳೆ ಎಲ್ಲ ಶುರುವಾಯ್ತು.
2: ಹೌದೌದು,
3: ಆಗ್ಲೇ ನೋಡು ನೀನು ಈ ಎಲ್ಲ ರೆಡಿಮೇಡ್ ಆಗೋ ತರದಲ್ಲಿ ಈ ಛತ್ರಿ ಮತ್ತೆ ಈ ಗೊಂಬೆ ಬೊಂಬೆ ಎಲ್ಲ ರೆಡಿ ಮಾಡ್ಕಂತೆ ಕೂತ್ಬಿಟ್ಟಿದ್ಯಲ್ಲ, ಜಿಟ್ಟಿಂದ ಉಸಿ ಕೆಳಿ ಕಿಳಿ ಮಳೆ ಏನ್ ಜೋರಾಗಿ ಬತ್ತಿಲ್ಲ.
2: ಅಯ್ಯೋ, ಈಗ ಛತ್ರಿ ಇರೋದ್ರಿಂದ ಛತ್ರಿ ರೆಡಿ ಮಾಡ್ಕೊತಿದ್ದೀನಿ, 30 ವರ್ಷದಿಂದ ಗೊರ್ಗ ಮಾಡ್ಕೊತಿದ್ದೆ.
3: ನಾನು ನೋಡು ಆ ಗೊರ್ಗದ್ದು ವಿಶೇಷ ಹೇಳ್ಬೇಕು ಅಂತಂದ್ರೆ ಎರಡ್ ರೀತಿ ಅನುಕೂಲ ಆಗದ ಅದ್ರಲ್ಲಿ. ಒಂದು ಬೆಚ್ಚಗಾಗದು,
2: ಹೌದು.
3: ಇನ್ನೊಂದು ಮಳೆಯಲ್ಲಿ ನೆನೆತಿತ್ತಿಲ್ಲ,
2: ನೆನೆತಿರ್ಲಿಲ್ಲ.
3: ಇತ್ತೀಚೆಗೆ ಒಸಿ ಅದನ್ನ ಈ ಮಾಡರ್ನೈಸೇಷನ್ ಅಂತಂದು ಅದ್ರ ಮೇಲೆ ಒಸಿ ಪ್ಲಾಸ್ಟಿಕ್ ಇಸ್ಟಿಕ್ ಎಲ್ಲ ಹಾಕಬಿಟ್ಟು ಅಣ್ಣ, ಬಹಳ ಚೆನ್ನಾಗಿ ಬೆಚ್ಚಗಾಯ್ತದೆ.
2: ಮುಖ್ಯವಾಗಿ
3: ಈಗ ನೋಡು ಈ ಹೊತ್ತಿನಾಗೆ ಸ್ವಲ್ಪ ಪರವಾಗಿಲ್ಲ, ಹೆಂಗೋ ಸಾಲೆ ಪಾಲೆ ಶುರು ಆಗೈತೆ, ಮಕ್ಕಳು ಹೆಂಗೋ ಹೋಗಿ ಬಂದು ಮಾಡ್ತವೆ, ಜೋರಾಗೇನು ಮಳೆ ಇಟ್ಕಂದಿಲ್ಲ. ಆದ್ರೂ ಇತ್ತೀಚೆಗೆ ಈಗ ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ಈ ಮಳೆ ಆಗಿದ್ದಕ್ಕೋ ಅಥವಾ ಗಾಳಿ ಪಾಳಿ ಬೀಸಿದ್ಕೋ ಏನೋ, ಈಗ ಒಂದ್ 2-3 ದಿನದಲ್ಲಿ ಕರೆಂಟ್ ಇರಕ್ಕಲ್ಲ.
2: ಮಳೆ ಶುರು ಆದ್ರೆ ಹಂಗೆ ಅಲ್ಲ ಶಂಕರಣ್ಣ, ಮಳೆ ಶುರು ಆದ್ರೆ ಕರೆಂಟ್ ಮರಿಬೇಕು ನಾವು. ಹಳ್ಳಿ ಪಳ್ಳಿಯಲ್ಲಿ ಇದ್ಕೊಂಡು ಅದ್ ಹೇಳಕ್ಕಲ್ಲ ಬಿಡು.
3: ಅದೋ ಹೇಳ್ತಾರೆ ಅವ್ರಿಗೇನು ಪಾಪ ಏನು ಲೈನ್ ಮೇಲೆ ಹೋಗಿ ಚೆಕ್ ಮಾಡ್ಕೊಂಡು ಎಲ್ಲಿ ಮರ್ಬಿದ್ದಾಯ್ತೋ ಏನಾಗೈತೋ ಅನ್ನೋದು ಗೊತ್ತಾಗ್ದನೆ. ಮಕ್ಕಳಿಗೆ ನೋಡು ಬೇಸ್ಗೆನಾಗೆ ಹಿಡಿಯೋದು ಒಂಥರ ಕಷ್ಟ, ಆದ್ರೆ ಈ ಟೈಮ್ನಾಗೆ ಓದ್ಸೋದೋಸಿ ಕಷ್ಟ ಆಯ್ತೈತೆ ನನಗೆ.
2: ಕಷ್ಟ ಅಂತೀಯಲ್ಲ ಶಂಕರಣ್ಣ, ನೀನ್ ನಮ್ ಕತೆ ಬಿಡು. ಈ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಕುಡಕ್ ಕಡೆಗೆ ಹೋಗ್ಬಿಟ್ರೆ
3: ಮಲ್ಸಿಮೆಗೆ
2: ಏ 3-4 ದಿವಸ ಇರಕ್ಕಲ್ಲ ಕರೆಂಟ್ ಒಂದ್ಸರಿ ಹೋಯ್ತು ಅಂತ ಅಂದ್ರೆ ಕರೆಂಟ್ ಇಲ್ಲ, ಫೋನು ಇಲ್ಲ, ಟಿವಿನೂ ಇಲ್ಲ, ಎಂತದೂ
3: ಇಲ್ಲ, ಒಂಥರ ಕತ್ಲೇನಾಗಿರ್ಬೇಕಾಯ್ತದೆ.
2: ಕತ್ಲೇನಾಗಿರ್ಬೇಕು. ನೋಡು ಈಗ ಇವೆಲ್ಲವಾ ಬಂದ್ವಾ, ಮೊದ್ಲೆಲ್ಲವಾ

0: ಟೆಲಿಫೋನ್ ವೈರ್ ಕಟ್ ಆಗವು,
1: ಹೌದು,
0: ಅವಾಗೆಲ್ಲ ಫೋನ್ ಮಾಡಕ್ ಆಯ್ತಿರಲಿಲ್ಲ. ಈಗ ಇವು ಬಂದವ ಅಂತ ಅಂತ ಅನ್ಕೊಂಡ್ರೆ
1: ಮೊಬೈಲ್ ಫೋನ್
0: ಕರೆಂಟ್ ಇಲ್ದಾನೆ ಚಾರ್ಜ್ ಆಗದೇ ಸ್ವಿಚ್ ಆಫ್ ಆಯ್ತವಲ್ಲ,
1: ಅಂದ್ರೆ ಅನುಕೂಲ ಎಷ್ಟಾದ್ರೂ ಅನಾನುಕೂಲನು ಐತೆ ಅನ್ನೋದನ್ನ ಹೇಳ್ತಾ
0: ಇದ್ದೆ. ಅದಕ್ಕೆ ತಕ್ಕನಾಗಿ ಈ ತಂತ್ರಜ್ಞಾನ ಮುಂದುವರಿತಿರ್ತ ಶಂಕರಣ್ಣ. ಆಯ್ತಾ, ನಾನು ನಿನ್ಗೂ ಸಿಕ್ಕಾಪಟ್ಟೆ ಬಡ್ಕೊಂಡೆ 2 ವರ್ಷ ತಿನ್ಲುವೆ, ಸ್ವಲ್ಪ ಏನಾದ್ರು ಸೋಲಾರ್ ಪಲಾರ್ ಹಾಕಿಸ್ಕ ಬೇಕಾಯ್ತದೆ ಅಂತ ಅಂತ ಅನ್ಕೊಂಡು ಹೇಳಿದ್ ಮತ್ತೆ ಕೆಳಕಲ್ವಲ್ಲ.
1: ಅದು ಏನಾಯ್ತದ ಗೊತ್ತಾಣಯ್ಯ, ನೀನ್ ಹೇಳ್ತೀಯ ಸೋಲಾರ್ ಹಾಕಿಸ್ಕ ಅಂತೇಳಿ ಅಂತವ. ಸೋಲಾರ್ ಹಾಕಿಸ್ಕೊಳ್ದು ದೊಡ್ಡ ವಿಚಾರ ಅಲ್ಲ ನನಗೆ, ಆದ್ರೆ ಆ ಸೋಲಾರ್ ಯೂನಿಟ್ ಹಾಕಿಸ್ಕತ್ತೀನಲ್ಲ ಅದ್ರ ಜೊತೆಗೆ ಬರೋ ಖರ್ಚು ಆಯ್ತಲ್ಲ ಅದನ್ನ ನಿಭಾಯಿಸಕ್ ಹಾಕಲ್ಲ ಅಂತ.
0: ಏನಾಗಲ್ಲ, ಈಗ ನೋಡು ಕೇಂದ್ರ ಸರ್ಕಾರದಲ್ಲಿ PM ಸೂರ್ಯಘರ್ ಯೋಜನೆ ಅಂತ ಹೇಳ್ಬಿಟ್ಟು ಶುರು ಮಾಡವ್ರೆ, ಆಯ್ತಾ, ಉಚಿತ ವಿದ್ಯುತ್ ಯೋಜನೆ ಅಂತ ಹೇಳ್ಬಿಟ್ಟು.
1: ಓ, ಉಚಿತವಾಗಿ ವಿದ್ಯುತ್ ಅಂತಂದ್ರೆ
0: ಅಂತ ಅಂದ್ರೆ, ಈಗ ನೋಡು ಶಂಕರಣ್ಣ, ಈಗ ಜನಸಂಖ್ಯೆ ಜಾಸ್ತಿ ಆಯ್ತೈತೆ, ನಗರೀಕರಣ ಜಾಸ್ತಿ ಆಯ್ತೈತೆ, ಆಯ್ತಾ, ಸಂಪನ್ಮೂಲಗಳು ಎಷ್ಟೆಷ್ಟಿದ್ದು ಅಷ್ಟೇ ಅವೆ, ಆಯ್ತಾ, ಎಲ್ಲರಿಗೂ ತಲುಪಿಸ್ಬೇಕು ಅಂತ ಅಂತ ಅಂದ್ರೆ ಹೊಸ ಹೊಸದ ಕಂಡಿಡ್ಕೋಬೇಕು. ಆಯ್ತಾ, ಈಗ ಕರೆಂಟ್ ಯಾಕೆ ಇರಕ್ಕಿಲ್ಲ ಅಂತ ಅಂತ ಅಂದ್ರೆ ಗೊತ್ತು ನಿನ್ನ ಸಮಸ್ಯೆ. ಒಂದು, ಈಗ ಬೇಸಿಗೆಲ್ಲೇ ನಮಗೆ ತೊಂದರೆ ಆಯ್ತದೆ, ಮಳೆಗಾಲದಲ್ಲಿ ಈ ತರ ತೊಂದರೆ ಆಯ್ತದೆ, ಆಯ್ತಾ, ಅದಕ್ಕೆ ಇವೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ಸೋಲಾರ್ ಒಂದು ಹೊಸ ಇದಲ್ವಪ್ಪ,
1: ಕಾನ್ಸೆಪ್ಟ್
0: ಸುಮಾರು ವರ್ಷದಿಂದಲೂ ಮಾಡ್ತಾವ್ರ, ಅದಕ್ಕೆ ಅದ ಹಾಕಿಸ್ಕೋಬೇಕು. ಆಮೇಲೆ ಕೇಂದ್ರ ಸರ್ಕಾರ ಏನ್ ಮಾಡೈತೆ ಅಂತ ಅಂತಂದ್ರೆ, ಇದ ಉಚಿತವಾಗಿ ಉಚಿತವಾಗಿ ಅಂತ ಅಂತಂದ್ರೆ ಪ್ರತಿಯೊಬ್ಬರಿಗೂ ಯಾರಿಗೆ ಆಸಕ್ತಿ ಇರ್ತದೋ ಅಂತರ್ಗೆ ಕೊಡಬೇಕು ಅನ್ನೋ ತರದಲ್ಲಿ ಮಾಡ್ಕೊಂಡು ಇಡೀ ದೇಶದಾದ್ಯಂತವ 1 ಕೋಟಿ ಮನೆಗಳಿಗೆ ಈ ಸೌರ ಫಲಕಗಳನ್ನು ಅಳವಡಿಸೋ ಅಂತ ಒಂದು ಯೋಜನೆ ಇದು. ಆಯ್ತಾ, ಈ ಯೋಜನೆಲಿ ಏನು ಅಂತ ಅಂತ ಅಂದ್ರೆ, ನಮ್ಮ ಮನೆ ಮೇಲ್ಗಡೆಗೆ ಇದು ಹಾಕೋಬಿಟ್ಟು ಸೋಲಾರ್ ಪ್ಯಾನಲ್ ಗಳು ಬರ್ತಾವಲ್ಲ ಆ ತಟ್ಟೆ ಹಂಗೆ, ಅವೆಲ್ಲನೂ ಹಾಕೊಂಡು ಅವು ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಆಯ್ತಾ, ಅದ ನಮ್ಮ ಮನೆಗೆ ಮೊದಲು ಬಳಕೆ ಮಾಡ್ಕೊಳ್ಳೋದು.
1: ಆಯ್ತಾ,
0: ನಮ್ಮ ಮನೆ ಮೇಲೆ ಸೋಲಾರ್ ಇತ್ತು ಅಂತ ಅಂತ ಅಂದ್ರೆ ನಮಗೆ 24 ಅವರ್ಸ್ ಕರೆಂಟ್ ಇರ್ತದೆ. ಆಯ್ತಾ, ಇದು ಹೆಚ್ಚುವರಿ ಆಯ್ತು ಅಂತ ಅಂತ ಅಂದ್ರೆ, ಒಂದು ಮನೆ ಮೇಲ್ಗಡೆ 1 ತಿಂಗಳಿಗೆ 300 ಯೂನಿಟ್
1: ಬಳಸೋಷ್ಟು ವಿದ್ಯುತ್ ಬರ್ತದೆ.
0: ಆಯ್ತಾ, ಈಗ 300 ಯೂನಿಟ್ ಮನೆಗೆ ಬೇಕಾಗಿಲ್ಲ
1: ಅಷ್ಟೊಂದೇ,
0: ಒಂದು 60-70 ಹೆಚ್ಚು ಕಮ್ಮಿ ಅಂದ್ರೆ 100 ಇನ್ನು 200 ಉಳಿತದಲ್ಲ. ಅದನ್ನ ಏನ್ ಮಾಡಬಹುದು ಅಂತ ಅಂತ ಅಂದ್ರೆ, ನಾವು ಈ KB ಅವಲ್ಲ ಅವಕ್ಕೆ ಮಾರಾಟ ಮಾಡಬಹುದು.
1: ಕರೆಂಟ್ ಆಫೀಸ್ ಗಳಿಗೆ ನಾವೇ ಕರೆಂಟ್ ಕೊಡಬಹುದು,
0: ನಾವೇ ಕರೆಂಟ್ ಮಾರಾಟ ಮಾಡಬಹುದು. ಅದಕ್ಕೆ ದುಡ್ಡು ಕೊಡ್ತಾರ ಅವರು, ಅದ್ ದುಡ್ಡು ಹೆಚ್ಚು ಕಮ್ಮಿ 1 ತಿಂಗಳಲ್ಲಿ 15,000-18,000 ರೂಪಾಯಿ ದುಡಿಮೆ ಮಾಡಬಹುದು ಅಂತ ಮನೇಲಿ ಹಾಕಿಸ್ಕೊಳ್ಳೋದ್ರಿಂದ. ಈ ತರದ್ದು ಇದೊಂದು ಒಳ್ಳೆ ಯೋಜನೆ ಶಂಕರಣ್ಣ. ಆಯ್ತಾ, ಈಗ ಏನು ತುಂಬಾ ಜನಸಂಖ್ಯೆ ಜಾಸ್ತಿ ಆಯ್ತೈತೋ ಅದೆಲ್ಲದಕ್ಕೂ ತಲುಪಿಸೋ ಅಂತ ಒಂದು ನಿಟ್ಟಿನಲ್ಲಿ ಇದು ಒಂದು ಭಾರಿ ಒಂದು ಒಳ್ಳೆ ಕಾರ್ಯಕ್ರಮ. ಆಯ್ತಾ, ಆಮೇಲೆ ಏನು ಅಂತ ಅಂದ್ರೆ ಶಂಕರಣ್ಣ, ಇದ ಹಾಕಿಸ್ಕೊಳಕ್ಕೆ ಈ ಲೋನ್ ಕೊಡ್ತಾರೆ
1: ಅಂದ್ರೆ ಸರ್ಕಾರದವರು.
0: ಯಾಕೆಂದ್ರೆ ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಲ್ಲ, ಏನು ಬರೀ ನಮ್ಮ ಜೇಬಲ್ಲಿ ಇರ್ತದಲ್ಲ ಆ ದುಡ್ಡಲ್ಲಿ ಆಗ ಅಂತ ಕೆಲ್ಸಗಳಲ್ಲ,
1: ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಯ್ತದಲ್ವಾ,
0: ಅದಕ್ಕೋಸ್ಕರವಾ ಈ ಲೋನ್ ಕೊಟ್ಬಿಡ್ತಾರಂತೆ
1: ಸರ್ಕಾರದಿಂದ.
0: ಲೋನ್ ಕೊಟ್ಬಿಟ್ಟು ಅದು ಎಷ್ಟು ಖರ್ಚು ಆಯ್ತದೋ ಅಷ್ಟಕ್ಕೆ ಕೊಟ್ಬಿಟ್ಟು ಅದ ಕಡಿಮೆ ಬಡ್ಡಿನಲ್ಲಿ ತೀರುವಳಿ ಮಾಡ್ಕೊಳ್ಳೋ ತರದಲ್ಲಿ ಒಂದು ಇದೊಂದು ಸ್ಕೀಮ್ ಶಂಕರಣ. ಆಯ್ತಾ, ನೋಡು, ಇದುವರೆಗೆ ನಮ್ಮ ದೇಶದಲ್ಲಿ ಅಂತ ಅಂದ್ರೆ 2025ನೇ ವರ್ಷದ ಕೊನೆವರೆಗೂ ಸುಮಾರು 10,907 ಕೋಟಿ ವಸ್ತು ಕೊಟ್ಟವ್ರ ಅಂತ ನೋಡು. ಈಗಾಗಲೇ 579 ಜನ ಇದ ಅಳವಡಿಕೆ ಮಾಡ್ಕೊಂಡ್ರ ಅಂತಾರ.
1: ಅಷ್ಟು ಜನ ಈಗ ಅದನ್ನ ಅಳವಡಿಸ್ಕೊಂಡವ್ರೆ
0: ಈ
1: ಸರ್ಕಾರದ ಯೋಜನೆಯಿಂದ.
0: ಆಯ್ತಾ, ಈಗ ಅದಿತ್ತು ಅಂತ ಅಂದ್ರೆ ಶಂಕರಣ್ಣ ಎಲ್ಲದನ್ನ ಮಾಡಬಹುದು. ಈಗ ಕರೆಂಟ್ ಅಂತ ಅಂತ ಅಂತ ಅಂದ್ರೆ ಈಗ ಬೆಳಕಿಗೋಸ್ಕರ ಬೇಕು ನಮ್ಗೆ. ಆಯ್ತಾ, ಬ್ಯಾಸ್ಕೆನಲ್ಲಿ ಪ್ಯಾನ್ ಗಿನ
1: ತಿರ್ಸಬೇಕು.
0: ಈಗ ಅಡುಗೆ ಮನೆಗೆ ಹೋದ್ರೆ
1: ಮಿಕ್ಸಿ
0: ಪಕ್ಷಿ ಹಾಕೊಳ್ಬೇಕು, ಅದಕ್ಕೆ ಬೇಕಾಯ್ತದೆ.
1: ಈಗ ಮನೆಯಲ್ಲಿರೋರ್ಗೆಲ್ಲ ಟೈಮ್ ಪಾಸ್ ಸಿಗ್ಬೇಕು ಅಂದ್ರೆ ಟಿವಿ ಪೈ ಹಾಕಲಕ್ ಬೇಕು.
0: ಆಯ್ತಾ, ಹಿಂಗೆ ಇದು ತುಂಬಾ ಅನುಕೂಲ ಆಗಿರೋ ಅಂತ ಒಂದು ವಿಷಯ ಇದು.
1: ಹಂಗಾಗಿ ನೀನ್ ಹೇಳೋದು ಈ ತರದೊಂದು ಯೋಜನೆ ಐತೆ, ಈ ಯೋಜನೆಯ ನಾವು ಸಾಫಲ್ಯ ಪಡ್ಕೊಂಡು ಹಾಕಬೇಕು, ಹಾಕೊಂಡು ಬಳಸ್ಕೋಬೇಕು, ಜೊತೆಗೆ ನಾವು ದುಡ್ಡು ಮಾಡಕ್ ಒಂದು ಅವಕಾಶ ಐತೆ ಅಂತ ಹೇಳ್ತಿದ್ಯಾ.
0: ದುಡ್ಡು ಮಾಡಕ್ಕೂ ಕೂಡ ಒಂದು ಅವಕಾಶ ಐತೆ, ಮನೆಗೆ ಕರೆಂಟ್ ಸಿಗ್ತದೆ ಫ್ರೀಯಾಗಿ, ಜೊತೆಗೆ ದುಡ್ಡು ಸಿಗ್ತದೆ, ದುಡ್ಡು ಖರ್ಚು ಮಾಡ್ಕೋಬಹುದು ನೀನು ಮನೇಲಿ. ಬಿಲ್ ಕಟ್ಟೋದು
1: ತಪ್ಪದೆ.
0: ನೋಡು, ಈಗ ಈ ಚಂಡೀಗಢ ದಮನ್ ಮತ್ತೆ ದಿಯು ಅಂತೇಳಿ ಅವ್ರಿಗೆಲ್ಲ ಟಾರ್ಗೆಟ್ ಕೊಟ್ಟಿದ್ರಂತೆ, ಇಷ್ಟು ಮನೆಗೆ ನೀವು ಹಾಕಿಸ್ಬೇಕಿದೆ ಅಂತ ಅಂತ ಅನ್ಕೊಂಡು ಅವರು ಎಷ್ಟು ಕೊಟ್ಟಿದ್ರೋ ಅಷ್ಟು ಟಾರ್ಗೆಟ್ ರೀಚ್ ಆಗ್ಬಿಟ್ಟವ್ರಂತೆ.
1: ಅಂದ್ರೆ ಎಲ್ರಿಗೂ ಬಳಸ್ಕೊಬಿಟ್ಟವ್ರ ಆ ಭಾಗದಲ್ಲಿ
0: ಬಳಸ್ಕೊಂಡವ್ರೆ. ಅದ್ ಬಿಟ್ಟರೆ ನೋಡು, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ತಮಿಳ್ನಾಡು ಇವರೆಲ್ಲ ಚೆನ್ನಾಗಿ ಮಾಡ್ತಾರಂತೆ. ಈಗ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆ ಐತೆ. ಯಾಕೆ ಅಂತಂದ್ರೆ ನಾನು ಹೇಳತ್ಲೇ ಇರ್ತೀನಿ, ನೀನು ಕೇಳತ್ಲೇ ಇರ್ತೀಯ, ಏನು ಮಾಡಕ್ಕಲ್ಲ ನೀನು.
1: ಹಂಗೆ ನಮ್ ಜನ ಇದೇ ತರ ನಂತರವ
0: ಹಂಗೆ ಅಂತ ಅಂತ ಎಲ್ಲರೂ ಹೋಗ್ಬಾರ್ದು ಶಂಕರಣ್ಣ. ಅಂತಂದ್ರೆ ಇಂಥವೆಲ್ಲ ಹೊಸ ಹೊಸ ಸ್ಕೀಮ್ಗಳು ಬಂದಾಗ ಬಳಕೆ ಮಾಡ್ಕೋಬೇಕು,
1: ತಿಳ್ಕೋಬೇಕು ಮೊದಲು
0: ತಿಳ್ಕೋಬೇಕು.
1: ಹಂಗಾಗಿ ಇಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿನ ವಹಿಸ್ತಾ ಇಲ್ಲ
0: ವಹಿಸ್ಕೊಂಡು ಮಾಡೋದ್ರಿಂದವ. ನೋಡು, ಈಗ ಒಂದು ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ತುಂಬಾ ಪರಿಸರ ಮಾಲಿನ್ಯನೂ ಆಗುತ್ತೆ. ಆಯ್ತಾ, ನೀರಿನ

0: ಮಾಡೋದಾಗ್ಲಿ, ಬೇರೆ ಬೇರೆ ತರದಲ್ಲಿ ಮಾಡೋದಾಗ್ಲಿ, ಯಾವುದೇ ಆಗ್ಲಿ ಪರಿಸರ ಮಾಲಿನ್ಯ ಆಗುತ್ತೆ. ಆದ್ರೆ ಈ ಸೌರ ವಿದ್ಯುತ್ ಆಗ್ಬಿಟ್ರೆ ಪರಿಸರ ಮಾಲಿನ್ಯವೇ ಆಗಲ್ಲ, ನೇರವಾಗಿ ಅದ್ರ ಪಾಡ್ಗದ್ ಬೀಳ್ತದೆ, ಕರೆಂಟ್ ಉತ್ಪಾದನೆ ಆಯ್ತದೆ, ಮನೆಯಿಂದ ನಮ್ಗೆ ಎಷ್ಟು ಬಳಕೆ
1: ಮಾಡ್ಕೋಬಹುದು. ಅಂದ್ರೆ ಈ ತರ ಆಗ್ತಕ್ಕಂತ ಉಪಯೋಗ ನಾವು ಮಾಡ್ಕೋಬೇಕಾಗೈತೆ.
0: ಹೌದು,
1: ಮೊದಲನೇದಾಗಿ ಇಲ್ಲಿ ನೋಡೋಣ, ಈಗ ನಾನು ಆಗ್ಲೇ ನಿಂಗೆ ಹೇಳ್ದಂಗೆ ಈ ಒಂದು ಸೋಲಾರ್ ಪ್ಯಾನಲ್ ಹಾಕೊಂಡು ನಮ್ಮ ಮನೆಗೆ ವಿದ್ಯುತ್ನ ಬಳಸ್ಕಂದೆ ಅಂತಂದ್ರೆ ಮೊದಲು ಮನೇಲಿ ಮಕ್ಳು ಸೋಂಬೇರಿ ಆಗೋದನ್ನ ತಪ್ಪಿಸ್ಬೋದು ನೋಡು.
0: ಹೌದೌದು,
1: ಯಾಕೆ ಅಂತಂದ್ರೆ ಈಗ ಮಕ್ಳು ಕಾರಣ ಹೇಳ್ತಿರ್ತಾವಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಓದಕ್ಕಾಗಲ್ಲ. ಈಗ ನಾವೆಲ್ಲ ಆದ್ರೆ ಹಿಂದೆ ಬಿಡು, ಈ ಬುಡ್ಡಿ ದೀಪ ಇಟ್ಕೊಂಡು ಎಲ್ಲ ಅದ್ರಲ್ಲಿ ಓದ್ತಾ
0: ಇದ್ದೋ,
1: ಈಗ ಸಿಮೆಂಟ್ ಅನ್ನೋ ಇಲ್ಲ, ದೀಪವೂ ಇಲ್ಲ, ಆಯ್ತಾ, ಕರೆಂಟ್ ಬರಗಂಟ ಕಾಯ್ತೀನಿ ಇರು ಇರು ಇರು ಅಂತ ಕಾರಣ ಹೇಳ್ಕೊಂಡ್ಬಿಟ್ಟಿರ್ತವೆ. ಇದಾಗ್ಬಿಟ್ರೆ ಮಕ್ಳನ್ನ ಓದಿಸ್ದಂಗ ಆಯ್ತು, ಮನೇಲಿ ಯಾವಾಗ್ಲೂ ಬೆಳಕಿರ್ತದೆ, ಯಾರಿಗೂ ಬೇಸರ ಹಾಕಲ್ಲ, ಹಗ್ಲ ಯಾವ್ದು ರಾತ್ರಿ ಯಾವ್ದು
0: ಗೊತ್ತಾಗಲ್ಲ.
1: ಜೊತೆಗೆ ನಮ್ಮ ಮನೇಲಿ ಮೇಲೆ ಏನ್ ಪ್ಯಾನಲ್ ಇಟ್ಕೊಂಡಿರ್ತೀವಿ ಅದರಿಂದ ನಮಗೆ ಬಂದಿದ್ದು ವಿದ್ಯುತ್ ಅಲ್ಲದೆ ನಾವೇ ಕರೆಂಟ್ ಆಫೀಸಿಗೆ ಕೊಟ್ಬಿಟ್ಟು ನಾವೀಗ ಅದರಿಂದ ದುಡ್ಡು ಪಡ್ಕೋಬಹುದು. ನೀನ್ ಹೇಳ್ದಂಗೆ ನಮಗೆ ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ,
0: ಅನುಕೂಲ ಆಯ್ತದೆ.
1: ಜೊತೆಗೆ ನಾನು ತಿಂಗಳು ತಿಂಗಳು ಕೆಬಿ ಬಿಲ್ಲ ಕಟ್ಟಂಗಿರಕಲ್ವಲ್ಲ,
0: ಕಟ್ಟಂಗಿರಕಲ್ಲ. ಎಷ್ಟೋ ಸಾರಿ ಕರೆಂಟ್ ಹೋಯ್ತು ಅಂತ ಅನ್ಕೊಂಡು ಮಿಕ್ಸಿ ತಿರೋಕ್ ಹಾಕಲ್ಲ ಅಂತ ಅನ್ಕೊಂಡು ಹುಡ್ಗಾರದಲ್ಲಿ ಊಟ ಮಾಡಿಸ್ ಮಲ್ಕೋರ್ ಮಲ್ಲಿ ತಪ್ಪವ
1: ಅದು ದಿಟ ಅನ್ನು. ಯಾಕೆಂತಂದ್ರೆ ಈಗ ಮನೆ ಹೆಂಗಸರು ಈ ತರ ಸುಳ್ಳು ಹೇಳ್ಕೊಂಡು ತಪ್ಪಿಸ್ಕೊಳ್ಳೋದನ್ನ ತಪ್ಪಿಸ್ಬೋದು.
0: ಏ ಇಲ್ಲ, ಸುಳ್ಳು ಹೇಳಕ್ಕಲ್ಲ ಪಾಪ, ಏನೋ ಒಂದು ಹೋದ ಪಾಪ ಅವ್ರ ತಾನೇ ಇನ್ನೇನ್ ಮಾಡಕ್ಕಾಯ್ತದೆ. ಈಗ ಕಲ್ಲಲ್ಲಿ ಅರಿಯೋದು ಪರಿಯೋದು ಎಲ್ಲ ಪ್ರಾಕ್ಟೀಸ್ ಇಲ್ಲ, ಹಂಗಾಗಿ ಹಿಂಗ ಆಯ್ತಾವ್ ಶಂಕರಣ, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ಅಂತ ಅಂತಂದ್ರೆ ಗುಡ್ಗಾರಿಸ್ಕಲ್ಲ.
1: ಈಗ ನಾವೇ ಮನೆ ಒಳಗಡೆ ಅನ್ಸರ್ಸ್ಕೊಳ್ಳದೆ ಹೋಗ್ಲಿಲ್ಲ ಅಂತಂದ್ರೆ ಇನ್ಯಾರು ಅನ್ಸರ್ಸ್ಕೊಂಡಾರು.
0: ಹೌದು,
1: ಈಗ ಅಣ್ಣ ನೋಡು, ಈಗ ಹುಸಿ ತಂಡಿನೂ ಆಯ್ತು, ನಿನ್ ಜೊತೆ ಮಾತಾಡಿ ಒಂಥರ ಸೋಲಾರ್ ವಿಚಾರವಾಗಿ ಕೇಳಿ ಮೈ ಪುಳ್ಕನೂ ಆಯ್ತು. ಈ ಮಧ್ಯಾಹ್ನಕ್ಕೆ ಇಂಥ ಚಳಿ ಮತ್ತೆ ಈ ಮಳೆ ವಾತಾವರಣಕ್ಕೆ ನನಗೆ ಹುಸಿ ಬಿಸಿ ಬಿಸಿ ಹೇಗೆಂದವ್ರು ಹುಸಿ
0: ನೋಡು, ಒಳ್ಳೆ ಟೈಮು ಶಂಕರಣ, ಇದು ಮಳೆ ಒಳ್ಳೆ ಕಾಳು ಸಾರು ಮುದ್ದೆ ಅನ್ನ ಮಾಡೋರೆ, ಊಟ ಮಾಡ್ಕೊಂಡು ಹೋಗಿ ಬಂದ್ಬಿಡುದು.
1: ಅಯ್ಯೋ, ನೀನ್ ಹೇಳಿದಕ್ಕೆ ನನ್ಗೆ ಇನ್ನು ಬಹಳ ಖುಷಿ ಆಯ್ತು. ಹುಳ್ಳಿ ಕಾಳು ಸಾರು ತಿಂದು ದಪ್ಪರ ದಿನ ಆಗಿತ್ತು.
0: ಹೌದು,
1: ನಡಿ ಒಳಿ ಕತ್ಲೆ ಮೊದ್ಲಿಕ್ಕೆ ಹಾಕು, ಊಟ ಮಾಡ್ಕೊಂಡೆ ಹೋಯ್ತೀನಿ.
0: ಬಾಬಾ,
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೇಶದ ಪ್ರಗತಿಯಲ್ಲಿ ನಾರಿಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್, ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ವಾರ್ತೆಗಳ ವಿವರ: ಹಣಕಾಸು ಒಳಗೊಳ್ಳುವಿಕೆ, ಉದ್ಯಮಶೀಲತೆ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ಮುಂಚೂಣಿ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ದೇಶದ ಅಭಿವೃದ್ಧಿಯ ಚಿತ್ರಣವನ್ನೇ ಬದಲಿಸುತ್ತಿದೆ ಮತ್ತು ಹೊಸ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತಿದೆ ಎಂದು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ಇದರ ಫಲಿತಾಂಶವು ಇಂದು ಎಲ್ಲಾ ರಂಗಗಳಲ್ಲೂ ಗೋಚರಿಸುತ್ತಿದೆ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಪ್ರಮುಖ ಪಾತ್ರ ವಹಿಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸರ್ಕಾರ ಸಕ್ರಿಯವಾಗಿ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದರು. ಸಂಸ್ಕೃತದ ಉಲ್ಲೇಖವೊಂದನ್ನು ಹಂಚಿಕೊಂಡ ಪ್ರಧಾನಿ, ದೇಶದ ನಾರಿಶಕ್ತಿಯೇ ರಾಷ್ಟ್ರ ನಿರ್ಮಾಣದ ಅಡಿಪಾಯ ಎಂದಿದ್ದಾರೆ. ದೇಶದ ತಾಯಂದಿರು, ಸಹೋದರಿಯರು ಮತ್ತು ಪುತ್ರಿಯರು

0: ತಮ್ಮ ಅಸಾಧಾರಣ ಪ್ರತಿಭೆ ಮತ್ತು ಕೌಶಲ್ಯದ ಮೂಲಕ ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ಮಾತೆಯ ಕೀರ್ತಿಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಪ್ರಧಾನಿ ಬಣ್ಣಿಸಿದ್ದಾರೆ. ಮುಂಬರುವ 52ನೇ G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 14-18ರವರೆಗೆ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ರಾಷ್ಟಗಳಿಗೆ ಭೇಟಿ ನೀಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಚಾರ್ಜ್ ತಿಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರೋನ್ ಅವರ ಆಹ್ವಾನದ ಮೇರೆಗೆ ಭಾರತವು ಪಾಲುದಾರ ದೇಶವಾಗಿ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುತ್ತಿದ್ದು, ಜಾಗತಿಕ ನಾಯಕರೊಂದಿಗೆ ಭಾರತ ಹಾಗೂ ಜಾಗತಿಕ ದಕ್ಷಿಣ ವಲಯದ ಪ್ರಮುಖ ವಿಷಯಗಳ ಕುರಿತು ಪ್ರಧಾನಿ ಚರ್ಚಿಸಲಿದ್ದಾರೆ. ಇದು G7 ಶೃಂಗಸಭೆಯಲ್ಲಿ ಪ್ರಧಾನಿಯವರ ಸತತ 7ನೇ ಭಾಗವಹಿಸುವಿಕೆಯಾಗಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಉಂಟಾಗಿರುವ ವ್ಯತ್ಯಯದ ಹಿನ್ನೆಲೆಯಲ್ಲಿ ದೇಶದಲ್ಲಿ ಇಂಧನ ಕೊರತೆಯಾಗದಂತೆ ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ. ಸಾಂಸ್ಥಿಕ, ಕೈಗಾರಿಕಾ ಮತ್ತು ವಾಣಿಜ್ಯ ಗ್ರಾಹಕರು ಚಿಲ್ಲರೆ ಮಾರಾಟ ಮಳಿಗೆಗಳಿಂದ ಪೆಟ್ರೋಲ್ ಹಾಗೂ ಹೈಸ್ಪೀಡ್ ಡೀಸೆಲ್ ಖರೀದಿಸುವುದನ್ನು ನಿರ್ಬಂಧಿಸಲಾಗಿದ್ದು, ತಮ್ಮ ಅಗತ್ಯದ ಇಂಧನವನ್ನು ಸ್ವಂತ ಗ್ರಾಹಕ ಪಂಪ್ಗಳ ಮೂಲಕವೇ ಪಡೆದುಕೊಳ್ಳುವಂತೆ ಸೂಚಿಸಲಾಗಿದೆ. ಇಂಧನ ಸಂಗ್ರಹಣೆ ಹಾಗೂ ಕಾಳಸಂತೆಯನ್ನು ತಡೆಗಟ್ಟಲು ಚಿಲ್ಲರೆ ಮಳಿಗೆಗಳಲ್ಲಿ ಒಬ್ಬ ಗ್ರಾಹಕನಿಗೆ ದಿನಕ್ಕೆ ಗರಿಷ್ಠ 200 ಲೀಟರ್ವರೆಗೆ ಮಾತ್ರ ಡೀಸೆಲ್ ಮಾರಾಟ ಮಾಡಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದ್ದು, ಮುಂದಿನ 90 ದಿನಗಳವರೆಗೆ ಈ ನಿಯಮ ಜಾರಿಯಲ್ಲಿರಲಿದೆ. ಇಂಧನ ಸದ್ಬಳಕೆ ಮತ್ತು ರೈತರು ಸೇರಿದಂತೆ ಸಾಮಾನ್ಯ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನಿರಂತರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಈ ತಾತ್ಕಾಲಿಕ ಕ್ರಮ ಅನಿವಾರ್ಯವಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದ್ದು, ತೈಲ ಮಾರಾಟ ಕಂಪನಿಗಳು ಈ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ನಿರ್ದೇಶಿಸಿದೆ. ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನವನ್ನು ಬಳಸಿಕೊಂಡು ಸೈಬರ್ ಅಪರಾಧಿಗಳು ಭದ್ರತಾ ವ್ಯವಸ್ಥೆಗಳನ್ನು ಭೇದಿಸುತ್ತಿರುವ ಮತ್ತು ಹಣಕಾಸು ಮೂಲಸೌಕರ್ಯಗಳನ್ನು ಗುರಿಯಾಗಿಸುತ್ತಿರುವ ಬೆಳೆಯುತ್ತಿರುವ ಆತಂಕದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. ಕೇಂದ್ರ ಗೃಹ ಸಚಿವಾಲಯದ ವ್ಯಾಪ್ತಿಯಲ್ಲಿರುವ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಈ ಕುರಿತು ಪ್ರಕಟಣೆ ಹೊರಡಿಸಿದ್ದು, ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನಗಳ ಮೂಲಕ ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಸೇವೆಗಳಲ್ಲಿ ಪ್ರಮುಖವಾಗಿರುವ ಮುಖದ ಗುರುತಿಸುವಿಕೆ ಹಾಗೂ ವಿಡಿಯೋ ಕೆವೈಸಿ ಪ್ರಕ್ರಿಯೆಗಳನ್ನು ವಂಚಿಸಿ ಅನಧಿಕೃತವಾಗಿ ಖಾತೆಗಳನ್ನು ಪ್ರವೇಶಿಸಲಾಗುತ್ತಿದೆ ಎಂದು ಸಚಿವಾಲಯ ಕಳವಳ ವ್ಯಕ್ತಪಡಿಸಿದೆ. ಟಿವಿ, ರೇಡಿಯೋ ಮತ್ತು ಸಂಬಂಧಿತ ಸೇವೆಗಳಿಗೆ ಅನ್ವಯವಾಗುವ ದೂರ ಸಂಪರ್ಕ ನಿಯಮಗಳು 2026ರ ಕರಡು ಪ್ರತಿಯನ್ನು ಸಾರ್ವಜನಿಕರ ಸಲಹೆ ಮತ್ತು ಸಮಾಲೋಚನೆಗಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಬಿಡುಗಡೆ ಮಾಡಿದೆ. ಹೊಸದಾಗಿ ಜಾರಿಗೆ ತರಲಾದ ದೂರ ಸಂಪರ್ಕ ಕಾಯ್ದೆ 2023ರ ಚೌಕಟ್ಟಿನಡಿ ಈ ಹಿಂದಿನ ಟೆಲಿಗ್ರಾಫ್ ಕಾಯ್ದೆ 1885ರ ಅಡಿಯಲ್ಲಿ ಟಿವಿ ಮತ್ತು ರೇಡಿಯೋ ಸೇವೆಗಳಿಗೆ ನೀಡಲಾಗಿದ್ದ ವಿವಿಧ ಮಾರ್ಗಸೂಚಿಗಳನ್ನು ಕ್ರೋಢೀಕರಿಸುವ ಉದ್ದೇಶದಿಂದ ಈ ಕರಡು ನಿಯಮಗಳನ್ನು ರೂಪಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯಲ್ಲಿ ಈದ್ಗಾ ಮೈದಾನದಲ್ಲಿ ಸಾವಿರಾರು ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಪಾಕಿಸ್ತಾನಿ ಸೇನೆ AK-47 ರೈಫಲ್ಗಳಿಂದ ಗುಂಡು ಹಾರಿಸಿದ್ದರಿಂದ 16 ಜನರು ಸಾವನ್ನಪ್ಪಿದ್ದಾರೆ ಮತ್ತು 37 ಜನರು ಗಾಯಗೊಂಡಿದ್ದಾರೆ. ಕೈಗೆಟುಕುವ ದರದಲ್ಲಿ ಹಿಟ್ಟು, ಅಕ್ಕಿ, ವಿದ್ಯುತ್ ಮತ್ತು ಮೂಲಭೂತ ಹಕ್ಕುಗಳ ಬೇಡಿಕೆಗಾಗಿ ನಿನ್ನೆ ಪ್ರತಿಭಟನೆ ಶಾಂತಿಯುತವಾಗಿ ಪ್ರಾರಂಭವಾದರೂ ಪಾಕಿಸ್ತಾನಿ ಸೇನೆಯು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಮುಂಬರುವ ಅಮರನಾಥ್ ಯಾತ್ರೆಯ ಸಿದ್ದತೆ ಹಾಗೂ ಭದ್ರತಾ ವ್ಯವಸ್ಥೆಗಳ ಪರಾಮರ್ಶೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿ ಇಂದು ಉನ್ನತ ಮಟ್ಟದ ಸಭೆ ಜರುಗಿತು. ಜುಲೈ 3ರಿಂದ ಆರಂಭವಾಗಲಿರುವ ಅಮರನಾಥ್ ಯಾತ್ರೆಯು ಆಗಸ್ಟ್ 28ರಂದು ಮುಕ್ತಾಯಗೊಳ್ಳಲಿದ್ದು, ಯಾತ್ರಾರ್ಥಿಗಳ ಸುರಕ್ಷತೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಈ ಮಹತ್ವದ ಸಭೆಯಲ್ಲಿ ಭೂಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಪಿನಂತಹ ವಿವಿಧ ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆಗಳ ಮಹಾನ್

0: ಮತ್ತು ಸ್ಥಳೀಯರು ಇಂದು ಅಪಘಾತದ ಸ್ಥಳದಲ್ಲಿ ಜಮಾಯಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ಭಾರತದ ಬ್ರಿಟಿಷ್ ಹೈಕಮಿಷನರ್ ಲಿಂಡಿ ಕ್ಯಾಮರೂನ್ ಅವರೂ ಸಹ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ನಮನ ಅರ್ಪಿಸಿದರು. 2025 ಜೂನ್ 12 ಏರ್ ಇಂಡಿಯಾ AI-171 ವಿಮಾನವು ಮೇಘನಿ ನಗರದ ವೈದ್ಯಕೀಯ ವಿದ್ಯಾರ್ಥಿ ನಿಲಯ ಸಂಕೀರ್ಣಕ್ಕೆ ಅಪ್ಪಳಿಸಿ ಸುಮಾರು 260 ಜನ ಮೃತಪಟ್ಟರು. ಇದೇ ಅಪಘಾತದಲ್ಲಿ ಸಾವನ್ನಪ್ಪಿದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವರಿಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಗೌರವ ನಮನ ಸಲ್ಲಿಸಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ತೈವಾನ್ನ ಚೆನ್ ಸುಯ್ ವಿರುದ್ದ 21-6, 21-9 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಇದೇ ವಿಭಾಗದ ಮತ್ತೊಂದು ಕ್ವಾರ್ಟರ್ ಫೈನಲ್ಸ್ನಲ್ಲಿ ತಾನ್ವಿ ಶರ್ಮಾ ಜಪಾನ್ ಅಕಾನೆ ಯಮಗುಚಿ ಅವರ ವಿರುದ್ದ 14-11, 14-21 ಅಂತರದಲ್ಲಿ ಪರಾಭವಗೊಂಡಿದ್ದಾರೆ. ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ಜಪಾನ್ನ ಅಕಾನೆ ಯಮಗುಚಿ ಫೈನಲ್ಗೇರಲು ಸೆಣಸಾಟ ನಡೆಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಹರಿಹರನ್ ಹಂಸಕರುಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಪರಾಭವಗೊಂಡಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ ಎಡ್ಜ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ತಿಂಗಳ ಪೂರ್ತಿ ನಡೆಯಲಿರುವ ಈ ಟೂರ್ನಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದು ಫೈನಲ್ ಪಂದ್ಯ July 5 ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡವು ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ದದ ಪಂದ್ಯದಿಂದ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಟೂರ್ನಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಇದರಿಂದಾಗಿ ಇದು ಇದುವರೆಗಿನ ಅತಿದೊಡ್ಡ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಪ್ರಗತಿಯಲ್ಲಿ ನಾರಿ ಶಕ್ತಿಯ ಪಾತ್ರ ಶ್ಲಾಘನೀಯ, ಪ್ರಧಾನಿ ನರೇಂದ್ರ ಮೋದಿ. ಇಂಧನ ಕಾಳಸಂತೆ ತಡೆಗೆ ಕ್ರಮ, ಚಿಲ್ಲರೆ ಮಳಿಗೆಗಳಲ್ಲಿ ಬೃಹತ್ ಪ್ರಮಾಣದ ಪೆಟ್ರೋಲ್ ಹೈಸ್ಪೀಡ್ ಡೀಸೆಲ್ ಖರೀದಿಗೆ ಕೇಂದ್ರ ಸರ್ಕಾರ ನಿರ್ಬಂಧ. ಅಮರನಾಥ್ ಯಾತ್ರೆಯ ಸಿದ್ಧತೆ ಪರಿಶೀಲನೆಗೆ ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು ಸೆಮಿಫೈನಲ್ಸ್ಗೆ ಲಗ್ಗೆ. ಹಾಗೂ ಇಂದಿನಿಂದ 10ನೇ ಆವೃತ್ತಿಯ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ ಆರಂಭ, ಶ್ರೀಲಂಕಾ ಇಂಗ್ಲೆಂಡ್ ನಡುವೆ ಉದ್ಘಾಟನಾ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112ಕ್ಕೆ ಕರೆ ಮಾಡಿ ಮಾಹಿತಿ ನೀಡಿ.
3: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಚೈತ್ರವನ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 16ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ ಕೆ ವಿ ಚಂದ್ರಮೌಳಿ.
3: ಮಹಾಕವಿ ಲಕ್ಷ್ಮೀಶ ನಮ್ಮ ನಾಡಿನ ಒಬ್ಬ ಹೆಮ್ಮೆಯ ಕವಿ. ಆತನ ಜೈಮಿನಿ ಭಾರತ ಭಾಗವತ ಸಂಪ್ರದಾಯದ ಒಂದು ಮಹಾಕಾವ್ಯ. ಧರ್ಮರಾಯನ ಅಶ್ವಮೇಧ ಯಾಗದ ಕುದುರೆ ಸ್ತ್ರೀರಾಜ್ಯದ ಒಡತಿಯಾಗಿದ್ದ ಪ್ರಮೀಳೆಯ ಒಂದು ಗಜಪುರಕ್ಕೆ ಪ್ರವೇಶ ಮಾಡಿದೆ. ಆಕೆಯನ್ನು ಒಳ್ಳೆಯ ಮಾತಿನಿಂದ ಒಪ್ಪಿಸಿದ್ದಾನೆ ಯಜ್ಞಾಶ್ವದ ನೇತೃತ್ವವನ್ನು ವಹಿಸಿರತಕ್ಕಂಥ ಅರ್ಜುನ. ಭಯಂಕರವಾಗಿರ್ತಕ್ಕಂತಹ ಭೀಷಣ ಎಂಬತಕ್ಕಂಥ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿ ಅರ್ಜುನ ಮಣಿಪುರಕ್ಕೆ ಹೋಗ್ತಕ್ಕಂತಹ ಒಂದು ಭಾಗ ಇವತ್ತಿನ ಒಂದು ಕಾವ್ಯ ಭಾಗವಾಗಿದೆ.

ಜೈಮಿನಿ ಮಹರ್ಷಿಗಳು ಶ್ರೇಷ್ಠರಾದನಾದಂತಹ ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ಅಶ್ವಮೇಧ ಯಾಗದ ಕುದುರೆಯ ಜೊತೆಯಲ್ಲಿ ಧರ್ಮರಾಯನ ಚತುರಂಗ ಬಲ ವೇಗವಾಗಿ ಅನುಸರಿಸಿಕೊಂಡು ಬರ್ತಾ ಇದೆ. ಅರ್ಜುನ ನೇತೃತ್ವವನ್ನು ವಹಿಸಿಕೊಂಡಿದ್ದಾನೆ. ಅವನ ಆದೇಶದಂತೆಯೇ ಮುನ್ನಡೆಯುತ್ತಾ ಇದ್ದಾಗ ಆ ಕುದುರೆ ತನ್ನ ಇಚ್ಛೆಯಂತೆಯೇ ಮುಂದೆ ಸಾಗ್ತಾ ಇದೆ. ಹಾಗೆ ಸಾಗ್ತಾ ಇದ್ದಂತಹ ಕುದುರೆ ಗಜಪುರಕ್ಕೆ ಪ್ರವೇಶ ಮಾಡಿದೆ. ಅದರ ಹಣೆಯ ಮೇಲೆ ಕಟ್ಟಿದ ಒಂದು ಪಟ್ಟಿಯ ಬರವಣಿಗೆಯನ್ನು ಓದಿಕೊಂಡಂತಹ ಅಲ್ಲಿನ ದಾಸಿಯರು ಸ್ತ್ರೀಯರು ರಾಣಿಯಾಗಿದ್ದಂತಹ ಪ್ರಮೀಳೆಯ ಅವಳ ಹತ್ರ ಹೋಗಿ ಅತ್ಯಂತ ಸಂಭ್ರಮದಿಂದ ಹೇಳ್ತಾ ಇದ್ದಾರೆ.

ಚಂದ್ರವಂಶದಲ್ಲಿ ಹುಟ್ಟಿ ಸುಪ್ರಸಿದ್ಧನಾಗಿರ್ತಕ್ಕಂತಹ ಧರ್ಮರಾಜನ ಕುದುರೆ ಈಗ ಗಜಪುರವನ್ನು ಪ್ರವೇಶ ಮಾಡಿದೆ. ಭೂಮಿಯಲ್ಲಿ ಬಲಿಷ್ಠರಾದವರು ಇದ್ದರೆ ಇದನ್ನು ಕಟ್ಟಬೇಕು. ಇದರ ಜೊತೆಯಲ್ಲಿ ಬಂದಿರತಕ್ಕಂತಹ ಅರ್ಜುನ ಅವನ ಸೈನ್ಯದ ಜೊತೆಗೆ ಇದಕ್ಕೆ ರಕ್ಷಣೆಯಲ್ಲಿದ್ದಾನೆ. ಕುದುರೆಯನ್ನು ಹಿಡಿದರೆ ಬಿಡಿಸಿಕೊಳ್ಳತಕ್ಕಂತಹ ಸಾಹಸಿಗಳು ಇದ್ದಾರೆ. ಹೀಗಾಗಿ ನಮಗೆಲ್ಲರಿಗೂ ಕೂಡ ಇದೊಂದು ಹೊಸ ಅನುಭವ ಆಗುತ್ತೆ ಅನ್ನುವ ಮಾತನ್ನ ಆ ದಾಸಿಯರು ಮಹಾರಾಣಿಯಾದಂತಹ ಪ್ರಮೀಳೆಗೆ ಹೇಳ್ತಾ ಇದ್ದಾರೆ. ಆ ಕ್ಷಣವೇ ಆ ಮಹಾರಾಣಿ ನಗ್ತಾ ಆ ಕುದುರೆಯನ್ನ ತನ್ನ ಲಾಯದಲ್ಲಿ ಕಟ್ಟುವಂತೆ ಆಜ್ಞಾಪಿಸಿದಾಳೆ. ನಂತರ ಸಿಂಹಾಸನವನ್ನು ಇಳಿದು ಯುದ್ಧಕ್ಕೆ ಸಿದ್ಧಳಾಗಿ ಹೊರಡ್ತಾ ಇದ್ದಾಳೆ.

ಗಜಪುರದ ವಿಶೇಷ ಎಂದರೆ ಅಲ್ಲೆಲ್ಲವೂ ಕೂಡ ಸ್ತ್ರೀಯರೇ ಇರತಕ್ಕಂತಹದ್ದು. ಅದೊಂದು ಸ್ತ್ರೀ ರಾಜ್ಯ. ಹೊಳಪಾಗಿರ್ತಕ್ಕಂತಹ ಚಂಚಲವಾದ ಒಂದು ಕಣ್ಣಿನ ನೋಟವನ್ನು ಹೊಂದಿರತಕ್ಕಂಥವರು, ಭಾರವಾದ ಎದೆ ವಕ್ಷಸ್ಥಳಗಳಿಂದ ಕೂಡಿದವರು, ಹುಣ್ಣಿಮೆಯ ಚಂದ್ರನ ಬೆಳದಿಂಗಳಂತೆ ಶೋಭಿಸತಕ್ಕಂತಹ ದುಂಡಾದ ಮುಖವನ್ನು ಹೊಂದಿರತಕ್ಕಂತಹ ಆ ಮಾನಿನಿಯರು ತಮ್ಮ ಸಣ್ಣದಾದಂತಹ ಸೊಂಟದಿಂದ ಕೂಡಿದ, ಅಷ್ಟೇ ಯೌವನದ ಅಹಂಕಾರದಿಂದ ಗರ್ವಿತರಾದಂತಹವರು, ಹೊಸದಾದ ಚಿನ್ನ ಹೇಗೆ ಶೋಭಿಸುತ್ತೋ ಅಂತಹ ಬಣ್ಣದ ಶರೀರವನ್ನು ಹೊಂದಿರತಕ್ಕಂತಹ 3 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಹೆಣ್ಣಿನಿಂದ ಕೂಡಿದ ಸೈನ್ಯ ಆ ಪ್ರಮಿಳೆಯ ಸುತ್ತಲೂ ಸೇರಿದೆ. ಆ ಚಂಚಲ ಮನಸ್ಕರಾದ ಸ್ತ್ರೀಯರ 1 ಲಕ್ಷ ಅಶ್ವಸೈನ್ಯ, 1,000 ಆನೆಗಳ ಸೈನ್ಯ, 1 ಲಕ್ಷ ರಥವುಳ್ಳ ಸೈನಿಕೆಯರು ಒಟ್ಟಾಗಿ ಅರ್ಜುನನ ಜೊತೆ ಹೋರಾಡಲು ಸಿದ್ಧರಾಗಿದ್ದಾರೆ.

ರಣರಂಗದಲ್ಲಿ ಹೋರಾಡುವ ವೀರ ನಾರಿಯರು ಚಲನವನ್ನು ತೊಟ್ಟಿದ್ದಾರೆ. ತಮ್ಮ ಎದೆಭಾಗಗಳನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ದಾರೆ. ಕಾಂತಿಯಿಂದ ಚಿಮ್ಮತಾ ಇರತಕ್ಕಂತಹ ಕೂದಲನ್ನ ಅತ್ಯಂತ ವ್ಯವಸ್ಥೆಯಿಂದ ಸರ್ಪಾಕಾರವಾಗಿ ಹೆಣೆದು ಕಟ್ಟಿದ್ದಾರಂತೆ. ಸುಗಂಧ ದ್ರವ್ಯಗಳನ್ನು ಶರೀರಕ್ಕೆಲ್ಲ ಲೇಪಿಸಿಕೊಂಡಿದ್ದಾರೆ. ಥಳಥಳ ಹೊಳೆಯತಕ್ಕಂಥ ಆಭರಣಗಳನ್ನು ಧರಿಸಿದ್ದಾರೆ. ಅದರ ಜೊತೆ ಜೊತೆಯಲ್ಲಿ ಮುಖದಲ್ಲಿ ನಗು ಎಂಬತಕ್ಕಂಥ ಮಿಂಚುಗಳನ್ನು ಹೊರಸುಸ್ತಾ ಇದ್ದಾರಂತೆ. ಅವರ ಕಾಲುಗಳು ಹೆಚ್ಚಿನ ಶುಭ್ರತೆಯಿಂದ ಹೊಳಿತಾ ಇದೆ ಮತ್ತು ಅವರ ಮೃದುವಾದ ಸೊಗಸಾದ ತೋಳುಗಳು ಆಯುಧಗಳನ್ನು ಹಿಡಿದಿದ್ದಂತಹ ವೀರ ವನಿತೆಯರ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆಯಂತೆ. ಈ ರೀತಿಯಲ್ಲಿ ಆ ಯುದ್ಧ ಭೂಮಿಯ ಮುಂದೆ ನುಗ್ತಾ ಇದ್ದಾರಂತೆ. ಇಲ್ಲಿ ಒಟ್ಟಿನಲ್ಲಿ ತಮ್ಮ ಅಂಗಾಂಗಗಳು ಚೆನ್ನಾಗಿ ಕಾಣುವಂತೆ ಆ ಸ್ತ್ರೀಯರು ವಸ್ತ್ರದಿಂದ ಬಿಗಿದಿದ್ರು ಅನ್ನುವ ಮಾತನ್ನ ಕವಿ ಹೇಳ್ತಾ ಇದ್ದಾನೆ.

ಪ್ರಮೀಳೆಯ ಸ್ತ್ರೀ ಸೈನ್ಯ ನಿಧಾನವಾಗಿ ಮುಂದುವರೆದು ಬರ್ತಾ ಇದೆ. ಮೃದುವಾದ ತೋಳುಗಳಿಂದ ಕೂಡಿದ ಉಬ್ಬಿದ ಸ್ತನಗಳಿಂದ ಕೂಡಿರತಕ್ಕಂಥವರು ಆ ಯೌವನದ ಅಹಂಕಾರದಿಂದ, ಜೊತೆಗೆ ಎಲ್ಲರನ್ನ ಆಕರ್ಷಣೆ ಮಾಡತಕ್ಕಂತಹ ಅಂಗಾಂಗಗಳಿಂದ ಕೂಡಿದ್ದಾರೆ. ಚಿನ್ನದ ಆಭರಣಗಳಂತೂ ವರ್ಣರಂಜಿತವಾಗಿ ಹೊಳಿತಾ ಇದೆ. ಇನ್ನು ಅವರ ಕಣ್ಣುಗಳಂತೂ ದುಂಬಿಯಂತೆ ಕಪ್ಪಾದ ಆ ಕಣ್ಣುಗಳು, ಚಂಚಲವಾದ ಕಣ್ಣುಗಳು ಜನರನ್ನ ಮರುಳು ಮಾಡ್ತಾ ಇದೆಯಂತೆ. ಸಿಂಧೂರದ ತಿಲಕದಿಂದ ಅವರ ಹಣೆಗಳು ರಾರಾಜಿಸ್ತಾ ಇದೆ. ಮೃದುವಾಗಿ ಸದ್ದು ಮಾಡತಕ್ಕಂತಹ ಆಭರಣದಿಂದ ಕೂಡಿದ ವಸ್ತ್ರಗಳನ್ನು ಧರಿಸಿದ್ದಾರೆ. ಜೊತೆಯಲ್ಲಿ ತಮ್ಮ ಹುಬ್ಬಿನ ಕಟಾಕ್ಷವನ್ನ ಜನರಿಗೆ ಪ್ರದರ್ಶನವನ್ನ ಮಾಡ್ತಾ ಆ ಕನ್ನಿಯರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಯುದ್ಧಕ್ಕೆ ಬರ್ತಾ ಇದ್ದಾರೆ.

ಆ ಸೈನ್ಯದ ದೃಶ್ಯವನ್ನ ಏನಂತ ಹೇಳಲಿ, ಚಿಮ್ಮುವ ಕಣ್ಣುಗಳ ಕಾಂತಿಯಿಂದ ಕೂಡಿದೆಯರಂತೆ. ಸುಂದರವಾದಂತಹ ಜೋಡಿಯ ತೊಡೆಗಳನ್ನು ಹೊಂದಿದ ವಕ್ಷಸ್ಥಳವಂತೂ ಅತ್ಯಂತ ದುಂಡಾಗಿ ಆಕರ್ಷಣೀಯ.

ಆಗಿದೆ. ಅಂತಹ ಅಂಗಾಂಗಗಳಿಂದ ಕೂಡಿದಂತಹವರು ಹೆಚ್ಚಿನ ಚಪಲತೆಯನ್ನು ಹೊಂದಿದ್ದಾರಂತೆ ಪ್ರಣಯ ಕೇಳಿಯಲ್ಲಿ. ಅದರಲ್ಲೂ ಪುರುಷರನ್ನು ಗೆಲ್ಲತಕ್ಕಂತಹ ಆ ಶಕ್ತಿಯನ್ನ ಅವರು ಪಡೆದುಕೊಂಡಿದ್ರಂತೆ. ತಮ್ಮ ಮನಸ್ಸಿಗೆ ಬಂದ ಹಾಗೆ ಭೋಗ ಪಡತಕ್ಕಂತಹ ಆ ಕಾಮಿನಿಯರು ಈಗ ಅರ್ಜುನನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ಚಿನ್ನದ ರಥವನ್ನೇರಿ ಬರ್ತಾ ಇದ್ದಾರೆ. ಇಂತಹ ದೃಶ್ಯವನ್ನ ಎಲ್ಲ ಪರಿವಾರದವರು ಕೂಡ ಆ ಎಲ್ಲ ವೀರರು ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರಂತೆ.

ಚಂಚಲವಾದ ಕಣ್ಣುಗಳಿಂದ ಕೂಡಿದಂತಹ ಆ ವನಿತೆಯರು ತಮ್ಮ ಹೊಳೆಯುವ ಕಣ್ಣಿನ ಕಡೆನೋಟವನ್ನ, ಕುಡಿನೋಟವನ್ನ ಮಿಂಚಿನಂತೆ ಬೀರ್ತಾ ಇದ್ದಾರೆ ಆ ನೋಡುಗರ ಕಡೆಗೆ. ಅದು ಅವರಿಗೆ ಅತ್ಯಂತ ಆಶ್ಚರ್ಯವೂ ಆತಂಕದಿಂದ ಕೂಡಿರತಕ್ಕಂತಹ ದೃಶ್ಯ ಕೂಡ ಆಗಿದೆ. ಇನ್ನು ಕುದುರೆಗಳ ಆ ಕುರಪುಟದ ಧೂಳು ವಾತಾವರಣದಲ್ಲೆಲ್ಲ ತುಂಬಿಕೊಂಡ್ಬಿಟ್ಟಿದೆ. ಮೃದುವಾದ ತೋಳುಗಳಿಂದ ಹಿಡಿದಂತಹ ಆಯುಧಗಳ ಕಾಂತಿ ಎಲ್ಲೆಲ್ಲೂ ತಮ್ಮ ಬೆಳಕನ್ನು ಬೀರ್ತಾ ಇದೆಯಂತೆ. ಹೀಗೆ ನಾನಾ ರೀತಿಯ ಆಯುಧಗಳಿಂದ ಕೂಡಿ ಮನ್ಮಥನ ಬಿಲ್ಲಿನಂತೆ ಬಾಗಿದ್ದಂತಹ ಆ ಕನ್ಯೆಯರು ಆ ತಮ್ಮ ಸುಂದರವಾದಂತಹ ಹುಬ್ಬುಗಳ ಕಟಾಕ್ಷವನ್ನ ಜನರಿಗೆಲ್ಲ ತೋರಿಸ್ತಾ ಇದ್ದಾರಂತೆ. ಹೀಗೆ ಆ ಸ್ತ್ರೀ ಬಲವು ಬಂದು ಅರ್ಜುನನ ಸೈನ್ಯದ ಜೊತೆ ಯುದ್ಧವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ.

ಪ್ರಪಂಚದಲ್ಲೇ ಆಶ್ಚರ್ಯಕರವಾಗಿರತಕ್ಕಂತಹ ಒಂದು ಹೆಣ್ಣುಗಳ ಸೈನ್ಯ ಇದು. ಅರ್ಜುನನಿಗೆ ವಿಜಯನೆಂಬ ಅನ್ವರ್ಥನಾಮವೂ ಕೂಡ ಇದೆ. ಅಂತಹ ವಿಜಯನ ಮೇಲೆ ವಿಜಯ ಸಾಧಿಸಲಿಕ್ಕೆ ಈ ಪ್ರಮಿಳೆಯ ಸೈನ್ಯ ದಾಳಿ ಮಾಡ್ತಾ ಇದೆ. ಆನೆ, ಕುದುರೆ, ರಥ ಮತ್ತು ಕಾಲಾಳುಗಳು ಅನ್ನತಕ್ಕಂತಹ ಚತುರಂಗ ಬಲದ ಮೇಲೆ ಬಾಣಗಳ ಮಳೆ ಸುರಿಸ್ತಾ ಇದ್ದಾರಂತೆ. ಬಾಲ ಸೂರ್ಯನ ಬಿಂಬ ಮತ್ತು ಚಂದ್ರಮಂಡಲದ ಕಾಂತಿ, ಬಹುಶಃ ಇವೆರಡೂ ಒಟ್ಟಾಗಿ ಸೇರಿದರೆ ಹೇಗೆ ಕಾಂತಿಯಿಂದ ಕೂಡುತ್ತೋ ಅಂತಹ ಚಿನ್ನದ ರಥದ ಮೇಲೆ ಆ ರಾಣಿಯಾದಂತಹ ಪ್ರಮೀಳೆ ಕಾಣಿಸ್ಕೊಳ್ತಾ ಇದ್ದಾಳೆ. ಅವಳ ಮುಖದ ಕಾಂತಿ ಕೂಡ ಹೊಳಿತಾ ಇದ್ದಂತೆ. ಹೀಗೆ ಆ ಯುದ್ಧದ ಸೈನ್ಯದ ಮಧ್ಯದಲ್ಲಿ ಆ ಪ್ರಮೀಳೆ ಕಂಡುಬಂದಿದ್ದಾಳೆ.

ಪ್ರಮೀಳೆ ತುಂಬ ಸುಂದರಳಾದಂತಹ ಕನ್ಯೆ, ಜೊತೆ ಜೊತೆಯಲ್ಲಿ ವಿಷಕನ್ಯೆ ಕೂಡ. ಅಂತಹ ರಾಣಿಯಾದ ಪ್ರಮೀಳೆ ಸ್ವರ್ಣ ಖಚಿತ ರಚದಲ್ಲಿ ಬರ್ತಾ ಇದ್ದಾಳೆ. ಸೈನ್ಯದ ಮಧ್ಯೆ ಬಂದು ನಿಂತು ನೋಡುವಾಗ ಆ ಅರ್ಜುನನ ರಥದ ಮೇಲೆ ಶ್ರೇಷ್ಠ ಹನುಮಂತನ ಧ್ವಜ ಆ ಲಾಂಛನದಲ್ಲಿ ಇದೆ. ಮೊದಲೇ ಕಿರೀಟಿನತಕ್ಕಂತಹ ಅಭಿದಾನದಿಂದ ಶೋಭಿಸ್ತಾ ಇರತಕ್ಕಂತಹ ಅರ್ಜುನನ ಕಂಡು ನಗ್ತಾ ನಗ್ತಾ ಮಾತಾಡಿಸ್ತಾ ಇದ್ದಾಳಂತೆ. ಓಹೋ, ನೀನೇನಪ್ಪ ಅರ್ಜುನ ಅಂದ್ರೆ, ನಾನು ನಿನ್ನ ಕುದುರೆಯನ್ನು ಕಟ್ಟಿ ಹಾಕಿದ್ದೇನೆ, ಕುದುರೆ ಬಿಡಿಸಲು ಏನು ಯೋಚನೆ ಮಾಡ್ತಾ ಇದ್ದಿ? ನನ್ನ ಶಸ್ತ್ರಾಸ್ತ್ರ ಪರಾಕ್ರಮವನ್ನ ನೋಡು ಅಂತ ಹೇಳಿ ಬಿಲ್ಲನ್ನ ಠೇಂಕಾರ ಮಾಡ್ತಾ ಇದ್ದಾಳೆ ಆ ಪ್ರಮೀಳೆ.

ಅರ್ಜುನ ಮೊದಲೇ ವೀರರ ಜೊತೆ ಕಾದಾಡಿದಂತಹ ಪರಾಕ್ರಮಿ, ಈಗ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ನಾರಿಯ ಜೊತೆ ನಿಂತು ಬಾಣ ಪ್ರಯೋಗ ಮಾಡುವಂತಹ ಸ್ಥಿತಿ ಬಂದ್ಬಿಡ್ತಲ್ಲ ಅನ್ನುವ ಒಂದು ದ್ವಂದ್ವ ಸ್ಥಿತಿಯಲ್ಲಿ ಆತ ಇದ್ದಾನೆ. ಮನ್ಮಥನ ವೈರಿಯಾಗಿರ್ತಕ್ಕಂತಹ ಶಿವನ ಜೊತೆಯಲ್ಲಿ ಹೋರಾಡಿ ಶಿವಧನುಸ್ಸನ್ನು ಪಡೆದುಕೊಂಡಂತಹ ಮಹಾವೀರ ಈಗ ಇಂತಹ ಒಬ್ಬ ಹೆಣ್ಣಿನ ಮೇಲೆ ಬಾಣವನ್ನು ಬಿಡಲಿಕ್ಕೆ ಹೇಗೆ ಪ್ರಯೋಗ ಮಾಡಲಿ ಅನ್ನುವ ಯೋಚನೆ ಕಷ್ಟ ಅರ್ಜುನನ್ನ ಕಾಡ್ತಾ ಇದೆ. ಶಿವ ಶಿವ, ಮೃದು ಮಂಚದ ಮೇಲೆ ಕಾಮಕೇಳಿಯಲ್ಲಿನ ಯುದ್ಧಕ್ಕೆ ತಕ್ಕ ಚಮತ್ಕಾರವನ್ನು ತೋರಿಸ್ತಕ್ಕಂತಹ ಹೆಣ್ಣು ಇವಳು. ಆ ಪ್ರತಾಪವನ್ನ ಯುದ್ಧಭೂಮಿಯಲ್ಲಿ ತೋರಿಸಿದರೆ ನೀರಸ ಅನಿಸ್ಬಿಡುತ್ತಲ್ಲ ಅಂತ ಅರ್ಜುನ ಹೇಳುವಾಗ ಪ್ರಮೀಳೆ ಅರ್ಜುನಿಗೆ ಹೇಳ್ತಾ ಇದ್ದಾಳೆ,

ಅರ್ಜುನನ ಇಂತಹ ಹಾಸ್ಯದ ಮಾತುಗಳಿಗೆ ಆಕೆ ಹೇಳ್ತಾಳಂತೆ, ಅಯ್ಯೋ ಪಾರ್ಥ, ಈಗಲೂ ನಿನಗೆ ಒಂದು ಅವಕಾಶವನ್ನು ಕೊಡ್ತೇನೆ. ನೀನು ಈಗಲೇ ನನ್ನನ್ನು ವಿವಾಹವಾಗಿಬಿಟ್ರೆ ಅಪರಿಮಿತವಾಗಿರ್ತಕ್ಕಂತಹ ಸುಖದ ಆ ಯುದ್ಧವನ್ನು, ಅಂದರೆ ರತಿಕ್ರೀಡೆಯ ನಾನಾ ತಂತ್ರಗಳ ಕಲೆಯನ್ನು ನಾನು ನಿನಗೆ ತೋರಿಸ್ತೇನೆ. ಹಾಗಿಲ್ಲ ಅಂದರೆ ನಿನ್ನ ಅಶ್ವವನ್ನು ನಾನು ಎಂದಿಗೂ ಬಿಡುವುದಿಲ್ಲ. ಧೈರ್ಯದಿಂದ ಹೋರಾಡುವ ಇಚ್ಛೆ ಇದ್ರೆ ನನ್ನ ಎದುರು ನಿಂತು ನೋಡು ಅಂತ ಹೇಳಿ ಪ್ರಮೀಳೆ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದಾಳೆ. ಅವನು ಅದನ್ನು ಸಹಿಸಿಕೊಳ್ತಾನೆ. ಮತ್ತೆ ಮೃದುವಾಗಿ ನಗ್ತಾ ಪ್ರಮೀಳೆಗೆ ಹೇಳ್ತಾನೆ,

ಕೇವಲ ಇಂದ್ರಿಯಗಳ ಸುಖಕ್ಕೋಸ್ಕರ ಸ್ತ್ರೀ ಸಹವಾಸಕ್ಕೆ ನಾನು ಸ್ವಾಧೀನನಾಗುವುದಿಲ್ಲ, ಆಗ ಕೇವಲ ವಿಷಯೋಗವೇ ಆಗಿ ಬರುತ್ತೆ. ಹಾಗಾಗಿ ನಿನ್ನಂತಹ ವಿಷಕನ್ಯರನ್ನ ಕೂಡಿ ಬಾಳತಕ್ಕಂತಹ ಪುರುಷರಿದ್ದಾರಾ? ಇರಲಿ, ಈಗ ವಿರೋಚಿತವಾದ ಮಾತನಾಡತಕ್ಕಂತಹದ್ದು ನಿನಗೆ ತಕ್ಕದಾಗಿಲ್ಲ. ನಿನ್ನ ಈ ಕೆಟ್ಟ ಹಠವನ್ನು ಬಿಟ್ಟುಬಿಡು, ಒಳ್ಳೆಯ ಮಾತಿನಲ್ಲಿ ಕುದುರೆಯನ್ನ ಬಿಟ್ಟುಕೊಟ್ಟುಬಿಡು. ಯಾಕೆಂದ್ರೆ ನನಗೆ ಸ್ತ್ರೀ ಹತ್ಯೆಯನ್ನು ಮಾಡತಕ್ಕಂತಹ ಆ ದೋಷದ ಪಾಪ ನನಗೆ ಬೇಡಿಲ್ಲ. ನನಗೆ ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ. ನಿನ್ನನ್ನು ಕೊಂದುಬಿಟ್ಟು ಕುದುರೆ ಬಿಡಿಸ್ಕೊಳ್ಳಿಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಪ್ರಮೀಳೆ, ಅನ್ನೋ ಮಾತನ್ನು ಹೇಳ್ತಾ ಇದ್ದಾನೆ.

ಏ ಪಾರ್ಥ, ಹರಿತವಾದ ಬಾಣವನ್ನು ಪ್ರಯೋಗ ಮಾಡಿ ಈ ಕ್ಷಣವೇ ನಿನ್ನ ಕೊಲ್ಲಬಲ್ಲೆ, ಅಷ್ಟು ಶಕ್ತಿ ನನಗಿದೆ. ಆದರೆ ಪ್ರೀತಿಯಿಂದ ನಾನು ನಿನಗೋಗಿ ಆಸೆಪಟ್ಟು ಬಂದಿದ್ದೇನೆ. ನಿನ್ನ ಜೊತೆ ಕೂಡತಕ್ಕಂತಹ ಬಯಕೆಯ ಸುಖವನ್ನ ನಾನು ನಿನಗೆ ನೀಡ್ತಾ ಇದ್ದೇನೆ. ಸುರತದ ನಂತರವೂ ಕೂಡ ನಿನಗೆ ಸಾವಂತೂ ತಪ್ಪಲ್ಲ, ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ ನಿನಗೆ. ಆದ್ರಿಂದ ಒಂದು ಕೆಲಸ ಮಾಡಪ್ಪ, ನೀನೇ ಪ್ರೀತಿಯಿಂದ ನನ್ನನ್ನು ರಮಿಸಿಬಿಟ್ಟು ಸುಖವನ್ನು ಪಡೆದುಕೋ. ಮತ್ತೆ ನಿನಗೆ ಯುದ್ಧವೇ ಬೇಕಾದ್ರೆ ನಿನ್ನ ಪೌರುಷವನ್ನು ತೋರಿಸು ಅನ್ನುವ ಮಾತುಗಳನ್ನು ಹೇಳ್ತಾ ಆ ಪ್ರಮೀಳೆ ಪಾರ್ಥನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳಂತೆ.

ತ್ರೇತಾಯುಗದಲ್ಲಿ ಶೂರ್ಪನಖಿ ಆಸೆಪಟ್ಟು ಲಕ್ಷ್ಮಣನ ಹಿಂದೆ ಬಂದಿದ್ದಾಗ ಅವಳನ್ನು ಭಂಗಗೊಳಿಸಿದ ಹಾಗೇನೆ ಪ್ರಮೀಳೆಯನ್ನು ಕೂಡ ನೋಯಿಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನವನ್ನು ಅರ್ಜುನ ತೆಗೆದುಕೊಂಡಿದ್ದಾನೆ. ತನ್ನ ಗಾಂಡೀವನ್ನು ಹೂಡಿ ಸಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆದರೆ ಆಕೆ ಅದನ್ನು ತುಂಡು ಮಾಡಿ ಅರ್ಜುನನ ಬಿಲ್ಲಿನ ಹಗ್ಗವನ್ನೇ ಕತ್ತರಿಸಿದ್ದಾಳೆ. ಆಗ ಇಂದ್ರನ ಮಗನಾದಂಥ ಅರ್ಜುನ ಮತ್ತೊಂದು ಹಗ್ಗವನ್ನು ಕಟ್ಟಿ ಶರಸಂಧಾನವನ್ನು ಮಾಡಲಿಕ್ಕೆ ಹೊರಟನಾದಾಗ ಅತ್ಯಂತ ಶ್ರೇಷ್ಠವಾದ ಬಾಣವನ್ನು ಮಂತ್ರಸಹಿತವಾಗಿ ಹೂಡಿ ಪ್ರಮೀಳೆಯ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧನಾಗಿಬಿಟ್ಟಿದ್ದಾನೆ.

0: ಪರಮವೀರನಾದ ಅರ್ಜುನ ಇನ್ನೇನು ಬಾಣವನ್ನ ಪ್ರಯೋಗಿಸಬೇಕು, ಅಷ್ಟರಲ್ಲಿ ಅಶರೀರವಾಣಿ ಒಂದು ಮೊಳಗ್ತಾ ಇದೆ. ಅದು ಎಲ್ಲರಿಗೂ ಕೇಳಿಸುವ ಹಾಗೆ ತನ್ನ ಧ್ವನಿಯನ್ನ ಹೇಳ್ತಾ ಇದೆಯಂತೆ. ಹೇ ಪಾರ್ಥ, ಹೆಂಗಸನ್ನ ಕೊಲ್ಲಲಿಕ್ಕೆ ಹಿಂಜರಿದೆ, ಮಹಾ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆಯಲ್ಲಪ್ಪ. ಇಂತಹ ಅಸ್ತ್ರಗಳಿಂದ ಆಕೆಯನ್ನ ಹಿಮ್ಮೆಟ್ಟಿಸತಕ್ಕಂತಹದ್ದು ಅಸಾಧ್ಯ. ಸ್ವಲ್ಪ ಯೋಚನೆ ಮಾಡು. ನಿನ್ನ ಮನದ ಒಳಭಾಗದಲ್ಲಿ ಇರಬಹುದಾಗಿರ್ತಕ್ಕಂತಹ ಅಹಂಕಾರವನ್ನ ಸ್ವಲ್ಪ ಬಿಟ್ಟು ಹೊರಗೆ ಬಾ. ಈಕೆಯನ್ನ ವಿವಾಹವನ್ನು ಮಾಡ್ಕೊಂಡ್ಬಿಡು. ಇವಳೇನಾದರೂ ನಿನ್ನ ಪತ್ನಿಯಾದರೆ ಮುಂದೆ ನಿನಗೆ ಒಳ್ಳೆಯದೇ ಆಗತ್ತೆ ಅನ್ನುವ ಆ ಧ್ವನಿಯನ್ನ ಕೇಳಿದಾಗ ಅರ್ಜುನ ಸ್ವಲ್ಪ ಕಾಲ ನಿಂತು ಯೋಚಿಸ್ತಾ ಇದ್ದಾನಂತೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 16ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ದೆಹಲಿಯಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬಂದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ದೆಹಲಿ ಭೇಟಿಯಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ್ರಪತಿ ಭವನದಲ್ಲಿಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದರು. ಸೌಜನ್ಯದ ಈ ಭೇಟಿ ಸಂದರ್ಭದಲ್ಲಿ ಸಮಾಲೋಚನೆ ನಡೆಸಿದರು. ಮುಖ್ಯಮಂತ್ರಿಯವರು ಉಪರಾಷ್ಟ್ರಪತಿ ಭವನಕ್ಕೆ ತೆರಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿ ಹಾರ್ದಿಕ ಮಾತುಕತೆ ನಡೆಸಿದರು. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕುರಿತಂತೆ ರಾಜ್ಯಾದ್ಯಂತ ವಿವಿಧ ಕಾರ್ಯಕ್ರಮ ನಡೆದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪ್ರತಿಯೊಂದು ಮಗುವಿಗೂ ಕಲಿಕೆಯ ಅವಕಾಶ ದೊರೆಯಬೇಕು, ಮಕ್ಕಳು ಆಟವಾಡುತ್ತಾ ಸುರಕ್ಷಿತ ಹಾಗೂ ಪೋಷಣಾಯುಕ್ತ ಪರಿಸರದಲ್ಲಿ ಬೆಳೆಯಬೇಕು ಎಂಬುದನ್ನು ಈ ದಿನ ನಮಗೆ ನೆನಪಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸ್ವಸಾಮರ್ಥ್ಯವನ್ನು ಅರಿತುಕೊಳ್ಳುವಂತಹ ಶಿಕ್ಷಣದ ಲಭ್ಯತೆ, ಸಾಮಾಜಿಕ ಭದ್ರತೆ ಹಾಗೂ ಸಮಾನ ಅವಕಾಶಗಳ ಮೂಲಕ ಸೂಕ್ತ ಪರಿಸರ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ. ಪ್ರತಿ ಮಗು ತನ್ನ ಬಾಲ್ಯವನ್ನು ಆನಂದಿಸುವಂತೆ ಖಾತರಿಪಡಿಸಲು ಎಲ್ಲರೂ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ಬಾಲಕಾರ್ಮಿಕ ಪದ್ಧತಿ ಹೋಗಲಾಡಿಸುವ ಕುರಿತು ಬಳ್ಳಾರಿ ನಗರದಲ್ಲಿಂದು ಜಿಲ್ಲಾಡಳಿತ ಕಾರ್ಮಿಕ ಇಲಾಖೆಯಿಂದ ಜಾಗೃತಿ ಮೂಡಿಸುವ ಜಾಥಾ ನಡೆಯಿತು. ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗಪ್ರಭು ಚಾಲನೆಗೆ ಜಾಥಾಗೆ ನೀಡಿ, ಹೆಣ್ಣಾಗಿರಲಿ ಗಂಡಾಗಿರಲಿ ಪ್ರತಿಯೊಬ್ಬ ಮಗು ವಿದ್ಯಾಭ್ಯಾಸ ಪಡೆಯುವ ಹಕ್ಕು ಹೊಂದಿದೆ, ಅದನ್ನು ಮೊಟಕುಗೊಳಿಸಬಾರದು ಎಂದರು.
1: ಪ್ರತಿಯೊಬ್ಬ ಮಗು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಅದಕ್ಕೆ ಒಂದು ವಿದ್ಯಾಭ್ಯಾಸ, ಮೂಲಭೂತ ವಿದ್ಯಾಭ್ಯಾಸವನ್ನು ಹೊಂದುವ ಫಂಡಮೆಂಟಲ್ ರೈಟ್ ಅಂತ ಏನಿದೆ ಅದಿದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಮೊಟಕುಗೊಳಿಸಬಾರದು. ಈ ಬಗ್ಗೆ ಸರ್ಕಾರದಿಂದ ಅನೇಕ ಯೋಜನೆಗಳಿದೆ, ಆ ಯೋಜನೆಗಳ ಅಡಿಯಲ್ಲಿ ಆ ಮಗುವಿಗೆ ಒಂದು ಮೂಲಭೂತ ವಿದ್ಯಾಭ್ಯಾಸವನ್ನು ಒದಗಿಸುವಲ್ಲಿ ನಾವು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಮತ್ತು ಈಗ ಬಾಲಕಾರ್ಮಿಕರದ್ದು ಒಂದು ಇದೆಲ್ಲ ಕಡಿಮೆ ಆಗಿದೆ, ಆದರೂ ಎಲ್ಲೋ ಒಂದು ಕಡೆ ಮೂಲೆಗಳಲ್ಲಿ ಕಾಣ್ದಾಗೆ ಕದ್ದಾಗೆ ನಡೆದು ನಡೀತಾ ಇರ್ತದೆ, ಅಂಥವನ್ನು ಸಹ ಹುಡುಕಿ ಆ ಬಾಲಕರನ್ನು ಬಾಧ್ಯತೆಯಿದೆ ಆ ಪದ್ಧತಿಯಿಂದ, ಅದು ನಮ್ಮ ಉದ್ದೇಶ ಆಗಬೇಕು.
0: ಬಾಲಕಾರ್ಮಿಕ ಯೋಜನೆಗಳ ನಿರ್ದೇಶಕ ಮೌನೇಶ್, ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 865 ಕಡೆ ತಪಾಸಣೆ ಮಾಡಿ ದುಡಿಸಿಕೊಳ್ಳುತ್ತಿದ್ದ 18 ವರ್ಷದೊಳಗಿನ 58 ಮಕ್ಕಳನ್ನು ರಕ್ಷಿಸಲಾಗಿದೆ. ಅವರನ್ನು ಮುಖ್ಯವಾಹಿನಿಗೆ ತರಲು ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಗೆ ಒಪ್ಪಿಸಿದೆ. ಸಮಿತಿಯು ಮಕ್ಕಳನ್ನು ದುಡಿಸಿಕೊಂಡು ಮಾಲೀಕರಿಂದ 20,000 ರೂಪಾಯಿ ದಂಡ ಮತ್ತು ಸರ್ಕಾರದ 15,000 ರೂಪಾಯಿ ಸೇರಿಸಿ ಜಿಲ್ಲಾಧಿಕಾರಿ ಮತ್ತು 31 ಮಕ್ಕಳ ಹೆಸರಲ್ಲಿ ಇಡುಗುಂಟು ಇಟ್ಟಿದೆ.

0: ಅದನ್ನು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರ ಶಿಕ್ಷಣದ ಅನುಕೂಲಕ್ಕೆ ಅವರ ಪಾಲಕ ಪೋಷಕರಿಗೆ ನೀಡಲಿದೆ ಎಂದರು. ಶಾಲಾ ಮಕ್ಕಳು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು, ಅಧಿಕಾರಿಗಳಿಂದ ಕೂಡಿದ ಜಾಥಾದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ದುಡಿಮೆಯಿಂದ ಮುಕ್ತಿಗೊಳಿಸಿ ಎನ್ನುವ ಬರಹಗಳ ಪ್ಲಕಾರ್ಡ್ ಹಿಡಿದು ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಜಿಲ್ಲಾ ಬಾಲಕಾರ್ಮಿಕ ಯೋಜನಾ ಇಲಾಖೆ ಸಹಯೋಗದಲ್ಲಿ ದೊಡ್ಡಬಳ್ಳಾಪುರದ ಬಾಶೆಟ್ಟೆಹಳ್ಳಿಯಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಶೈಲ ಭೀಮಸೇನಾ ಬಾಗಡಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನು ದುಡಿಮೆಗೆ ಕಳುಹಿಸದೆ ಉತ್ತಮ ಶಿಕ್ಷಣ ಪಡೆಯಲು ಕಳುಹಿಸಬೇಕು. ಕಾರ್ಖಾನೆಗಳನ್ನು ಬಾಲಕಾರ್ಮಿಕರನ್ನು ನೇಮಿಸಿಕೊಂಡಿಲ್ಲ ಎಂದು ಕಡ್ಡಾಯವಾಗಿ ಫಲಕ ಹಾಕಿ ಕಾರ್ಮಿಕ ಕಾನೂನುಗಳನ್ನು ಪಾಲಿಸಬೇಕಾಗಿದೆ ಎಂದು ತಿಳಿಸಿದರು. ಮಂಡ್ಯ ನಗರದ ಗಾಂಧಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಂಜುಳಾ ಇಟ್ಟಿ ಮಾತನಾಡಿ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯವನ್ನು ಒದಗಿಸುವುದು ಸಮಾಜದ ಕರ್ತವ್ಯವಾಗಿದೆ ಎಂದರು. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗೋಡೆ ಬರಹ, ಆಟೋ ಪ್ರಚಾರ ಹಾಗೂ ಜಾಥಾಗಳ ಮೂಲಕ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹಾವೇರಿಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಥಾಕ್ಕೆ ಜಿಲ್ಲಾ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಆಗಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ ದೇವೇಂದ್ರಪ್ಪ ಎನ್ ಜಾಥಾಕ್ಕೆ ಚಾಲನೆ ನೀಡಿದರು. ಬಾಲಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ಪ್ರತಿಯೊಂದು ಮಗುವು ಶಿಕ್ಷಣದಿಂದ ವಂಚಿತವಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಿಲ್ಲಾಡಳಿತ, ಜಿಲ್ಲಾ ಕಾನೂನುಗಳ ಸೇವೆಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ದಾವಣಗೆರೆಯಲ್ಲಿಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಎಸ್ಪಿಎಸ್ ನಗರದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಜಾಗೃತಿ ಜಾಥಾಕ್ಕೆ ಪ್ರಧಾನ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ವೇಲಾ ಡಿಕೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ನರಶಸ್ತ್ರ ಚಿಕಿತ್ಸೆಗೆ ಅನುಕೂಲವಾಗುವ ಅತ್ಯಾಧುನಿಕ ರೋಬೋಟ್ ಒಂದನ್ನು ಅಭಿವೃದ್ಧಿಪಡಿಸಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 3 ವರ್ಷಗಳ ಅವಧಿಯಲ್ಲಿ ಸುಮಾರು 3.66 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಯಿಂದಾಗಿ ಮಾಹಿತಿ ತಂತ್ರಜ್ಞಾನ, ಅಂತಾರಾಷ್ಟೀಯ ಸಂಸ್ಥೆ ಬೆಂಗಳೂರು ಹಾಗೂ ರಾಷ್ಟೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ಸಹಯೋಗದಲ್ಲಿ ದೇಶೀಯವಾಗಿ ಈ ಯೋಜನೆ ಜಾರಿಗೆ ಬರಲಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಾರ್ವಜನಿಕರಲ್ಲಿ ಕಸದ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶಿವಮೊಗ್ಗ ಕೇಂದ್ರ ಕಾರಾಗೃಹದ 6 ಜನ ಸಜಾ ಬಂದಿಗಳು ಸ್ವಚ್ಛತಾ ಜಾಗೃತಿ ಗೀತೆಗಳ ಗಾಯನದ ಧ್ವನಿ ಮುದ್ರಿಕೆ ಸಿದ್ಧಪಡಿಸಿದ್ದಾರೆ. ಈ ಹಾಡುಗಳು ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರಗೊಳ್ಳುತ್ತಿದೆ. ಬಂದಿಗಳ ಮನಃ ಪರಿವರ್ತನ ಮತ್ತು ಸುಧಾರಣಾ ಕಾರ್ಯಕ್ರಮಗಳಲ್ಲಿ ಈ ರೀತಿಯ ವಿಭಿನ್ನ ಹಾಗೂ ವಿನೂತನ ಕಾರ್ಯಕ್ರಮ ರಾಜ್ಯದಲ್ಲೇ ಪ್ರಪ್ರಥಮವಾಗಿದೆ ಎಂದು ಕಾರಾಗೃಹ ಮುಖ್ಯ ಅಧೀಕ್ಷಕರು ತಿಳಿಸಿದ್ದಾರೆ. 6 ಸ್ವಚ್ಛತಾ ಜಾಗೃತಿ ಗೀತೆಗಳ ಮೂಲಕ ಹಸಿ ಕಸ ಮತ್ತು ಒಣಕಸ ಬೇರ್ಪಡಿಸುವಿಕೆ, ಕಸದಿಂದ ರಸ ಮಾದರಿಯಲ್ಲಿ ಕಾಂಪೋಸ್ಟ್ ಗೊಬ್ಬರ ತಯಾರಿಕೆ, ಬಯೋಗ್ಯಾಸ್ ಉತ್ಪಾದನಾ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಸಂಪಾದಿಸುವುದು, ಆರೋಗ್ಯ ರಕ್ಷಣೆ ಮತ್ತು ಪರಿಸರ ನೈರ್ಮಲ್ಯದ ಅರಿವು ಮೂಡಿಸುವುದು ಸೇರಿದಂತೆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಸ್ವಚ್ಛತೆಯೇ ಮೂಲ ತಳಹದಿ ಎಂಬ ಸಂದೇಶವನ್ನು ಅಳವಡಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ PMFME ಕಳೆದ 2020 ಜಾರಿಯಲ್ಲಿದೆ. ಕೇಂದ್ರ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ನಡೆಸುತ್ತಿರುವ ಈ ಯೋಜನೆ ಸಣ್ಣ ಆಹಾರ ವ್ಯಾಪಾರ ಮಾಡುತ್ತಿರುವ ಅಕ್ಕಿ ಗಿರಣಿ, ಮಸಾಲೆ ಪುಡಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ಮಾಡುವವರಿಗೆ ಸಹಾಯ ಮಾಡುವುದರ ಮೂಲಕ ಅಸಂಘಟಿತದಿಂದ ಔಪಚಾರಿಕ ವ್ಯವಹಾರಕ್ಕೆ ತರುವ ಉದ್ದೇಶವನ್ನು ಹೊಂದಿದೆ. ಈ ಯೋಜನೆ ಕುರಿತು ವಿಜಯಪುರ ಜಿಲ್ಲೆ ಜಂಟಿ ಕೃಷಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ಆಕಾಶ

0: ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 469 ಕಿರು ಉದ್ದಿಮೆಗಳನ್ನು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದೊಂದು ಅತ್ಯಂತ ಉತ್ತಮ ಯೋಜನೆ ಎಂದರೆ ತಪ್ಪಾಗಲಾರದು ಎಂದು ಪಾಟೀಲ್ ಅವರು ತಿಳಿಸಿದ್ದಾರೆ.
1: ನಿಜವಾಗಿಯೂ ರೈತರಿಗೆ ಇದೊಂದು ಅತ್ಯುತ್ತಮ ಯೋಜನೆ ಅಂದರೆ ತಪ್ಪಾಗಲಾರದು. ಏಕೆ ಅಂದರೆ ರೈತರು ತಾವು ಬೆಳೆದಂತ ಬೆಳೆ ಅದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರುವ ಜೊತೆಗೆ ಒಂದು 10% 15% ಅದನ್ನು ಮೌಲ್ಯವರ್ಧನೆ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡಿ ಮಾರಿದ್ದೇ ಆದರೆ ಅವರಿಗೆ ನಿಜವಾಗಿಯೂ ಆದಾಯ ಪ್ರಮಾಣ ಜಾಸ್ತಿಯಾಗುವ ಒಂದು ಯೋಜನೆ ಈ ಇದರ ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಉದ್ಯೋಗ ಸೃಜನೆ ಆಗುವಂತಹ ಈ ಒಂದು ಮಹತ್ವವಾದ ಯೋಜನೆಗೆ ಕೇಂದ್ರ ಸರ್ಕಾರ ವಿಶೇಷ ಒತ್ತುವನ್ನು ಕೊಟ್ಟು ಅದು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಈ ಒಂದು ನಮ್ಮ ಜಿಲ್ಲೆಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ.
0: ಪ್ರಕೃತಿ ವಿಕೋಪದಿಂದ ಜಾನುವಾರುಗಳನ್ನು ಕಳೆದುಕೊಂಡು ರೈತರಿಗೆ ಸರ್ಕಾರದಿಂದ ನೀಡಲಾಗುತ್ತಿರುವ ಪರಿಹಾರ ಮೊತ್ತವನ್ನು ಅಗತ್ಯ ಕಾರ್ಯಗಳಿಗೆ ಬಳಸಿಕೊಂಡು ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿಕೊಳ್ಳಬೇಕು ಎಂದು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರು ಸಲಹೆ ನೀಡಿದರು. ಯಾದಗಿರಿ ನಗರದಲ್ಲಿನ ಶಾಸಕರ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ಪರಿಹಾರ ಯೋಜನೆಯಡಿ ಸಂತ್ರಸ್ತ ರೈತರಿಗೆ ಪರಿಹಾರ ಧನದ ಚೆಕ್ಗಳನ್ನು ವಿತರಿಸಿ ಮಾತನಾಡಿದ ಅವರು, ರೈತರು ಎದುರಿಸುತ್ತಿರುವ ಆರ್ಥಿಕ ಸಂಕಷ್ಟದ ಸಂದರ್ಭದಲ್ಲಿ ಸರ್ಕಾರದ ನೆರವು ಮಹತ್ವವಾಗಿದ್ದು ಅದನ್ನು ವ್ಯರ್ಥ ವೆಚ್ಚಗಳಿಗೆ ಬಳಸದೆ ಕುಟುಂಬದ ಅವಶ್ಯಕತೆಗಳನ್ನು ಮಕ್ಕಳ ಶಿಕ್ಷಣ ಹಾಗೂ ಜೀವನೋಪಾಯದ ಅಭಿವೃದ್ಧಿಗೆ ವಿನಿಯೋಗಿಸಬೇಕು ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯಲ್ಲಿಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಸಂದರ್ಭದಲ್ಲಿಂದು ರಾಜ್ಯದ ವಿವಿಧೆಡೆ ಜನಜಾಗೃತಿ ಕಾರ್ಯಕ್ರಮ. ನಿಮ್ಹಾನ್ ಸಹಯೋಗದಲ್ಲಿ ನರ ಶಸ್ತ್ರಚಿಕಿತ್ಸೆಗಾಗಿ ಆಧುನಿಕ ರೋಬೋಟ್ ಅಭಿವೃದ್ಧಿ, ಸಚಿವ ಪ್ರಿಯಾಂಕ್ ಖರ್ಗೆ. ಶಿವಮೊಗ್ಗ ಕಾರಾಗೃಹದ ಸಜಾಬದ್ದಿಗಳಿಂದ ಸ್ವಚ್ಛತಾ ಗೀತೆ, ಪಾಲಿಕೆಯ ಕಸ ತುಂಬುವ ವಾಹನಗಳಲ್ಲಿ ಬಿತ್ತರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಈ ಬೋಯರ್ ಯುದ್ಧ ಶುರುವಾಯಿತು. ಅಯುದ್ಧ ಕೆಲಸದಲ್ಲಿ ಗಾಂಧೀಜಿ ಭಾಗವಹಿಸಿದರು. ಆ ಯುದ್ಧದ ಕೆಲಸದಿಂದ ಬಿಡುಗಡೆ ಆದಮೇಲೆ ಈ ನನ್ನ ಕೆಲಸ ಇರೋ ದಕ್ಷಿಣ ಆಫ್ರಿಕಾದಲ್ಲೆಲ್ಲ ಭಾರತದಲ್ಲಿ ಅಂತ ಅನಿಸೋಕೆ ಶುರುವಾಯಿತು. ಭಾರತದಲ್ಲಿದ್ದಂಥ ಮಿತ್ರರು ಕೂಡ ಹಿಂದೆ ಬರಬೇಕು ಅಂತ ಒತ್ತಾಯ ಮಾಡ್ತಾಯಿದ್ರು. ಭಾರತದಲ್ಲಿ ಕೆಲಸ ಇದೆ ಬಾ ಅಂತ ಹೇಳ್ತಾಯಿದ್ರು. ಹೇಗಿದ್ದರು ಆಫ್ರಿಕಾ ಕೆಲಸ ನೋಡ್ಕೊಳ್ಳೋ ಖಾನ್ ಮತ್ತು ಮನ್ಸುಖ್ ಲಾಲ್ ನಾಜರ್ ಇದ್ದರು. ಆದ್ದರಿಂದ ಸಹೋದ್ಯೋಗಿಗಳಿಗೆ ಹೇಳಿ ನಾನು ಬಿಟ್ಕೊಡಿ ಅಂತ ಕೇಳ್ಕೊಂಡ್ರು. ಬಹಳ ಕೇಳ್ಕೊಂಡ ಮೇಲೆ ಪ್ರಾರ್ಥನೆಯ ರೂಪಿ ಒಂದು ಶರತ್ತಿಗೆ ಒಪ್ಕೊಂಡ್ರಂತೆ. ಏನು ಅಂದರೆ, ಭಾರತಕ್ಕೆ ಪ್ರಯಾಣ ಮಾಡಿದ ಒಂದು ವರ್ಷದೊಳಗೆ ಆಫ್ರಿಕಾದ ಭಾರತೀಯರಿಗೆ ಅವಶ್ಯಕತೆ ಉಂಟಾದರೆ ಮತ್ತೆ ಆಫ್ರಿಕಾಕ್ಕೆ ವಾಪಸ್ ಬರಬೇಕು ಅಂತ. ಕಠಿಣ ಷರತ್ತು. ಆದರೆ ಏನು ಮಾಡೋದು, ಭಾರತೀಯರ ಬಗ್ಗೆ ಪ್ರೀತಿ ಇತ್ತಲ್ಲ, ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಆಗ ನೇಟಾಲ್ ಭಾರತೀಯರು ಇವರು ಅತ್ಯಂತ ಪ್ರೇಮಾಮೃತದಲ್ಲಿ ಸ್ನಾನ ಮಾಡಿಸ್ಬಿಟ್ರು. ಎಲ್ಲಿ ಹೋದರೂ ಬೀಳ್ಕೊಡೆ ಸಮಾರಂಭಗಳು, ಅಭಿನಂದನಾ ಪತ್ರಗಳು ಕೊಟ್ಟರು. ಭಾರತಕ್ಕೆ ಹೋಗ್ತಾರಲ್ಲ ವಾಪಸ್. ಇನ್ನು ಹಿಂದಕ್ಕೆ 1899 ಭಾರತಕ್ಕೆ ಬಂದಾಗಲೂ ಕೂಡ ಉಡುಗೊರೆಗಳನ್ನು ಕೊಟ್ಟಿದ್ರು. ಆದರೆ ಈ ಸಲದ ಉಡುಗೊರೆಗಳು ಬಹಳ ವೈಭವಪೂರ್ಣವಾಗಿದ್ದವು. ಚಿನ್ನ ಬೆಳ್ಳಿ ವಸ್ತುಗಳಂತೂ ಇದ್ದೇ ಇದ್ದವು. ಇದ್ರ ಜೊತೆಗೆ ವಜ್ರದ ಪದಾರ್ಥಗಳು ಇದ್ದವು ಅಂತ ಗಾಂಧೀಜಿ ವಿಚಾರ ಮಾಡಿದರು. ಈ ಉಡುಗೊರೆಗಳನ್ನು ತಗೊಳ್ಳೋಕ್ಕೆ ನನಗೆ ಏನು ಅಧಿಕಾರ ಇದೆ? ಅವುಗಳನ್ನು ಸ್ವೀಕರಿಸಿ ಯಾವ ಪ್ರತಿಫಲ ಇಲ್ಲದೆ ನಾನು ನಮ್ಮ ಜನರ ಸೇವೆ ಮಾಡ್ತೀನಿ ಅಂತ ಹೇಗೆ ಹೇಳಿಕೊಳ್ಳಿ? ನಮ್ಮ ಕಕ್ಷಿಗಾರರು ಕೊಟ್ಟಿದ್ದ ಕೆಲವಂಥ ಉಡುಗೊರೆಗಳ ಹೊರತು ಉಳಿದವೆಲ್ಲ ನಮ್ಮ ಜನಕ್ಕೆ ನಾನು ಮಾಡಿದಂಥ ಸಾರ್ವಜನಿಕ ಸೇವೆಗಾಗಿ ಬಂದ ಉಡುಗೊರೆಗಳು. ಈ ಬಂದಂಥ ಉಡುಗೊರೆಗಳನ್ನು ನೋಡಿದರು. ಅದರಲ್ಲಿ ಒಂದು 50 ಗಿನಿ, ಅಂದರೆ ಆಗಿನ ಕಾಲಕ್ಕೆ 800 ರೂಪಾಯಿ ಬೆಲೆ ಬಾಳುವಂಥ ಚಿನ್ನದ ಸರ. ಇವರು ಹೆಂಡತಿ ಕೊಟ್ಟಿದ್ರಂತೆ. ಆದರೆ ಈ ವಸ್ತು ಕೊಟ್ಟದ್ದು ನನ್ನ ಸಾರ್ವಜನಿಕ ಕಾರ್ಯಕರಿಗಾಗಿ. ರಾತ್ರಿ ನಿದ್ದೆ ಬರಲಿಲ್ಲಂತೆ. ಅಶಾಂತರಾಗಿ ಕೊಠಡಿ ಒಳಗಡೆ ಹಿಂದಕ್ಕೆ ಮುಂದಕ್ಕೆ ಹುಚ್ಚರಂಗೆ ತಿರುಗಾಡಿದರು. ಪರಿಹಾರ ಕಾಣಿಸ್ಲಿಲ್ಲ. ಈ 1000 ರೂಪಾಯಿ ಬೆಲೆ ಬಾಳೋ ಉಡುಗೊರೆಗಳನ್ನು ಬಿಡೋದು ಕಷ್ಟ, ಆದರೆ ಇಟ್ಕೊಳ್ಳೋದು ಅದಕ್ಕಿಂತ ಹೆಚ್ಚು ಕಷ್ಟ ಅನ್ನಿಸ್ತು. ಮಕ್ಕಳ ವಿಚಾರ ಹೇಗೆ, ಹೆಂಡತಿ ವಿಚಾರ ಹೇಗೆ? ಸೇವೆ ಜೀವನಕ್ಕೆ ನಾನು ಜೀವನ ಸಿದ್ಧ ಮಾಡ್ತಾ ಇದ್ದೇನೆ, ಮಕ್ಕಳನ್ನು ಮತ್ತೆ ಸಿದ್ಧ ಮಾಡ್ತಾ ಇದ್ದೀನಿ. ಸೇವೆಯ ಪ್ರತಿಫಲ ಸೇವೆನೇ ಅಂತ ಕೊಟ್ಟಿದ್ದೆ. ನನ್ನ ಮನೆಯಲ್ಲಿ ಈ ಬೆಲೆಯಾದ ಒಡವೆಗಳು ಇರಲಿಲ್ಲ. ನಾನು ಬಹಳ ಬೇಗ ಜೀವನ ಸರಳ ಮಾಡ್ಕೊಳ್ತಾ ಇದ್ವಿ. ಹಾಗಿರುವಾಗ ಚಿನ್ನದ ಗಡಿಯಾರಗಳನ್ನು ಇಟ್ಕೊಳ್ಳೋಕೆ ನಮಗೆ ಹೇಗೆ ಸಾಧ್ಯ ಆದೀತು? ಚಿನ್ನದ ಸರಗಳನ್ನು, ವಜ್ರದ ಉಂಗುರುಗಳನ್ನು ಧರಿಸೋದು ಹೇಗೆ? ಜನರಿಗೆ ಆಸೆಗಳನ್ನು ಗೆಲ್ಲರಿ ಅಂತ ಹೇಳ್ತಾ ಇದ್ದೆ. ಒಂದು ತೀರ್ಮಾನ ಗಾಂಧಿ ಬಂದರು, ಒಡವುಗಳನ್ನೆಲ್ಲ ನಾನು ಇಟ್ಕೊಳ್ಳೋದಿಲ್ಲ, ಅವುಗಳನ್ನು ನಮ್ಮ ಜನಕ್ಕಾಗಿ ಒಂದು ಟ್ರಸ್ಟ್ ಮಾಡಿ, ಅದಕ್ಕೆ ಪಾರ್ಸಿ ರುಸ್ತುಂಜಿಯವರನ್ನು ಇನ್ನು ಕೆಲವು ಟ್ರಸ್ಟಿಗಳನ್ನಾಗಿ ಮಾಡಿ ಒಂದು ಪತ್ರ ಬರೆದರು. ಮರುದಿನ ಬೆಳಗ್ಗೆ ಹೆಂಡತಿ ಮಕ್ಕಳ ಜೊತೆ ಸಮಾಲೋಚನೆ ಮಾಡಿ ಈ ಹೊರೆ ಕಳ್ಕೋಬೇಕು ಅಂತ ತೀರ್ಮಾನ ಮಾಡಿದೆ. ಹೆಂಡತಿನ ಒಪ್ಪಿಸೋದು ಸ್ವಲ್ಪ ಕಷ್ಟ ಆಗಬಹುದು, ಮಕ್ಕಳನ್ನ ಒಪ್ಪಿಸೋದು ಅಷ್ಟು ಕಷ್ಟ ಆಗಲಾರದು ಅಂತ ಅಂದ್ಕೊಂಡಿದ್ರು ಗಾಂಧಿ. ಮಕ್ಕಳು ಒಪ್ಕೊಂಡ್ರು. ನಮ್ಮ ಬೆಲೆ ಬಾಳೋಂಥ ವಸ್ತುಗೆ ಬೇಡ, ಅವುಗಳನ್ನ ಜನರಿಗೆ ಹಿಂತಿರುಗಿಸ್ಬಿಡ್ಬೇಕು, ನಾವು ಬೇಕಾದಾಗ ನಾವೇನು ಕೊಂಡ್ಕೊಂಡ್ರೆ ಸುಲಭದಲ್ಲಿ ಅಂತ ಅಂದ್ಕೊಂಡ್ರು. ಹಾಗಾದ್ರೆ ನಿಮ್ಮ ತಾಯಿಗೆ ಹೇಳ್ತೀರಾ ಅಂದರು. ಹೌದು, ನಮ್ಮ ಹೊಣೆಗಾರಿಕೆ ನಾವು ಹೇಳ್ತೀವಿ ಅಂದರು. ಹೇಳೋದೇನೋ ಸುಲಭ ಆಯಿತು, ಆದರೆ ಹೆಂಡತಿ ಹೇಳಿದ್ರಂತೆ, ನಿಮಗದು ಬೇಕಾಗದೇ ಇರ್ಬೋದು, ನಿಮ್ಮ ಮಕ್ಕಳಿಗೂ ಬೇಕಾಗದೇ ಇರ್ಬೋದು, ನೀವು ಪುಸಲಾಯಿಸಿದರೆ ನಿಮ್ಮ ತಾಳ ಕುಣಿತಾರವರು, ಆದರೆ ಅವುಗಳನ್ನು ಧರಿಸೋದನ್ನು ನೀವು ಒಪ್ಪೋದಿಲ್ಲ, ನನಗೆ ಅರ್ಥ ಆಗ್ತದೆ. ಆದರೆ ನನ್ನ ಸೊಸೆಯರ ವಿಚಾರ ಹೇಗೆ, ಅವು ಬೇಕೇ ಬೇಕು, ನಾಳೆ ಏನಾಗುತ್ತೋ ಬಲ್ಲವರು ಯಾರು? ಇಷ್ಟು ಪ್ರೀತಿಯಿಂದ ಅವ್ರು ಕೊಟ್ಟಂಥ ಉಡುಗೊರೆಗಳನ್ನು ನಾನು ಎಂದಕ್ಕೂ ಹಿಂದೆ ಕೊಡೋದಿಲ್ಲ ಅಂತ ವಾದ ಮಾಡಿದರು. ಅದ್ರ ಜೊತೆಗೆ ಅಳೋದು ಕರೆಯೋದು. ಆದರೆ ಮಕ್ಕಳು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಮೃದುವಾಗಿ ಹೇಳಿದ್ರಂತೆ, ಮಕ್ಕಳಿಗೆ ಮದುವೆ ಆಗೋದಕ್ಕೆ ಇನ್ನೂ ಕಾಲ ದೂರ ಇದೆ, ಬಾಲ್ಯದಲ್ಲೇ ಮದುವೆ ಮಾಡೋದು ನಮಗಿಷ್ಟ ಇಲ್ಲಲ್ಲ, ಅವ್ರ ವಯಸ್ಸಾದ ನಂತರ ಅವ್ರ ಪಾಡನ್ನವ್ರು ನೋಡ್ಕೋತಾರೆ, ಒಡವುಗಳೇ ಆಸೆ ಇರೋರನ್ನ ನಾವೇನು ಸೊಸೆಯರಾಗಿ ತರೋದಿಲ್ಲ, ಹಾಗೂ ಒಡವುಗಳು ಕೂಡಲೇ ಬೇಕಾದ ನಾನಿದ್ದೇನಲ್ಲ, ಆಗ ನನ್ನನ್ನು ಕೇಳಿದ್ರಾಯ್ತು. ಆಗ ಕಸ್ತೂರ್ಬಾ ಹೇಳ್ತಾರಂತೆ, ನಿಮ್ಮನ್ನು ಕೇಳೋದ, ನಿಮ್ಮ ವಿಷಯ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಈಗಲೇ ನನ್ನ ಒಡವೆಗಳು ಒಂದೂ ಇಲ್ದಂಗೆ ಮಾಡಿದ್ದೀರಿ, ನೀವೇ ನಿಮ್ಮ ಒಡಿ ಸೊಸೆಯರಿಗೆ ಒಡವೆ ತಂದುಕೊಡ್ತೀರಾ? ಇವತ್ತಿಂದಾನೇ ಮಕ್ಕಳನ್ನು ಬೈರಾಗಿಗಳನ್ನು ಮಾಡೋಕೆ ಹೊರಡಿದ್ದೀರಿ, ಆಭರಣಗಳನ್ನು ಹಿಂದಕ್ಕೆ ಕೊಡೋದಿಲ್ಲ, ಅದಲ್ಲ ನನ್ನ ಹಾರದ ಮೇಲೆ ನಿಮಗೇನು ಅಧಿಕಾರ ಅಂತ ಕೇಳಿದರು. ಗಾಂಧಿ ಹೇಳ್ತಾರೆ, ಆದರೆ ಹಾರವನ್ನು ನೀವು ಮಾಡಿ ಸೇವೆ ಕೊಟ್ಟಿದ್ದಾರೇನು? ಇಲ್ಲ, ಅದು ನೀವು ಮಾಡಿ ಸೇವೆ ಕೊಟ್ಟದ್ದು, ಆದರೆ ನಿಮ್ಮ ಸೇವೆ ನಾನು ಮಾಡಿಲ್ವಾ? ಹಗಲು ರಾತ್ರಿ ನಿಮಗಾಗಿ ದುಡಿದಿದ್ದೀನಿ, ಅದು ಸೇವೆ ಅಲ್ವಾ? ನೀವು ಯಾರ್ಯಾರನ್ನೋ ಕರ್ಕೊಂಬರ್ತೀರಿ ಮನೆಗೆ, ನಾನು ಕಣ್ಣೀರು ಹರಿಸ್ಬಿಟ್ಟಿದ್ದೀರಿ, ಅವರೆಲ್ಲರದ್ದು ಚಾಕರಿ ಮಾಡಿದ್ದೇನೆ ಅಂತ ಕಸ್ತೂರ್ಬಾತ್ರು. ಅವ್ರ ಬಾಣ ಎಲ್ಲ ತೀಕ್ಷ್ಣವಾಗಿದ್ದು, ಕೆಲವು ಇವರಲ್ಲಿ ನಾಟಿದ್ದು. ಆದರೆ ಒಡವೆಗಳನ್ನು ಹಿಂದಿರುಗಿಸಲೇಬೇಕು ಅನ್ನೋ ದೃಢ ಸಂಕಲ್ಪ ಗಾಂಧೀಜಿಯದಾಗಿತ್ತು. ಕೊನೆಗೆ ಹೇಗೋ ಕಸ್ತೂರ್ಬಾ ಒಪ್ಕೊಂಡ್ರು. 1896 ಮತ್ತು 1901 ದೊರೆತಂಥ ಎಲ್ಲ ಉಡುಗೊರೆಗಳನ್ನು ಹಿಂದಿರುಗಿಸ್ಬಿಟ್ರು. ಒಂದು ಟ್ರಸ್ಟ್ ಮಾಡಿ ಪತ್ರ ಕೊಟ್ಬಿಟ್ರು. ಒಡವೆಗಳನ್ನು ಅಥವಾ ಧರ್ಮದರ್ಶಿಗಳ ಅಭಿಪ್ರಾಯ ಪ್ರಕಾರ ಅನುಗುಣವಾಗಿ ದಕ್ಷಿಣ ಆಫ್ರಿಕೆಯ ಭಾರತೀಯರ ಸೇವೆಗೆ ವಿನಿಯೋಗಿಸಬೇಕು ಅಂತ ಹೇಳಿ ಒಂದು ಬ್ಯಾಂಕ್ನಲ್ಲಿ ಇಟ್ಬಿಟ್ರಂತೆ. ಸಾರ್ವಜನಿಕ ಕಾರ್ಯಗಳಿಗಾಗಿ ನಮಗೆ ಹಣ ಬೇಕಾಗಿ ಬಂದಾಗ ಆ ಟ್ರಸ್ಟಿಂದ ತೊಗೊಳ್ಬೇಕು ಅಂತ ತೀರ್ಮಾನ ಆಯಿತು. ಟ್ರಸ್ಟ್ ಈಗಲೂ ಇದೆ, ಅದು ಅವಶ್ಯವಾದಾಗ ಬಳಕೆ ಆಗ್ತಾ ಇದೆ ಅಂತ ನೆನೆಸ್ಕೋತಾರೆ ಗಾಂಧಿ. ಅದು ಕ್ರಮವಾಗಿ ನಡೀತಾ ಇದೆ ಅಂತ ಗಾಂಧೀಜಿ ಮುಂದೆ ನೆನೆಸ್ಕೊಳ್ಳೋದು. ಈ ಕಾರ್ಯದಿಂದ ನನಗೆಂದೂ ಪಶ್ಚಾತ್ತಾಪ ಉಂಟಾಗಲಿಲ್ಲ. ದಿನಗಳು ಕಳೆದ ಹಾಗೆ ನನ್ನ ಹೆಂಡತಿಗೂ ಅದರ ಔಚಿತ್ಯ ಗೊತ್ತಾಗ್ತಾ ಬಂದಿದೆ. ಅದು ನಮ್ಮನ್ನು ಅನೇಕ ದುರಾಸೆಗಳಿಂದ ರಕ್ಷಿಸಿದೆ ಅಂತ ಹೇಳ್ತಾರೆ. ಬಹಳ ದೊಡ್ಡ ಮಾತು ಗಾಂಧೀಜಿ ಹೇಳೋದು. ಸಾರ್ವಜನಿಕ ಕೆಲಸಗಾರ ಬೆಲೆಯಾದ ಉಡುಗೊರೆಗಳನ್ನು ಸ್ವೀಕರಿಸಕೂಡದು ಅನ್ನುವಂಥದ್ದು ಗಾಂಧೀಜಿ ಸ್ಪಷ್ಟ ಅಭಿಪ್ರಾಯ ಆಗಿತ್ತು. ಕಾಂಗ್ರೆಸ್ ಮಹಾಸಭೆ ಪ್ರಾರಂಭ ಆಗೋದಕ್ಕೆ ಇನ್ನೂ 2 ದಿವಸ ಇತ್ತು. ಗಾಂಧೀಜಿ ಏನು ಮಾಡಿದರು, ಕಾಂಗ್ರೆಸ್ ಕಚೇರಿಯಲ್ಲಿ ಕೆಲಸಗಾರರಾಗಿ ಅನುಭವ ಪಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ರು. ಕಲ್ಕತ್ತಾಗೆ ಬಂದ ಕೂಡಲೇ ಕಾಂಗ್ರೆಸ್ ಕಚೇರಿಗೆ ಹೋದರು. ಬಾಬು ಭೂಪೇಂದ್ರನಾಥ್ ಬಸು ಮತ್ತು ಘೋಷಾಲ್ ಅವರು ಜನರಲ್ ಸೆಕ್ರೆಟರಿ ಆಗಿದ್ದರು. ಭೂಪೇಂದ್ರ ಬಾಬು ಹೋಗಿ ಇವ್ರು ಹೇಳಿದ್ರಂತೆ, ನಾನು ಸೇವೆ ಮಾಡ್ಬೇಕಂತೀನಿ, ಏನಾದರೂ ಕೆಲಸ ಇದ್ದರೆ ಕೊಡಿ ಅಂತ ಹೇಳಿದ್ರಂತೆ. ಅವ್ರು ಇಲ್ಲಿ ನೋಡಿ, ನನಗೆ ನಿಮ್ಮ ಹತ್ರ ಯಾವ ಕೆಲಸನೂ ಇಲ್ಲ, ಘೋಷಾಲರಿದ್ದಾರೆ ನೋಡಿ, ನಿಮಗೆ ಯಾವ್ದಾರು ಕೆಲಸ ಕೊಡ್ತಾರೆ ಅಲ್ಲಿ ಹೋಗಿ ಅಂದರು. ಇವರು ಘೋಷಾಲರ ಕಡೆ ಹೋದರು. ಅವರು ಮೇಲೆ ಕೆಳಗೆ ನೋಡಿ, ನಾನು ನಿನ್ನ ಗುಮಾಸ್ತೆ ಕೆಲಸ ಮಾತ್ರ ಕೊಡ್ಬೋದಪ್ಪ, ಮಾಡ್ತೀಯ ನೀನು ಅಂತ ಕೇಳಿದ್ರಂತೆ. ಇವರು ಖಂಡಿತವಾಗಿ ಮಾಡ್ತೀನಿ, ನನ್ನ ಶಕ್ತಿಗೆ ಮೀರದೇ ಇರುವಂಥ ಯಾವ ಕೆಲಸ ಕೊಟ್ಟರೂ ಮಾಡ್ತೀನಿ, ಅದಕ್ಕೆ ಬಂದಿದ್ದೇನೆ ಅಂದರು. ಹಾಂ, ಇದು ಕರೆಕ್ಟಪ್ಪ ಭಾವನೆ ಅಂದು, ನೋಡಿ ಈ ಹುಡುಗ ಹೇಳೋದನ್ನು ಕೇಳಿ ಹೇಗೆ ಮಾಡ್ತಾ ನೋಡಿ ಅಂತ ಹೇಳಿದ್ರಂತೆ. ನಂತರ ಇವ್ರ ಕಡೆ ತಿರ್ಕೊಂಡು, ಹಾಗಾದ್ರೆ ಒಂದು ಕೆಲಸ ಮಾಡು, ಇಲ್ಲಿ ರಾಶಿ ಕಾಗದ ಬಿದ್ದಿದ್ದಾವೆ, ಅವುಗಳ ವ್ಯವಸ್ಥೆ ನೀ ಮಾಡಬೇಕು. ಒಂದು ಕುರ್ಚಿ ಎಳ್ಕೊಂಡು ಕೂತ್ಕೋ, ಕೆಲಸ ಪ್ರಾರಂಭ ಮಾಡು. ನೀನೇ ನೋಡ್ತಿರೋ ಹಾಗೆ ನನ್ನ ಬಳಿಗೆ 106 ಜನ ಬರ್ತಾರೆ, ನಾನು ಅವ್ರನ್ನ ನೋಡಲೋ ಈ ಕಾಗದ ನೋಡಲೋ ಉತ್ತರ ಬರೀಲೋ ಗೊತ್ತಾಗ್ತಾ ಇಲ್ಲ. ಈ ಕೆಲಸ ಮಾಡೋ ಒಬ್ಬ ಗುಮಾಸ್ತ ನನಗಿಲ್ಲ. ಈ ಹೆಚ್ಚಿನ ಕಾಗದೊಳಗೆ ಏನು ಇರೋದಿಲ್ಲ, ನೀನು ದಯವಿಟ್ಟು ಪತ್ರ ಎಲ್ಲ ಓದು, ಉತ್ತರ ಬರಿ. ಕಾಗದಗಳು ಯಾವುದಕ್ಕೆ ತಲುಪಿದೆ ಅಂತ ಉತ್ತರ ಕೊಡಬೇಕು, ಅದಕ್ಕೆ ಉತ್ತರ ಕೊಡು. ಉತ್ತರ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾದ್ರೆ ಅಂಶ ಇದ್ದರೆ ಆ ಕಾಗದ ನನಗೆ ಕೊಡು, ಅಷ್ಟು ಸಾಕು ಅಂದರು. ಘೋಷಾಲರ ನಂಬಿಕೆ ನೋಡಿ ಭಾಳ ಸಂತೋಷ ಆಯಿತು. ಇವ್ರು ಪರಿಚಯ ಇಲ್ಲ ಘೋಷಾಲರು, ಇವ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ಕಾಗದ ರಾಶಿ ಕಲಿಸುವಂಥ ಕೆಲಸ ಗಾಂಧೀಜಿ ಮಾಡೋಕ್ಕೆ ಶುರು ಮಾಡಿದರು. ಅದು ಕೆಲಸ ಸುಲಭದ ಕೆಲಸ, ಅವರಿಗೆ ಬೇಗ ಮುಗಿಸ್ಬಿಟ್ರಂತೆ. ಘೋಷಾಲರಿಗೆ ಭಾಳ ಖುಷಿ ಆಯಿತು. ಘೋಷಾಲರ ಸ್ವಭಾವ ಅಂದರೆ ಹೆಚ್ಚು ಮಾತಾಡುವಂಥ ಸ್ವಭಾವ, ಗಂಟೆಗಟ್ಟಲೆ ಮಾತಾಡ್ತಾ ಇದ್ರು. ಮುಂದೆ ಇವರು ಪರಿಚಯ ಆದಮೇಲೆ, ಛೇ ಛೇ ಛೇ, ನಿಮ್ಮಂಥವ್ರಿಗೆ ಗುಮಾಸ್ತೆ ಕೆಲಸ ಕೊಟ್ಬಿಟ್ನಲ್ಲ ಅಂತ ಬೇಜಾರು ಮಾಡಿಕೊಂಡ್ರು. ಇವ್ರು ಹೇಳಿದ್ರಂತೆ, ಬೇಜಾರು ಮಾಡ್ಕೋಬೇಡಿಪ್ಪ, ಮನಸ್ಸಿಗೆ ಹಚ್ಕೋಬೇಡಿ, ನಿಮ್ಮ ಮುಂದೆ ನಾನು ಎಷ್ಟ್ರವನು, ಕಾಂಗ್ರೆಸ್ ಸೇವೆಯಲ್ಲಿ ನೀವು ಮುದುಕರಾಗಿದ್ದೀರಿ, ನೀವು ಭಾಳ ಹಿರಿಯರು, ನನಗೇನೂ ಗೊತ್ತಿಲ್ಲ, ಯುವಕ ನಾನು, ಈ ಕೆಲಸ ನನಗೆ ವಹಿಸಿ ಭಾಳ ಉಪಕಾರ ಮಾಡಿದಿರಿ, ನನಗೆ ಕಾಂಗ್ರೆಸ್ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ, ಅಪೂರ್ವವಾದಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಿ ಅಂದರು. ಅವ್ರು ಹೇಳಿದ ನಿಜ ಹೇಳಬೇಕಂದ್ರೆ ಇದೇ ಸರಿಯಾದ ಮನೋಭಾವ, ಆದರೆ ಈ ಹುಡುಗರಿಗೆ ಗೊತ್ತಾಗಲ್ಲ. ಇದು ನನಗೆ ಕಾಂಗ್ರೆಸ್ಸು ಅದ್ರ ಜನ್ಮಕಾಲದಿಂದನೂ ಪರಿಚಯ ಇದೆ, ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕೆ ಮಿಸ್ಟರ್ ಹ್ಯೂಮ್ ಜೋಡಿ ನಾನು ಇದ್ದೆ ಅಂತ ಅನ್ಕೋಬೋದಪ್ಪ. ಘೋಷಾಲ್ ಜೊತೆಗೆ ಗಾಂಧೀಜಿ ಮಿತ್ರರಾದರು, ಅವ್ರ ಜೊತೆಗೆ ಊಟ ಮಾಡ್ತಾಯಿದ್ರು. ಒಂದ್ಸಲ ಘೋಷಾಲ್ ಅವ್ರ ಶರ್ಟಿನ ಗುಂಡಿ ಕಿತ್ತೋಯ್ತು, ಅವ್ರೊಬ್ಬ ಸೇವಕ ಗುಂಡಿ ಹೊಲ್ಕೊಡ್ತಾ ಇದ್ದ, ಇಲ್ಲಿ ಕೊಡು ಅಂತ ಹೇಳಿ ತೊಗೊಂಡು ತಾವೇ ಹಾಕೋಕೆ ಹೋದಾಗ ಅವರು, ಏ ನಿಮ್ಗೆ ಯಾಕ್ರಿ ಗುಂಡಿ ಹಾಕೋ ಕೆಲಸ ಅಂದರು. ಇವ್ರು ಹೇಳಿದ್ರಂತೆ, ನೋಡಿ ಶರ್ಟಿನ ಗುಂಡಿ ಹಾಕ್ಕೊಳ್ಳೋದಕ್ಕೂ ಕಾಂಗ್ರೆಸ್ ಸೆಕ್ರೆಟ್ರಿಗೆ ಸಮಯ ಇಲ್ಲ, ಬೇರೆ ಕೆಲಸ ಇರ್ತದೆ ಅಂತ. ಗಾಂಧೀಜಿನೇ ಹೋಗಿ ಅವ್ರ ಅಂಗಿ ಗುಂಡಿ ಹಾಕ್ಕೊಟ್ರಂತೆ. ಅವ್ರು ಹೇಳ್ತಾರೆ, ಯಾವ ಸೇವೆಯಲ್ಲೂ ಕೂಡ ಅತೃಪ್ತಿ ಉಂಟಾಗಲಿಲ್ಲ ನನಗೆ, ಸೇವೆ ಮಾಡೋದ್ರಿಂದ ದೊರೆತಂಥ ಲಾಭ ಭಾಳ ದೊಡ್ಡದಾದದ್ದು. ಏನಾಯ್ತು ಇದರಿಂದ ಅಂದರೆ, ಕಾಂಗ್ರೆಸ್ ಕಾರ್ಯಕ್ರಮ ಎಲ್ಲ ಗೊತ್ತಾದವು, ಅನೇಕ ಮುಖಂಡರದೆಲ್ಲ ಪರಿಚಯ ಆಯಿತು, ಸುರೇಂದ್ರನಾಥ್ ಆಗಲಿ ಗೋಖಲೆ ಅವರಾಗಲಿ ಅಂತ ಅತಿರಥ ಮಹಾರಥರ ಚಲನವಲನಗಳನ್ನು ನೋಡ್ಕೊಳ್ಳೋಕೆ ಅವಕಾಶ ಆಯಿತು. ಆದರೆ ಅವಾಗ ಗಮನಿಸಿದ್ದೇನು ಅಂದರೆ, ಕಾಂಗ್ರೆಸ್ನಲ್ಲಿ ಭಾಳ ಸಮಯ ಪೋಲಾಗ್ತಾ ಇದೆ, ಇಂಗ್ಲೀಷ್ ಭಾಷೆಗೆ ನಮ್ಮ ಕಾರ್ಯಕಲಾಪಗಳಲ್ಲಿ ಭಾಳ ಮುಖ್ಯ ಆಗಿದ್ದುಕೊಟ್ಟು ನಮ್ಮ ಭಾಷೆಗಳನ್ನು ಕಳ್ಕೊತಿದ್ದೀವಲ್ಲ ಅಂತ ದುಃಖ ಆಯಿತು. ಮನುಷ್ಯ ಶಕ್ತಿಯ ವೆಚ್ಚದಲ್ಲಿ ಮಿತವ್ಯಯ ಇರಲಿಲ್ಲ, ಒಬ್ಬ ಮಾಡೋ ಕಾರ್ಯವನ್ನು ಅನೇಕರು ಮಾಡ್ತಾಯಿದ್ರು, ಅತಿ ಮುಖ್ಯವಾದ ಅನೇಕ ಕಾರ್ಯಗಳನ್ನು ಯಾರೂ ಮಾಡ್ತಿರಲಿಲ್ಲ. ಇದನ್ನೆಲ್ಲ ಗಮನ ಇಟ್ಟೆ ನಾನು. ಗಮನ ಇಟ್ಟಾಗ ನನಗನ್ನಿಸಿದ್ದೇನು ಅಂತ ಗಾಂಧಿ ಬರೀತಾರೆ. ಏನನ್ನಿಸ್ತು ಅಂದರೆ, ಇದರಿಂದ ಯಾವ ಕೆಲಸಕ್ಕೂ ನಾನು ಕಡಿಮೆ ಬೆಲೆಯನ್ನು ಕಟ್ಟೋನಾಗಲಿಲ್ಲ, ಯಾವ ಕೆಲಸನೂ ಒಳ್ಳೆ ಕೆಲಸನೇ ಅನ್ನೋ ತೀರ್ಮಾನಕ್ಕೆ ಬಂದೆ ನಾನು ಅಂತ ಹೇಳ್ತಾರೆ.
0: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ಈ ಸಂಜೆ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಈ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ 6:51 ಕೃಷಿರಂಗ. ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು ಈ ಕುರಿತು ಶ್ವೇತಾ ಪಿಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳದ ವಾದನವನ್ನು ಕೇಳಬಹುದು. ಇನ್ನು ಸಂಜೆ 7:45 ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮ. 8:00 12 ವರ್ಷ ಪೂರೈಸಿದ ಎನ್ಡಿಎ ಸರ್ಕಾರ ಈ ಕುರಿತಾದ ಕಾರ್ಯಕ್ರಮ ನಮ್ಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 8:30 ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯುವುದು. ಗೀತಾ 9:15 ಗೀತಾ ಸತ್ಯಮೂರ್ತಿ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿದೆ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವೈಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ

ಸಿದ್ಧಾಂತಿ ಮೋರ್ಚಿಂಗ್ ಚಿದಾನಂದ. 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ವಿಷಯ ಜನವಿಶ್ವಾಸ. ಇದುವರೆಗೂ ನಿಲಯದಿಂದ ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಬೆಂಗಳೂರು ನಿಲಯದ ಮಧ್ಯಾಹ್ನದ ಪ್ರಸಾರ ಇಲ್ಲಿಗೆ ಮುಗಿಯಿತು. ಈಗ ವೇಳೆ 3:05. 490.1 meter ಅಂದರೆ 612 kHz ನಿಲಯದ ಸಂಜೆಯ ಪ್ರಸಾರ 5:30 ಪ್ರಾರಂಭವಾಗುವುದು. ನಮ್ಮೆಲ್ಲ ಶ್ರೋತೃಗಳಿಗೂ ಶುಭ ಮಧ್ಯಾಹ್ನ, ನಮಸ್ಕಾರ.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸಮಯ ಆಗಲಿದೆ 3:29.

0: ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಮುನಿರಾಜ ಎನ್. ಮುನಿರಾಜನ್ ಅವರೇ ನಮಸ್ಕಾರ.
3: ನಮಸ್ತೆ.
2: ಈಗ ಬ್ಯಾಂಕ್ ಮತ್ತು ಗ್ರಾಹಕರ ನಡುವೆ ಅನೇಕ ರೀತಿಯಾದಂತಹ ಸಂಬಂಧಗಳು, ಚರ್ಚೆಗಳು, ಅಲ್ಲಿ ಆಗಿರುವಂತಹ ಕೆಲವು ಸಮಸ್ಯೆಗಳು, ಅಲ್ಲಿ ಬ್ಯಾಂಕ್ನಲ್ಲಿ ತಾವು ಇಟ್ಟಂತಹ ಠೇವಣಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಅನೇಕ ಸಮಸ್ಯೆಗಳು, ಲಾಕರ್ ಸಮಸ್ಯೆ ಆಗಿರ್ಬೋದು ಇತ್ಯಾದಿಗಳು, ಲೋನ್ ಸಮಸ್ಯೆ ಆಗಿರ್ಬೋದು, ಎಲ್ಲ ಈ ಗ್ರಾಹಕ ಮತ್ತು ಬ್ಯಾಂಕ್ ಇವರ ನಡುವೆನ ಒಂದು ಕಾನೂನಾತ್ಮಕ ಸಂಬಂಧ ಏನು, ಠೇವಣಿ ಇಟ್ಟಾಗ ಗ್ರಾಹಕರಿಗೆ ಏನು ಹಕ್ಕಿರುತ್ತದೆ, ಯಾವ ಜವಾಬ್ದಾರಿ ಇರುತ್ತದೆ, ಅದನ್ನು ತಿಳ್ಕೊಬೇಕಾಗಿದೆ ಸರ್.
3: ಒಂದು ಬ್ಯಾಂಕು ಮತ್ತು ಗ್ರಾಹಕರ ನಡುವೆ ಒಂದು ಸಾಲಗಾರ ಮತ್ತು ಸಾಲದಾತನ ಒಂದು ಸಂಬಂಧ ಇರ್ತದೆ. ಇಬ್ಬರು ವಿಚಾರದಲ್ಲಿ ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದು ಬ್ಯಾಂಕು ಸರಿಯಾದ ಒಂದು ಇದನ್ನ ನಡ್ಕೊಳ್ಳೋಗ್ತಾ ಇದೆ. ಇಲ್ಲಿ ಬ್ಯಾಂಕಿನ ಕೆಲಸ ಏನು ಅಂತಂದ್ರೆ, ನಾವು ಕಟ್ಟತಕ್ಕಂತ ಹಣವನ್ನ ಠೇವಣಿಯಾಗಿ ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ಮತ್ತೆ ನೀಡ್ತಕ್ಕಂಥದ್ದು, ಮತ್ತೆ ಆ ಠೇವಣಿ ಇಟ್ಟಿರ್ತಕ್ಕಂಥ ಸಾಲವನ್ನ ಬೇರೆಯವರಿಗೆ ಅಥವಾ ನಮಗೆ ಸಾಲವನ್ನ ನೀಡ್ತಕ್ಕಂತ ಒಂದು ಕೆಲಸವನ್ನ ಈ ಬ್ಯಾಂಕು ಮಾಡ್ತಾ ಇರ್ತದೆ. ಅದೇ ರೀತಿಯಲ್ಲಿ ಗ್ರಾಹಕನೂ ಸಹ ಹಣವನ್ನ ಬ್ಯಾಂಕ್ ಅಲ್ಲೇ ಡಿಪಾಸಿಟ್ ಮಾಡೋದಿರ್ಬೋದು, ಮತ್ತೆ ಅದನ್ನ ಹಿಂಪಡೆಯೋದಿರ್ಬೋದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಸಹ ಈ ಒಂದು ಬ್ಯಾಂಕು ಮತ್ತೆ ಗ್ರಾಹಕರ ನಡುವೆ ಸಂಬಂಧ ಚೆನ್ನಾಗಿರುತ್ತೆ. ಇದರಲ್ಲಿ ಈ ಬ್ಯಾಂಕಿನ ಹಕ್ಕುಗಳು ಏನು ಅಂತಂದ್ರೆ, ಈ ಬ್ಯಾಂಕು ಹಕ್ಕು ಅಂತಂದ್ರೆ ಏನು, ಆ ಬ್ಯಾಂಕ್ ಏನ್ ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಈಗ ಠೇವಣಿಯ ಮೇಲೆ ಒಂದು ಬಡ್ಡಿಯನ್ನ ಪಾವತಿ ಮಾಡತಕ್ಕಂತ ಹಕ್ಕಿರುತ್ತೆ ಅವರಿಗೆ, ಬ್ಯಾಂಕ್ನವರಿಗೆ. ಮತ್ತೆ ಸಾಲವನ್ನ ಮರುಪಾವತಿ ಪಡೆಯುವಂತಕ್ಕಂತ ಹಕ್ಕು ಅವ್ರಿಗಿರುತ್ತೆ. ಮತ್ತೆ ನಾವೇನ್ ಸೇವೆ ಪಡ್ಕೊಂಡಿರ್ತೀವಿ ಆ ಸೇವೆಗೆ ಶುಲ್ಕವನ್ನ ವಿಧಿಸುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಖಾತೆಯನ್ನ ಮುಚ್ಚುವ, ನಾವ್ ಯಾವಾಗೂ ಹೋಗ್ಲೇ ಇಲ್ಲ ಬ್ಯಾಂಕ್ ಕಡೆ ಅಥವಾ ಟ್ರಾನ್ಸಾಕ್ಷನ್ ಮಾಡ್ಲಿಲ್ಲ ಅಂದ್ರೆ ಆ ಖಾತೆಯನ್ನ ಮುಚ್ಚುವ ಹಕ್ಕು ಸಹ ಬ್ಯಾಂಕಿಗೆ ಇರುತ್ತೆ. ಮತ್ತೆ ಅದರ ಜೊತೆಯಲ್ಲಿ ಬ್ಯಾಂಕಿನ ಜವಾಬ್ದಾರಿಗಳೇನು ಅಂತಂದ್ರೆ, ನಮ್ಮ ಖಾತೆಯನ್ನ ಸುರಕ್ಷಿತವಾಗಿ ಇಡ್ತಕ್ಕಂಥದ್ದು, ಬಡ್ಡಿಯನ್ನ ನಮಗೆ ಪಾವತಿ ಮಾಡತಕ್ಕಂಥದ್ದು, ಖಾತೆಯ ವಿವರಗಳನ್ನ ಗೋಪ್ಯವಾಗಿ ಇಡ್ತಕ್ಕಂಥದ್ದು, ಮತ್ತೆ ನಮಗೆ ಬ್ಯಾಂಕಿಂಗ್ ಸೇವೆಯನ್ನ ಒದಗಿಸ್ತಕ್ಕಂಥದ್ದು ಬ್ಯಾಂಕಿನ ಜವಾಬ್ದಾರಿ ಆಗಿರುತ್ತೆ. ಈಗ ಇಷ್ಟೊತ್ತು ನಾವು ಬ್ಯಾಂಕಿನ ಹಕ್ಕುಗಳು ಜವಾಬ್ದಾರಿ ತಿಳ್ಕೊಂಡ್ವಿ. ನಾ ಗ್ರಾಹಕರಾದ ನಮ್ಮ ಹಕ್ಕುಗಳು ಮತ್ತೆ ಕರ್ತವ್ಯಗಳೇನು ಅಂತಂದ್ರೆ, ಬಡ್ಡಿಯನ್ನ ಪಡೆಯುವ ಸೇವೆಗಳು. ಈಗ ಹಕ್ಕುಗಳು ನಾ ಏನಂತಂದ್ರೆ, ಬಡ್ಡಿಯನ್ನ ಪಡೆಯತಕ್ಕಂಥದ್ದು. ಈಗ ನಾವೊಂದು ಹಣವನ್ನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿರ್ತೀವಿ, ಅದಕ್ಕೆ ಬಡ್ಡಿಯನ್ನ ಕೊಡ್ತಾರೆ, ಅದನ್ನ ಪಡ್ಕೊಳ್ತಕ್ಕಂಥ ಹಕ್ಕು ನಮ್ದಾಗಿರುತ್ತದೆ. ಮತ್ತೆ ಸೇವೆಗಳನ್ನ ಪಡೆಯುವ ಹಕ್ಕು, ಈಗ ಬ್ಯಾಂಕಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಸೇವೆಗಳಿರ್ತವೆ, ಆ ಹಣವನ್ನ ಕಟ್ತಕ್ಕಂಥದ್ದಾಗ್ಲಿ ತೆಗೆದುಕೊಡ್ತಕ್ಕಂಥದ್ದಾಗ್ಲಿ, ಅದನ್ನ ನಮ್ಗಿರ್ತದೆ. ಮತ್ತೆ ಖಾತೆಯನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಮತ್ತೆ ದೂರನ್ನ ದಾಖಲಿಸುವ ಇರ್ತಕ್ಕಂಥದ್ದು ನಮ್ಮ ಹಕ್ಕುಗಳಾಗಿರುತ್ತೆ. ಮತ್ತೆ ನಮ್ಮ ಕರ್ತವ್ಯಗಳೇನು ಅಂತಂದ್ರೆ, ಸರಿಯಾದ ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಸಾಲವನ್ನ ಮರುಪಾವತಿ ಮಾಡ್ತಕ್ಕಂಥದ್ದು, ಸೇವಾ ಶುಲ್ಕವನ್ನ ಪಾವತಿಸ್ತಕ್ಕಂಥದ್ದು, ಆಗಾಗ ನಾವು ಹೋಗಿ ನಮ್ಮ ಖಾತೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ನಮ್ಮದು ಒಂದು ಕರ್ತವ್ಯಗಳ
2: ಇದೆ. ಇದೆ ಬ್ಯಾಂಕು ಮತ್ತು ಗ್ರಾಹಕರ ನಡುವಿನ ಒಂದು ಸಂಬಂಧ ಅನ್ಯೋನ್ಯವಾಗಿ ಇರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು. ಆವಾಗ ಮಾತ್ರ ನಮಗೆ ಒಳ್ಳೆಯ ರೀತಿಯಾದಂತಹ ಸೇವೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ಬೋದು. ನಮ್ಮ ಎಲ್ಲ ಕೇಳುಗರ ಪರವಾಗಿ ವಕೀಲರಾದ ಮುನಿರಾಜ್ ಎನ್ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು.

0: ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು
0: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಆಗ್ತಾ ಇದೆ 3:35. ಇದೀಗ ಹೊಂಬೆಸಲು ರಸಪ್ರಶ್ನೆಯ ಕಾರ್ಯಕ್ರಮ. ಇಂದು June 12 ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಆದ್ದರಿಂದ ಇವತ್ತಿನ ಪ್ರಶ್ನೆಗಳು ಮಕ್ಕಳ ಹಕ್ಕುಗಳ ಕುರಿತಾಗಿ ಇರುತ್ತೆ. ನೀವು ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗುತ್ತೆ. ಹೆಸರುಗಳು ಪುನರಾವರ್ತನೆ ಆಗೋದಿಲ್ಲ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಇದೀಗ ಮೊದಲನೇ ಪ್ರಶ್ನೆ ನಿಮಗಾಗಿ. ಭಾರತೀಯ ಸಂವಿಧಾನದ ಯಾವ ವಿಧಿ ಅಂದರೆ ಯಾವ ಆರ್ಟಿಕಲ್ 6-14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತದೆ? ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ನೀಡುತ್ತೆ? ಇದು ಮೊದಲನೇ ಪ್ರಶ್ನೆ. ಇದೀಗ ಗೀತೆ ನಿಮಗಾಗಿ. ಕರ್ಪೂರದ ಗೊಂಬೆ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಪ್ರಶ್ನೆ ಆಗಿತ್ತು, ಭಾರತೀಯ ಸಂವಿಧಾನದ ಯಾವ ವಿಧಿಯು 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನ ನೀಡುತ್ತೆ ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ನೇತ್ರ ಕೆಂಗೇರಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರ, ಅರ್ಚನಾ ಪಾಟೀಲ್ ಕೊಪ್ಪಳ, ಸುಷ್ಮಾ ಕಾರ್ತಿಕ್ ಆನೇಕಲ್, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ವಾಣಿಶ್ರೀ ಧಾರವಾಡದಿಂದ, ಅನಿಲ್ ಭೀಷ್ಟನವರ್ ಶಮನೇವಾಡಿ ಚಿಕ್ಕೋಡಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 21A, 21A ವಿಧಿ. ಆರ್ಟಿಕಲ್ 21A ಈ ವಿಧಿಯ ಪ್ರಕಾರ 6 ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಮೂಲಭೂತ ಹಕ್ಕಾಗಿದೆ. ಇದು ಸಂವಿಧಾನ ರಚನೆ ಆದಾಗ ಇರಲಿಲ್ಲ, ನಂತರ 2002ರಲ್ಲಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿದ್ದ, ಅಂದರೆ DPSP ಆಗಿದ್ದ ಒಂದು ಹಕ್ಕು ನಂತರ ಆರ್ಟಿಕಲ್ 21A ಆಗಿ ಬದಲಾಯಿತು. ಇದೀಗ ಮುಂದಿನ ಪ್ರಶ್ನೆ: ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನು ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ. ಓಂ ಚಿತ್ರದಿಂದ ರಾಜ್ಕುಮಾರ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in ನಲ್ಲಿ.

0: ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ದ್ವಾರಾ ಜನಹಿತ್ ಮೇ ಜಾರಿ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
7: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
6: ಒಳ್ಳೆ ಟೀಚರ್ಸ್ ಇರಬೇಕು,
7: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
6: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
8: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
9: ನಿಜ ಹೇಳ್ಬೇಕಾ? ಇದೀಗ ಬೇಸಿಗೆ ಪ್ರಾರಂಭ.
10: ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಬಾಲಕಾರ್ಮಿಕ ಪದ್ಧತಿಗೆ ಕೆಂಪು ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಆಟ, ವಯಸ್ಕರಿಗೆ ಯೋಗ್ಯವಾದ ಕೆಲಸ, ಇದು ಈ ವರ್ಷದ ಘೋಷವಾಕ್ಯ.

ಪ್ರಶ್ನೆ ಆಗಿತ್ತು, ಕಾರ್ಖಾನೆಗಳು ಅಥವಾ ಅಪಾಯಕಾರಿ ಸ್ಥಳಗಳಲ್ಲಿ ಮಕ್ಕಳನ್ನ ಕೆಲಸಕ್ಕೆ ಇಟ್ಟುಕೊಳ್ಳುವುದನ್ನ ನಿಷೇಧಿಸುವ ಭಾರತೀಯ ಸಂವಿಧಾನದ ವಿಧಿ ಯಾವುದು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ತಿರುಕ್ಕನ ಬಳಗ ಮಲ್ಲಾಡಿಹಳ್ಳಿ ಅಶೋಕ್, ಸುಜಾತಾ ಕೆ ನಟರಾಜ್ ಹಾಸನ್, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಸುಭಾನ್ ಕೋರಿ ಹಂಪಸಾಗರದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಆರ್ಟಿಕಲ್ 24 ವಿಧಿ. ಈ ವಿಧಿ 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಗಣಿ, ಕಾರ್ಖಾನೆ ಅಥವಾ ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕರನ್ನಾಗಿ ತೊಡಗಿಸುವುದನ್ನು ಕಟ್ಟುನಿಟ್ಟಾಗಿ ತಡೆಯುತ್ತೆ. ಇದೀಗ ಮುಂದಿನ ಮತ್ತು ಕೊನೆಯ ಪ್ರಶ್ನೆ: ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್. ಸಂಕಷ್ಟದಲ್ಲಿರುವ ಅಥವಾ ಸಹಾಯದ ಅಗತ್ಯವಿರುವ ಮಕ್ಕಳಿಗಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಉಚಿತ ತುರ್ತು ದೂರವಾಣಿ ಸಹಾಯವಾಣಿ ಸಂಖ್ಯೆ ಯಾವುದು? ಇದೀಗ ಗೀತೆ ಅಮೆರಿಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಹಾಗೂ ಸಂಗೀತ ಕಟ್ಟಿಯವರ ಗಾಯನದಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಮನುಮೂರ್ತಿಯವರ ಸಂಗೀತ.

ಸರಿ ಉತ್ತರದ ಸರಮಾಲೆನೆ ಹರಿದಿದೆ. ಆದರೆ ಮೊದಲು ಉತ್ತರ ನೀಡಿದ 10 ಜನರ ಹೆಸರನ್ನು ಮಾತ್ರ ಪರಿಗಣನೆ ಮಾಡಬೇಕಾಗಿರೋದ್ರಿಂದ 10 ಜನರ ಹೆಸರು ಹೀಗಿವೆ: ಸುಧಾಮೂರ್ತಿ ಕೆಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿಯಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸೋಮಶೇಖರ್ ಹಂಪಸಾಗರ, ಹೊನ್ನೂರ್ ಅಲಿ ಹನುಮಂತಾಪುರ, ರಾಮು ಕೊಪ್ಪಳದಿಂದ, ಮಂಜುನಾಥ್ ಇಂದರಗಿ ಬಿಳೆಭಾವಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ 1098. ಇದು ದೇಶಾದ್ಯಂತ 24 ಗಂಟೆಯೂ ಉಚಿತವಾಗಿ ಲಭ್ಯವಿರುವ ಸಹಾಯವಾಣಿಯಾಗಿದ್ದು ಅಪಾಯದಲ್ಲಿರುವ ಮಕ್ಕಳಿಗೆ ತಕ್ಷಣ ರಕ್ಷಣೆ ನೀಡಲು ಸಹಾಯ ಮಾಡುತ್ತೆ. ಇದು ಚೈಲ್ಡ್ ಲೈನ್ ಹೆಲ್ಪ್ ಲೈನ್ ನಂಬರ್ 1098. ಇದಾಗಿತ್ತು ಈ ಹೊತ್ತಿನ ವಿಶೇಷ ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ. ತಮ್ಮ ಹೆಸರು ಮೊದಲು ಬರಲಿ ಅಂತ ಪ್ರತಿ ಪ್ರಶ್ನೆಗೂ ಉತ್ಸಾಹದಿಂದ ಉತ್ತರ ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮ್ಮ ಹೆಸರು ಓದಿಲ್ಲ ಅಂತ ಬೇಸರ ಬೇಡ. ಪ್ರತಿದಿನ 3:35ಕ್ಕೆ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ನಡೆಯಲಿದೆ. ಮತ್ತೆ ಸಿಗೋಣ 4 ಗಂಟೆಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ ಸರಿಯಾಗಿ 4 ಗಂಟೆ. ಇದೀಗ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸುಂದರ್ ಬನ್ಸ್ಗೆ ಹೋಗಿ ಬರೋಣ. ಇದೀಗ ಮೊದಲನೇ ಗೀತೆ ಸಿಪಾಯಿ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಮಾಯಾ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಸುಂದರ್ಬನ್ಸ್, ಸುಂದರ ವನ. ಈ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಸುಂದರಿ ಎಂಬ ಅಪೂರ್ವ ಮ್ಯಾಂಗ್ರೋವ್ ಮರಗಳಿಂದ ಇದಕ್ಕೆ ಸುಂದರವನ ಅಂತ ಹೆಸರು ಬಂದಿದೆ. ಸುಂದರವನ ವಿಶ್ವದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯ. ಇದು ಭಾರತದ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶಗಳ ನಡುವೆ ಹರಡಿಕೊಂಡಿರುವ ಜಗತ್ತಿನ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಕಾಡಾಗಿದೆ. ಇದರ ಸುಮಾರು 60% ಭಾಗ ಬಾಂಗ್ಲಾದೇಶದಲ್ಲಿದ್ದರೆ 40% ಭಾಗ ಭಾರತದಲ್ಲಿದೆ. ವಿಶ್ವ ಪರಂಪರೆಯ ತಾಣ ಇದು. ಯುನೆಸ್ಕೋ ಸಂಸ್ಥೆಯು ಇದನ್ನ ಜಾಗತಿಕ ಪ್ರಕೃತಿ ವಿಸ್ಮಯವೆಂದು ಗುರುತಿಸಿ ವಿಶ್ವ ಪರಂಪರೆಯ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿದೆ. ಈ ವಿಶಿಷ್ಟ ಮುಖಜ ಭೂಮಿಯು ಗಂಗಾ, ಬ್ರಹ್ಮಪುತ್ರ ಮತ್ತು ಮೇಘನಾ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರುವ ಜಾಗದಲ್ಲಿ ಸೃಷ್ಟಿಯಾಗಿದೆ ಸುಂದರ್ಬನ್ಸ್. ಇದೀಗ ಮುಂದಿನ ಗೀತೆ ಸೂರ್ಯವಂಶ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಗಾಯನದಲ್ಲಿ SS ನಾರಾಯಣ್ ಅವರ ಸಾಹಿತ್ಯವಿರುವ ಗೀತೆ.

0: ಬಂಗಾಳದ ಸುಂದರ್ಬನ್ಸ್, ಇದು ಜಗತ್ಪ್ರಸಿದ್ಧ ರಾಯಲ್ ಬೆಂಗಾಲ್ ಹುಲಿಗಳ ಪ್ರಮುಖ ಆವಾಸ ಸ್ಥಾನ. ಇಲ್ಲಿನ ಹುಲಿಗಳು ಈಜುವುದರಲ್ಲಿ ಅತ್ಯಂತ ನಿಪುಣ. ಜಿಂಕೆಗಳು, ಮೊಸಳೆಗಳು, ಅಪರೂಪದ ಡಾಲ್ಫಿನ್ಗಳು, ಕಾಡು ಹಂದಿಗಳು ಮತ್ತು ನೂರಾರು ಜಾತಿಯ ಪಕ್ಷಿಗಳಿಗೆ ಇದು ಆಶ್ರಯ ತಾಣ. ಇಲ್ಲಿ ದಿನಕ್ಕೆ ಎರಡು ಬಾರಿ ಬರುವ ಉಬ್ಬರವಿಳಿತಗಳಿಂದಾಗಿ ಕಾಡಿನ ಬಹುಭಾಗ ನೀರಿನಲ್ಲಿ ಮುಳುಗುತ್ತೆ, ಮತ್ತೆ ತಾನಾಗಿ ಎದ್ದು ಕಾಣುತ್ತೆ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಸಹ ಕೇವಲ ಒಂದು ಕಾಡಲ್ಲ, ಅದು ಪ್ರಕೃತಿ ಮತ್ತು ಮಾನವನ ನಡುವಿನ ಸುದೀರ್ಘ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಬಹುದು. ಸುಂದರ್ಬನ್ ಇತಿಹಾಸ ಮೊಘಲರ ಕಾಲದಿಂದ ಹಿಡಿದು ಬ್ರಿಟಿಷರ ಆಡಳಿತವರೆಗೂ, ನಂತರ ಸ್ವಾತಂತ್ರ್ಯದ ನಂತರದವರೆಗೂ ವಿಶಿಷ್ಟ ತಿರುಗಳನ್ನು ಪಡೆದುಕೊಂಡಿದೆ. ಸುಂದರ್ಬನ್ಸ್ ಕುರಿತಾಗಿ ಮಾತಾಡ್ತಾ ಸಾಗೋಣ, ಇದೀಗ ಒಂದು ಸಣ್ಣ ವಿರಾಮ.
1: ಜೂನ್ 12 ವಿಶ್ವ ಬಾ

0: ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
1: ಬಾಲ ಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮೊಘಲರ ಕಾಲ ಅಂದರೆ ಕ್ರಿಸ್ತ ಶಕ 1800ರಿಂದ 1757ರವರೆಗೆ ಮೊಘಲ್ ರಾಜರ ಕಾಲದಲ್ಲಿ ಸುಂದರ್ಬನ್ಸ್ ಕಾಡುಗಳು ಸುತ್ತಮುತ್ತಲಿನ ಪ್ರದೇಶಗಳನ್ನು ಸ್ಥಳೀಯ ರಾಜರಿಗೆ ಗುತ್ತಿಗೆ ನೀಡಲಾಗಿತ್ತು. ಆ ಕಾಲದಲ್ಲಿ ಕಾಡಿನ ಕೆಲವು ಭಾಗಗಳನ್ನು ಕೃಷಿ ಭೂಮಿಯಾಗಿ ಪರಿವರ್ತಿಸುವ ಪ್ರಯತ್ನಗಳು ಸಹ ನಡೆದವು. ಆದರೆ ಅರಣ್ಯದ ಕಠಿಣ ಪರಿಸರ ಮತ್ತು ರಾಯಲ್ ಬೆಂಗಾಲ್ ಹುಲಿಗಳ ಭಯದಿಂದಾಗಿ ಕಾಡು ಹೆಚ್ಚಾಗಿ ಸುರಕ್ಷಿತವಾಗಿ ಉಳಿಯಿತು. ಇದೀಗ ಮುಂದಿನ ಗೀತೆ ಸ್ಪರ್ಶ ಚಿತ್ರದಿಂದ ಪಂಕಜ್ ಉದಾಸ್, ಅರ್ಚನಾ ಉಡುಪ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರ ಗಾಯನದಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:20 ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಬ್ರಿಟಿಷ್ ಆಡಳಿತ ಮತ್ತು ಬ್ರಿಟಿಷ್ ಆಡಳಿತದಲ್ಲಿ ಸುಂದರ್ಬನ್ಸ್ನ ಮೊದಲ ಸಂರಕ್ಷಣೆ ಆಯಿತು ಅಂತ ಹೇಳ್ಬೋದು. ಬ್ರಿಟಿಷರು ಭಾರತದ ಅರಣ್ಯ ಸಂಪತ್ತನ್ನು ಬಳಸಿಕೊಳ್ಳಲು ಮತ್ತು ನಿರ್ವಹಿಸಲು ಅರಣ್ಯ ಇಲಾಖೆಯನ್ನು ಸ್ಥಾಪಿಸಿದರು. 1865 ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಸುಂದರ್ಬನ್ಸ್ನ ದೊಡ್ಡ ಭಾಗವನ್ನು ರಕ್ಷಿತ ಅರಣ್ಯ ಅಂದರೆ ರಿಸರ್ವ್ಡ್ ಫಾರೆಸ್ಟ್ ಅಂತ ಘೋಷಣೆ ಮಾಡಲಾಯಿತು. ಜಗತ್ತಿನ ಇತಿಹಾಸದಲ್ಲೇ ಮ್ಯಾಂಗ್ರೋವ್ ಕಾಡೊಂದನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಮತ್ತು ಸಂರಕ್ಷಿಸಲು ಬ್ರಿಟಿಷರು ಕೈಗೆತ್ತಿಕೊಂಡ ಮೊದಲ ವ್ಯವಸ್ಥಿತ ಪ್ರಯತ್ನ ಇದಾಗಿತ್ತು. ನಂತರ ವಿಭಜನೆಯ ನಂತರದ ಕಾಲ 1947 ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಸುಂದರ್ಬನ್ಸ್ನ ಮೂರನೇ ಎರಡು ಭಾಗ ಪೂರ್ವ ಪಾಕಿಸ್ತಾನಕ್ಕೆ ಮತ್ತು ಉಳಿದ ಒಂದು ಭಾಗ ಭಾರತಕ್ಕೆ ಸೇರಿತು. ಇದೀಗ ಮುಂದಿನ ಗೀತೆ ಯಾರೇ ನೀನು ಚಲುವೆ ಚಿತ್ರದಿಂದ ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ

0: ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಸುಂದರ್ಬನ್ಸ್ ಕಾಡಿನ ವಿಶೇಷ. ಸುಂದರ್ಬನ್ಸ್ನ ವಿಶಿಷ್ಟ ಸಸ್ಯ ಸಂಪತ್ತು ಅಂದರೆ ಫ್ಲೋರಾ ಕುರಿತಾಗಿ ಕೇಳೋದಾದರೆ, ಸುಂದರ್ಬನ್ಸ್ ಎಂಬ ಹೆಸರು ಇಲ್ಲಿ ಹೇರಳವಾಗಿ ಬೆಳೆಯುವ ಸುಂದರಿ ಎಂಬ ಮ್ಯಾಂಗ್ರೋವ್ ಮರಗಳಿಂದ ಬಂದಿದೆ. ಇಲ್ಲಿನ ಸಸ್ಯಗಳು ಉಪ್ಪು ನೀರಲ್ಲಿ ಬದುಕಲು ವಿಶೇಷ ಹೊಂದಾಣಿಕೆಯನ್ನು ಮಾಡಿಕೊಂಡಿವೆ. ಉಸಿರಾಡುವ ಬೇರುಗಳು ಅಂದರೆ ನ್ಯೂಮ್ಯಾಟೋಫೋರ್ಸ್. ಇಲ್ಲಿನ ಮಣ್ಣು ಸದಾ ನೀರಿನಿಂದ ಕೂಡಿರುವುದರಿಂದ ಗಿಡಗಳ ಬೇರುಗಳು ಗಾಳಿಯಿಂದ ಆಮ್ಲಜನಕವನ್ನು ಪಡೆಯಲು ಭೂಮಿಯಿಂದ ಮೇಲಕ್ಕೆ ಬೆಳೆಯುತ್ತೆ. ಇಲ್ಲಿ ಪ್ರಮುಖ ಸಸ್ಯಗಳನ್ನು ನೋಡೋದಾದರೆ, ಸುಂದರಿ ಮರಗಳಲ್ಲದೆ ಗೇವಾ, ಗೋರಾನ್ ಮತ್ತು ಹೆಂತಾಲ್ ಎಂಬ ತಾಳೆ ಜಾತಿಯ ಸಸ್ಯಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಇನ್ನು ವನ್ಯಜೀವಿ ಸಂಪತ್ತು ಅಂದರೆ ಫೌನಾ. ಸುಂದರ್ಬನ್ಸ್ ನೂರಾರು ಅಪರೂಪದ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಆಶ್ರಯ ತಾಣ ಅಂತ ಹೇಳಬಹುದು. ರಾಯಲ್ ಬೆಂಗಾಲ್ ಟೈಗರ್ ಸುಂದರ್ಬನ್ಸ್ ಜಗತ್ತಿನಲ್ಲೇ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಹುಲಿಗಳು ವಾಸಿಸುವ ಏಕೈಕ ತಾಣವಾಗಿದೆ. ಇಲ್ಲಿನ ಹುಲಿಗಳು ಉಪ್ಪು ನೀರಿನಲ್ಲಿ ಈಜುವುದರಿಂದ ಮತ್ತು ಏಡಿ ಮೀನುಗಳನ್ನು ಬೇಟೆಯಾಡುವುದರಲ್ಲಿ ಅತ್ಯಂತ ನಿಪುಣ. ಜಲಚರಗಳು ಮತ್ತು ಉರಗಗಳನ್ನು ಇಲ್ಲಿ ನೋಡೋದಾದರೆ, ಇಲ್ಲಿ ಲವಣಯುಕ್ತ ನೀರಿನ ಬೃಹತ್ ಮೊಸಳೆಗಳು ಅಂದರೆ ಈಸ್ಚುರಿನ್ ಕ್ರೊಕೊಡೈಲ್ಸ್, ನದಿಯ ಆಮೆಗಳು, ಕಿಂಗ್ ಕೋಬ್ರಾ ಮತ್ತು ಮಾನಿಟರ್ ಹಲ್ಲಿಗಳು ಅಂದರೆ ಮಾನಿಟರ್ ಲಿಜರ್ಡ್ ಕಂಡುಬರುತ್ತೆ. ಇನ್ನು ಸ್ಪಾಟೆಡ್ ಡೀರ್, ಕಾಡು ಹಂದಿಗಳು, ರೀಸಸ್ ಮಂಗಗಳು, ಅಳಿವಿನಂಚಿನಲ್ಲಿರುವ ಗಂಗಾ ನದಿಯ ಡಾಲ್ಫಿನ್ಗಳು ಇಲ್ಲಿನ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ. ಸುಂದರ್ಬನ್ಸ್ನಲ್ಲಿ 240 ಹೆಚ್ಚು ಜಾತಿಯ ಪಕ್ಷಿಗಳನ್ನು ಗುರುತಿಸಲಾಗಿದೆ. ಮೀನು ಹಿಡಿಯುವ ಮಿಂಚುಳ್ಳಿಗಳು ಅಂದರೆ ಕಿಂಗ್ ಫಿಷರ್ಸ್, 10 ಹೆಚ್ಚು ತಳಿಗಳು ಇಲ್ಲಿ ಕಂಡುಬರುವುದರಿಂದ ಇದನ್ನು ಮಿಂಚುಳ್ಳಿಗಳ ಸ್ವರ್ಗ ಅಂತಲೂ ಕರೀತಾರಂತೆ.
1: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಹೀಗೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ. ನೀವು ಸಹ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಮುಂದಿನ ಗೀತೆ ಅಮೃತ ವರ್ಷಿಣಿ ಚಿತ್ರದಿಂದ, ಚಿತ್ರ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ.

ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಬಂಗಾಳದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ. ಮಲ್ಲಿಕಾರ್ಜುನ ಸಿದ್ದೇಶ್ವರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ ಪ್ಲೇಸ್ ಇಸ್ ವೆರಿ ನೈಸ್, ನಾನು 1994 ಅಲ್ಲಿಗೆ ಹೋಗಿದ್ದೆ ಅಂತ. ಸಂತೋಷ ಸರ್, ನೀವು ಅದರ ಕುರಿತಾದ ನೆನಪು ಏನಾದರೂ ಇದ್ರೆ ಸಹ ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ತಿಪ್ಟೂರಿನಿಂದ ಶೀಲಾ ಮೋಹನ್ ರಾಜ್, ನಿಮ್ಮ ವಿಸ್ಮಯ ಜಗತ್ತು ಕಾರ್ಯಕ್ರಮ ಬಹಳ ಚೆನ್ನಾಗಿ ಮುಡಿಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಂತರ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ FM ರೇನ್ಬೋದಲ್ಲಿ ಪ್ರಸಾರವಾದ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಸುಂದರ ಕಾಡಿನ ಕುರಿತು ನೀಡಿದ ಮಾಹಿತಿ ಅತ್ಯಂತ ಆಸಕ್ತಿದಾಯಕ ಮತ್ತು ಜ್ಞಾನವರ್ಧಕವಾಗಿತ್ತು. ಮಾಹಿತಿ ಮನರಂಜನೆಯ ಸಮನ್ವಯದೊಂದಿಗೆ ಕಾರ್ಯಕ್ರಮವು ಶ್ರೋತೃಗಳ ಮನಸೆಳೆಯುವಂತೆ ಮೂಡಿಬಂದಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಮಾಹಿತಿ ಹಾಡುಗಳು ನಿರೂಪಣೆ ಚೆನ್ನಾಗಿ ಮೂಡಿ ಬಂತು ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ನೀವು ಸಹ ಬಂಗಾಳದ ಸುಂದರ್ ಬನ್ಸ್ ಕುರಿತಾದ ಮಾಹಿತಿ ಏನಾದರೂ ತಿಳಿದಿದ್ರೆ ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013. ಇದೀಗ ಮುಂದಿನ ಗೀತೆ ಸ್ನೇಹಲೋಕ ಚಿತ್ರದಿಂದ ರಾಜೇಶ್ ಕೃಷ್ಣನ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ವಿಸ್ಮಯ ಲೋಕ. ಇನ್ನು ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನವಾಗಿ ವಿಕಸನಗೊಂಡ ಕುರಿತಾಗಿ ನೋಡೋದಾದರೆ ಹೇಗೆ ಇದು ಹಂತ ಹಂತವಾಗಿ ಅತ್ಯುನ್ನತ ರಕ್ಷಿತ ವಲಯವಾಗಿ ಮಾರ್ಪಡಿಸಲಾಯಿತು ಅಂತ ಹೇಳಿ 1973 ಇದನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಯಿತು. ಭಾರತ ಸರ್ಕಾರವು ಪ್ರಾಜೆಕ್ಟ್ ಟೈಗರ್ ಯೋಜನೆಯಡಿಯಲ್ಲಿ ಇದನ್ನು ಅಧಿಕೃತ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿತು. ನಂತರ 1977 ವನ್ಯಜೀವಿ ಅಭಯಾರಣ್ಯ, ಜೀವ ವೈವಿಧ್ಯದ ರಕ್ಷಣೆಗಾಗಿ ಇದನ್ನು ವನ್ಯಜೀವಿ ಅಭಯಾರಣ್ಯವಾಗಿ ಮಾಡಲಾಯಿತು. 1984 ರಾಷ್ಟ್ರೀಯ ಉದ್ಯಾನವನ. May 4, 1984 ಭಾರತ ಸರ್ಕಾರವು ಇದಕ್ಕೆ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎಂಬ ಸರ್ವೋಚ್ಚ ಸ್ಥಾನಮಾನ ನೀಡಿತು. 1987 ಯುನೆಸ್ಕೋ ಜಾಗತಿಕ ಪರಂಪರೆಯ ತಾಣ, ಇದರ ಅಪರೂಪದ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆಯನ್ನು ಪರಿಗಣಿಸಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಮಾನ್ಯತೆ ನೀಡಿತು. ಸುಂದರ್ಬನ್ಸ್ ಕೇವಲ ವನ್ಯಜೀವಿಗಳಿಗಷ್ಟೇ ಅಲ್ಲ, ಕೋಲ್ಕತ್ತಾ ಸೇರಿದಂತೆ ಪಶ್ಚಿಮ ಬಂಗಾಳದ

0: ಕೋಟ್ಯಾಂತರ ಜನರನ್ನ ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತಗಳಿಂದ ಸಹ ರಕ್ಷಿಸುವ ನೈಸರ್ಗಿಕ ಕವಚ. ಇದೀಗ ಒಂದು ಪುಟ್ಟ ವಿರಾಮ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆ ಅಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ, ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ.
3: ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಕಾರ್ಯಕ್ರಮಕ್ಕೆ ಬಂದ ಸಂದೇಶಗಳನ್ನ ನೋಡೋಣ. ಸುಂದರ್ಬನ್ಸ್ ಪ್ರದೇಶವು ನೂರಾರು ಸಣ್ಣ ದ್ವೀಪಗಳನ್ನು ಒಳಗೊಂಡಿದೆ. ಭಾರತದ ಭಾಗದಲ್ಲಿಯೇ ಸುಮಾರು 102 ದ್ವೀಪಗಳಿದ್ದು ಅದರಲ್ಲಿ 54 ದ್ವೀಪಗಳಲ್ಲಿ ಜನವಸತಿ ಇದೆ. ಇಲ್ಲಿ ದಿನಕ್ಕೆ 2 ಬಾರಿ ಸಂಭವಿಸುವ ಹೈ ಟೈಡ್ಸ್ ಆ್ಯಂಡ್ ಲೋ ಟೈಡ್ಸ್ ಅರ್ಧದಷ್ಟು ಕಾಡು ನೀರಿನಲ್ಲಿ ಮುಳುಗುತ್ತೆ ಮತ್ತು ಇಳಿತದ ಸಮಯದಲ್ಲಿ ಮತ್ತೆ ನಂತರ ಜಮೀನು ಗೋಚರಿಸುತ್ತೆ ಅಂತ ಹೇಳಿ ಮೌನೇಶ ಮಾನ್ವಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಾಕೃತಿಕ ರಕ್ಷಾ ಕವಚ, ಈ ಮ್ಯಾಂಗ್ರೋವ್ ಕಾಡುಗಳು ಬಂಗಾಳ ಕೊಲ್ಲಿಯಲ್ಲಿ ಏಳುವ ಭೀಕರ ಚಂಡಮಾರುತ ಮತ್ತು ಸುನಾಮಿಗಳ ಅಲೆಗಳ ತೀವ್ರತೆಯನ್ನು ತಡೆದು ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶದ ಕರಾವಳಿ ಪ್ರದೇಶಗಳನ್ನು ರಕ್ಷಿಸುವ ನೈಸರ್ಗಿಕ ಗೋಡೆಯಾಗಿ ಕೆಲಸ ಮಾಡುತ್ತೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಲಲಿತಾ ನವಲಗುಂದದಿಂದ ಸುಂದರ್ಬನ್ಸ್ನ ಮಾಹಿತಿ ತುಂಬ ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಈ ದಿನದ ಹಸಿರಿನ ವನ್ಯಜೀವಿ ತಾಣವಾದ ಸುಂದರ್ಬನ್ಸ್ ಕುರಿತಾದ ಮಾಹಿತಿ ಎಲ್ಲರೂ ತಿಳಿದುಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಕಾಡಿದ್ದರೆ ನಾಡು, ಕಾಡಿದ್ದರೆ ವನ್ಯಜೀವಿಯ ಸುಂದರ ಪಾಡು. ಕಾಡಿನ ಬಗ್ಗೆ, ಕಾಡು ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಒಲವನ್ನು ಹೊಂದಲೇಬೇಕು. ಇವತ್ತಿನ ವಿಷಯ ಉಪಯುಕ್ತ, ಇದರ ಬಗ್ಗೆ ಅರಿವನ್ನು ಹೊಂದಿರಬೇಕು, ಯಾಕೆಂದರೆ ಇದು ನಮ್ಮ ಉಸಿರಿನ ವಿಷಯ ಅಂತ ಹೇಳಿ ಎಡೆದೊರೆ ನಾಡಿನಿಂದ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಈರಣ್ಣ ಬೆಂಗಾಲಿ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಇದೀಗ ಮುಂದಿನ ಗೀತೆ ಚಂದ್ರಮುಖಿ ಪ್ರಾಣಸಖಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಹಾಗೂ ಬುಟ್ಟು ಅವರ ಗಾಯನದಲ್ಲಿ ಕೆ ಕಲ್ಯಾಣ್ ಅವರ ಸಂಗೀತ ಸಾಹಿತ್ಯ.

ಇನ್ನೇನು ಕಾರ್ಯಕ್ರಮ ಮುಗಿಸುವ ಹೊತ್ತು, ಸಂದೇಶಗಳನ್ನ ನೋಡೋಣ. ಇಂದಿನ ಮಾಹಿತಿ ತುಂಬಾ ಚೆನ್ನಾಗಿದೆ, ಹಾಡುಗಳು ಸೂಪರ್ ಅಂತ ಬೂದಿಗೆರೆಯಿಂದ ಮುರುಳಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಅನಿಲ್ ಭೀಷ್ಟಣ್ಣನವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ಸುಂದರ್ ಬನ್ಸ್ ಬಗ್ಗೆ ಎಲ್ಲ ವಿಷಯ ಚೆನ್ನಾಗಿತ್ತು, ನಿರೂಪಣೆಯಲ್ಲಿ ಹೇಳಿದ್ದಕ್ಕೆ ಧನ್ಯವಾದಗಳು, ಆದರೆ ಇಲ್ಲಿ ಭೇಟಿ ನೀಡುವ ಕಾಲ ಹೇಳಿಲ್ಲ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ನನ್ನ ಅನಿಸಿಕೆಯಲ್ಲಿ ಅಕ್ಟೋಬರಿಂದ ಮಾರ್ಚ್ವರೆಗೆ ಭೇಟಿ ನೀಡಿದರೆ ಸೂಕ್ತ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಅಲ್ಲಿ ಚಂಡಮಾರುತ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ಭೇಟಿ ನೀಡದೇ ಇದ್ದರೆ ಒಳ್ಳೆಯದು. ನಂತರ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ. ಹರೀಶ್ ಮಲ್ಲೇಶ್ವರದಿಂದ, ಚೆನ್ನಾಗಿ ನಡೆಸಿಕೊಟ್ಟಿರಿ ಕಾರ್ಯಕ್ರಮ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ ತಟ್ಟಿ ಹಂಪಸಾಗರದಿಂದ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಂದೇಶ್ ಮೈಸೂರಿನಿಂದ, ನಿಮ್ಮ ನಿರೂಪಣೆ ಮತ್ತು ನಿಮ್ಮ ಧ್ವನಿ ತುಂಬ ಸುಮಧುರವಾಗಿದೆ, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಮತ್ತು ಸುಂದರ್ಬನ್ಸ್ ಬಗ್ಗೆ ಅನೇಕ ವಿಷಯ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕಾರ್ಯಕ್ರಮ ತುಂಬ ಮಾಹಿತಿಯಿಂದ ಕೂಡಿತ್ತು, ನಾವು ಪ್ರತಿದಿನ ಶಾಲೆ ಮುಗಿಸಿ ಮನೆಗೆ ತೆರಳುವಾಗ ನಿಮ್ಮ ಕಾರ್ಯಕ್ರಮವನ್ನು ಕೇಳಿ ತುಂಬ ಖುಷಿ ಪಡ್ತೇವೆ, ಹಾಡುಗಳು ಸೂಪರ್ ಆಗಿವೆ ಅಂತ ಶ್ರೀದೇವಿ ಮತ್ತು ಸಂತೋಷ್ ಕುಮಾರಿ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶ ಸಹ ನಮಗೆ ಖುಷಿ ಕೊಟ್ಟಿದೆ. ನಂತರ ಅಮೃತವರ್ಷಿಣಿ ಚಿತ್ರದ ಹಾಡು ಚೆನ್ನಾಗಿ ಮೂಡಿ ಬಂತು ಅಂತ ವಾಣಿಶ್ರೀ ಅವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ್ಬನ್ಸ್ ಅಭಯಾರಣ್ಯಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಸವಿಸ್ತಾರವಾದ ಅಲ್ಲಿನ ಮಾಹಿತಿ ತಿಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೊನ್ನೂರು ಅಲಿ ಹನುಮಂತಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ. ಇದೀಗ ಕಾರ್ಯಕ್ರಮದ ಕೊನೆಯ ಗೀತೆ ಹಬ್ಬ ಚಿತ್ರದಿಂದ ರಮೇಶ್ ಚಂದ್ರ, ವಿಷ್ಣು ಹಾಗೂ ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ FM Rainbow 101.3 MHz. Musically yours.
1: 5:01 ಆಗಿ 2 ನಿಮಿಷ ಕೂಡ ಆಗೋಯ್ತು. ಕನ್ನಡ ಕಾಮನಬಿಲ್ಲ 101.3 MHz ನಲ್ಲಿ ಎಲ್ಲರೂ ಕೂಡ ಜೊತೆಯಾಗಿ ಸಾಗೋ ಈ ಹೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಹೊತ್ತು. ಇವತ್ತು ಏನ್ ಮಾತಾಡ್ತೀವಿ ಅಂದರೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನನಗ್ ನೀವು ಐ ಎಂ ರೆಡಿ ಅಂತ ಹೇಳಿ ಮೆಸೇಜ್ ಅನ್ನ ರೆಡಿ ಮಾಡಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ಬಿಟ್ರೆ ನಾನ್ ನಿಮ್ಗೆ ಪ್ರಶ್ನೆನ ಆನರ್ ಡೈರೆಕ್ಟ್ ಆಗಿ ಕೇಳ್ತೀನಿ. ನಾವೇ ಕಾಲ್ ಮಾಡ್ತೀವಿ. ಅರ್ರೆ, ಯಾರಿಗುಂಟು ಯಾರಿಗಿಲ್ಲ, ಈಗ ನೀವು ನಮಗೆ ಉತ್ತರವನ್ನ ನೇರಾತಿ ನೇರ ಹೇಳಬೇಕು ಅಂದ್ರೆ ಸಿಂಪಲ್ ಆಗಿ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ ಹೇಳಿ. ಸೊ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಯಾರಿಗೆ ಕಾಲ್ ಮಾಡ್ತೀನಿ ಆಕ್ಚುಲಿ ನನಗೂ ಕೂಡ ಗೊತ್ತಿಲ್ಲ. ಬೇಗ ಬೇಗ ಬೇಗ ಮೆಸೇಜ್ ಮಾಡಿ ಜೊತೆಯಾಗಿ ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 MHz. ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಹೌದು, ಈ ಹೊತ್ತಲ್ಲಿ ನಮ್ಮೊಟ್ಟಿಗಿದ್ದಾರೆ ಯಾರು? ನಮಸ್ಕಾರ, ಯಾರಿರೋದು ಲೈನ್ ಅಲ್ಲಿರೋದು? ನಮಸ್ಕಾರ, ಹಲೋ, ನಮಸ್ತೆ, ಯಾರು ಲೈನ್ ಅಲ್ಲಿರುವಂತದ್ದು? ಹಲೋ, ನಮಸ್ಕಾರ, ನಮಸ್ಕಾರ, ಲೈನ್ ಕೇಳಿಸ್ತಾ ಇದೆಯಾ? ಹಲೋ, ಹಲೋ, ಎಸ್ ಹೇಳಿ, ನಮಸ್ತೆ, ಗುಡ್ ಈವ್ನಿಂಗ್. ಯಾರಿದು ಲೈನ್ ಅಲ್ಲಿರುವಂತದ್ದು? ಯಾ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ನಿಮಗೆ ಕೇಳಿಸ್ತಾ ಇದೆಯಾ? ಎಸ್ ನಿಖಿಲ್ ಅವರೇ, ವೆಲ್ಕಮ್ ಟು ದ ಕಾರ್ಯಕ್ರಮ. ಎಸ್, ಈಗ ನಾನು ನಿಮಗೆ ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ನೀವು ಉತ್ತರ ಹೇಳೋದಕ್ಕೆ ರೆಡಿ ಆಗಿದ್ದೀರಾ? ಓಕೆ. ಹಲೋ, ಕೇಳಿಸ್ತಾ ಇದೆಯಾ? ಓಕೆ, ಸರಿ. ಹಾಗಾದರೆ ಒಂದು ಫಿನಾಮಿನಾ ಇದೆ ಕಣ್ರಿ, ಮರುಭೂಮಿಗಳಲ್ಲಿ ಕೆಲವೊಂದು ಸಾರಿ ಮಳೆ ಆಗುತ್ತೆ, ಮಳೆಯಾದ ನಂತರ ತುಂಬ ಅಂದರೆ ತುಂಬ ಲಕ್ಷಾಂತರ ಹೂಗಳು ಅರಳುತ್ತೆ, ಅಲ್ಲಿ ಅದ್ಭುತವಾದ ದೃಶ್ಯವನ್ನು ಸೃಷ್ಟಿ ಮಾಡುತ್ತೆ, ಮರುಭೂಮಿಯಲ್ಲಿ ಹೂಗಳು ಅರಳುತ್ತೆ. ಈ ಒಂದು ವಿಚಾರವನ್ನು ಯಾವ ಒಂದು ಹೆಸರಿನಿಂದ ಕರೀತಾರೆ? ಇದು ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ನಾನು ನಿಮಗೆ ಒಂದು ಎರಡು ಆಪ್ಷನ್ ಕೊಡ್ತೀನಿ. ಮೊದಲನೇ ಆಪ್ಷನ್, ಆಪ್ಷನ್ ಎ, ಲೀಫಿಂಗ್ ಡೆಸರ್ಟ್. ಆಪ್ಷನ್ ಬಿ, ಫ್ಲವರಿಂಗ್ ಡೆಸರ್ಟ್. ಆಪ್ಷನ್ ಸಿ, ರೈನಿಂಗ್ ಡೆಸರ್ಟ್. ಯಾವ್ದು ನಿಮ್ಮ ಉತ್ತರ? ರಿಪೀಟ್ ಮಾಡಿ. ಆಪ್ಷನ್ಸ್ ಒಂದೇ ಸರಿ ಹೇಳುವಂಥದ್ದು. ಓಕೆ, ನೀವು ಶ್ಯೂರ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಟ್ ನಿಮ್ಮ ಉತ್ತರ ಸರಿನ ತಪ್ಪ ಅಂತ ನೋಡೋದಾದ್ರೆ ಸೂಪರ್ ರೀ, ನಿಮ್ಮ ಉತ್ತರ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ನಿಖಿಲ್ ಅವರೇ, ದಟ್ಸ್ ನೈಸ್, ಥ್ಯಾಂಕ್ ಯು ಸೋ ಮಚ್, ಕಂಗ್ರ್ಯಾಚುಲೇಷನ್ಸ್. ನಾನು ನೀವು ಹೇಳಿದ ಹಾಗೆ ನಿಮಗೋಸ್ಕರ ಉಪೇಂದ್ರ ಅವರ ಧ್ವನಿಯಲ್ಲಿ ಮೂಡಿ ಬಂದಿದೆ ಈ ಒಂದು ಗೀತೆ. ನಾಗರಹಾವು ಚಿತ್ರದಿಂದ ಅನುರಾಧ ಶ್ರೀರಾಮ್ ಅವರು ಕೂಡ ಈ ಗೀತೆಯಲ್ಲಿ ಧ್ವನಿಯಾಗಿದ್ದಾರೆ. ಈ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ, ಕೇಳ್ತಾರಿ ಜೊತೆಯಾಗ್ರಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಚಕ ಚಕ ಲೌಡಿ ಲೌಡಿ ಚಕ ಚಕ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30:18. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.

ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಯಾವ ಮೋಹನ ಮುರುಳಿ ಕರೆಯಿತು ಚಿತ್ರದ ಗೀತೆ ಹರಿಚರಣ್ ಅವರ ಧ್ವನಿಯಲ್ಲಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ರಾಗಜೋಡಣೆ ಮಾಡಿರುವುದು ಅನಿಲ್ ಸಿಜೆ.

ಇನ್ನೀಗ ಕೇಳಿ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಯಗ್ರೀವ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು ಜುಡಾ ಸಂಧಿ.

0: ಜೂನ್ 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ,
1: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ,
0: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು,
1: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
0: ಮಕ್ಕಳ ಕನಸುಗಳು ಅರಳಿದಾಗ
1: ದೇಶದ ಭವಿಷ್ಯ ಬೆಳಗುತ್ತದೆ.
2: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
0: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ನಮ್ಮ ಮುಂದಿನ ಗೀತೆ ಲವ್ ಮಾಕ್ಟೈಲ್ 3 ಚಿತ್ರದ್ದು. ನಕುಲ್ ಅಭಯಂಕರ್ ಅವರ ಧ್ವನಿ ಮತ್ತು ರಾಗ ಸಂಯೋಜನೆ ಇರುವ ಈ ಗೀತೆಗೆ ಸಾಹಿತ್ಯ ನೀಡಿರುವುದು ಶಶಾಂಕ್.

ಇನ್ನೀಗ ಕೇಳಿ ಸಂತೋಷ್ ವೆಂಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಮೂಡಿಬಂದಿರುವ ಮೆಜೆಸ್ಟಿಕ್ 2 ಚಿತ್ರದ ಗೀತೆ. ಗಿರೀಶ್ ರಾಮ್ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಮಾಡಿರುವುದು

ಇನ್ನೀಗಾಗಿ ಹೇಳಿ ಮೀಕಾ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಖೇಡಿ ಚಿತ್ರದ ಗೀತೆ, ಪ್ರೇಮ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ.

ಲ್ಯಾಂಡ್ಲಾರ್ಡ್ ಚಿತ್ರದ ಗೀತೆ ವಿಜಯ್ ಪ್ರಕಾಶ್ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ಮಾಡಿರುವುದು ಅಜನೀಶ್ ಲೋಕನಾಥ್.

0: ಇದುವರೆಗೂ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಕನ್ನಡದ ಹೊಸ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ.
1: ಈ ಮಗುವಿನ ಹೆಗಲಿಗೆ ಶಾಲಾ ಬ್ಯಾಗ್ ಇರಬೇಕಿತ್ತು, ಆದ್ರೆ ಹೆಗಲ ಮೇಲೆ ಒಂದು ದೊಡ್ಡ ಚೀಲ ಇದೆಯಲ್ಲ.
2: ಪ್ರತಿಯೊಂದು ಮಗುವಿಗೂ ಶಿಕ್ಷಣ, ಆಟ ಮತ್ತು ಸುರಕ್ಷಿತ ಬಾಲ್ಯ ಅವರ ಹಕ್ಕು.
1: 14-18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಕೆಲಸಕ್ಕೆ ನಿಯೋಜಿಸುವುದು ಕಾನೂನು ಬಾಹಿರ.
2: ಮಕ್ಕಳನ್ನ ಕೆಲಸಕ್ಕಲ್ಲ ಶಾಲೆಗೆ ಕಳುಹಿಸಿ.
1: ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರವೇ ಅವರ ನಾಳೆಯ ಭವಿಷ್ಯ.
2: ಬಾಲ ಕಾರ್ಮಿಕತೆಯನ್ನು ಸಂಪೂರ್ಣ ನಿಷೇಧಿಸೋಣ. ಮಕ್ಕಳ ಕೈಯಲ್ಲಿ ಪುಸ್ತಕ ಇರಲಿ ಕೆಲಸವಲ್ಲ. ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
3: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
4: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡ್ ತಿಂತೀನಿ.
5: ನೀನ್ ಮಾಡಿದ್ದು ನೀನೇ ತಿನ್ನು.
6: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ ಆಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
2: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.

0: ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತೋ. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

0: ಇದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
7: ಆಕಾಶವಾಣಿ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
8: This is Akashvani, the news read by Anuja Kumar.

ಜಯ. ಇಂದು ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು, ಈ ಕುರಿತು ಶ್ವೇತಾ ಪಿಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಗುಬ್ಬಿ ತಾಲೂಕು ಮಾದನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳದ ವಾದನ. ಇನ್ನು 7:45 ಸಿರಿಗಂಧ. 8:00 12 ವರ್ಷ ಪೂರೈಸಿ NDA ಸರ್ಕಾರದ ಕುರಿತ ಕಾರ್ಯಕ್ರಮ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಇನ್ನು 8:30 ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. 9:15 ಗೀತಾ ಸತ್ಯಮೂರ್ತಿ ಹಾಡಿರುವ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ, ವೈಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತ್, ಮೋರ್ಸಿಂಗ್ ಚಿದಾನಂದ. ಇನ್ನು 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ. ವಿಷಯ ಜನ ವಿಶ್ವಾಸ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ FS ಕಲ್ಲಪ್ಪ ಮಠ ಅವರಿಂದ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. 6:50 ರೈತರಿಗೆ ಸಲಹೆ ಮೂಡಿ ಬರುವುದು. ನಂತರ 7:15 ಭಾವಗೀತೆಗಳು ಜಯವಂತ್ ಕೋರ್ಪಡೆ ಅವರಿಂದ. ಇನ್ನು 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ, ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೆಪಲ್, 11:00 ಸವಿನೆನಪು, 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಮತ್ತು ಉಳಿವು ಕುರಿತು ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ YA ಅವರೊಡನೆ ಸಂದರ್ಶನ. ಕಾರ್ಯಕ್ರಮ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಸಂಧ್ಯಾ ಮಂಜೇಶ್ಕರ್. ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು PM ಲೈಫ್ ಸ್ಟಾಕ್ ಮಿಷನ್ಸ್ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ಇನ್ನು 2:40 ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಸಣ್ಣ ಕತೆ ರಾಜಕುಮಾರಿಯ ಗರ್ವಭಂಗ, ಪ್ರಸ್ತುತಿ ಮಧು ಚೈತ್ರ. ನಂತರದಲ್ಲಿ ಚಿಣ್ಣರ ಗೀತೆಗಳು ಪ್ರಸಾರವಾಗುವುದು. ಇನ್ನು 3:00 ಗುಲ್ಮೊಹರ್, ಹೊಸ ಹಿಂದಿ ಚಿತ್ರಗೀತೆಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳು ಮೂಡಿಬರುವುದು. 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಕಾರ್ಯಕ್ರಮದಲ್ಲಿ ಸ್ಮಾರ್ಟ್ ಫೋನ್ಸ್ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ದೀಪಾ MB. ಇನ್ನು ಕೃಷಿರಂಗದಲ್ಲಿ ಸಂಜೆ 6:51 ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾಕ್ಟರ್ ರಾಧಾಭಿಯನ್ ಅವರೊಡನೆ ಸಂದರ್ಶನ ಕೇಳುವರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರದಲ್ಲಿ ಜನಪದ ಸಂಗೀತ, ಮಾಲೂರು ತಾಲೂಕಿನ TV ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ. 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ. 8:00 ಚಿತ್ರಗೀತೆಗಳು. 8:10 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಕೇಳುವಿರಿ. 9:15 ಭಾವಗೀತೆಗಳು, ಹಾಡಿದ್ದಾರೆ ರಮ್ಯಾ ವಸಿಷ್ಠ. 9:30 ಯುವವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, US ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ಸ್ಯಾಕ್ಸೋಫೋನ್ ವಾದನ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆರಿಸು ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಶ್ರೋತೃಗಳೇ ಸ್ವಾಗತ. ಕಾದಂಬರಿ ಲೋಕದ ದೊಡ್ಡ ಹೆಸರು, ಮೂಲತಃ ಉಡುಪಿ, ಬಹುಕಾಲ ಮುಂಬೈನಲ್ಲಿ ಇದ್ದುಕೊಂಡೇ ಕನ್ನಡ ಕ್ಷೇತ್ರಕ್ಕಾಗಿ ದುಡಿದವರು ವ್ಯಾಸರಾಯ ಬಲ್ಲಾಳ. ನಿರಂತರ ಅಧ್ಯಯನಶೀಲರು, ಪತ್ರಿಕೋದ್ಯಮ, ಚಲನಚಿತ್ರ ರಂಗದಲ್ಲೂ ಕೆಲಸ ಮಾಡಿದವರು ವಿಚಾರವಾದಿ ವ್ಯಾಸರಾಯ ಬಲ್ಲಾಳ ಅವರ ಧ್ವನಿಯನ್ನ ಕೇಳೋಣ.
3: ನನಗೂ ಶಿಕ್ಷಣದ ಅವಕಾಶ ಮೆಟ್ರಿಕ್ನ ಮುಂದೆ ಸಿಗಲಿಲ್ಲ. ಅದ ಕಾರಣ, ಒಂದು, ನನ್ನ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಕನ್ನಡ ವಿದ್ವಾನ್ ಪರೀಕ್ಷೆ ಮಾಡಿಕೊಂಡು ಒಂದು ಕಾನ್ವೆಂಟ್ ಶಾಲೆಯಲ್ಲಿ ಕನ್ನಡ ಕಲಿಸ್ತಾ ಇದ್ದರು. ಆದರೆ ಅವರಿಗೆ ಒಂದು 2-3 ವರ್ಷ ಆದಮೇಲೆ ಅನುವಾದಗಳನ್ನು, ಇಂಗ್ಲೀಷ್ನಿಂದ ಅನುವಾದಗಳನ್ನು ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅವ್ರು ಕೆಲಸ ಕಳೆದುಕೊಂಡ್ರು. ಅದೇ ಸಂದರ್ಭದಲ್ಲಿ ಮನೆಯಲ್ಲಿ ನನ್ನ ತಮ್ಮನಿಗೆ ಅನಾರೋಗ್ಯ ಕಾಡಿ ಒಂದು 4 ವರ್ಷ ಕಾಲ ಬಹಳ ಕಷ್ಟಪಟ್ಟರು. ಈ ಸನ್ನಿವೇಶದಲ್ಲೇ ನಾನು ಮೆಟ್ರಿಕ್ ಮುಗಿಸಿದ್ದು. ಆದ ಕಾರಣ ಕಾಲೇಜಿಗೆ ಹೋಗ್ಲಿಕ್ಕೆ ಆಗಲ್ಲ. ಏನಾದರೂ ಕೆಲಸ ಹುಡುಕ್ಬೇಕಂತ ಹೇಳಿದಾಗ, ಅದು 2ನೇ ಮಹಾಯುದ್ಧದ ಪೂರ್ವದ ಡಿಪ್ರೆಷನ್ನ ದಿವಸಗಳು, ಕೆಲಸ ಸಿಗೋದು ಕೂಡ ಕಷ್ಟ ಇತ್ತು. ಒಂದು 20 ರೂಪಾಯಿ ಕೆಲಸದ ಸಿಗಬೇಕಂತ ಹೇಳಿ 2 ವರ್ಷ ಕಾಲ ಧರ್ಮಕ್ಕೆ ಯಾವ ಪ್ರತಿಫಲವೂ ಇಲ್ಲದೆ ದುಡಿದಿದ್ದೆ ನಾನು. ಆದರೆ ಒಂದು ಅವಕಾಶ ನನಗೆ ಸಿಕ್ಕಿತು. ನಮ್ಮ ಪಕ್ಕದಲ್ಲಿ ಒಂದು ದೊಡ್ಡ ಒಳ್ಳೆಯ ಮುನಿಸಿಪಲ್ ಗ್ರಂಥಾಲಯ ಇತ್ತು. ಅಲ್ಲಿ ಒಳ್ಳೆಯ ಗ್ರಂಥ ಸಂಗ್ರಹ ಕೂಡ ಇತ್ತು. ನನಗೆ ಈ ಪಾಶ್ಚಿಮಾತ್ಯ ಸಾಹಿತ್ಯದ ಸಂಪರ್ಕ ಹೆಚ್ಚು ತಂದುಕೊಳ್ಳಿಕ್ಕೆ ಸಾಧ್ಯವಾದದ್ದು ಅಲ್ಲಿ. ಅಂದರೆ ಸ್ಕಾಟ್ನಿಂದ ಹಿಡಿದು ಜಾಯ್ಸ್ನ ತನಕ ನಾನು ಓದಲಿಕ್ಕೆ ಅವಕಾಶ ದೊರಕಿದ್ದು ಆ ಸಂದರ್ಭದಲ್ಲಿ. ನನ್ನ 15ನೇ ವರ್ಷದಲ್ಲೇ ಒಂದು ಕತೆ ಬರೆದಿದ್ದೆ. ಅದನ್ನು ಬೆಂಗಳೂರಿನ ವಿಕಟ ವಿನೋದಿನಿ ಅಂತ ಒಂದು ಪತ್ರಿಕೆ ಇತ್ತು ಆ ಕಾಲದಲ್ಲಿ. ಅದು ಪ್ರಕಟಿಸಿತ್ತು. ಅದು ಸ್ವಲ್ಪ ಸ್ಫೂರ್ತಿ ಕೊಟ್ಟದ್ದು ಅದೇ ಅಂತ ಹೇಳಿ ಕಾಣುತ್ತೆ. ನಾನು ಮುಂಬೈಗೆ ಹೋದ್ದು 1944 ಅಂದರೆ 39 ಮೆಟ್ರಿಕ್ ಮುಗಿಸಿದ್ದೆ. ಮತ್ತು 5 ವರ್ಷ ಕಾಲ, 2 ವರ್ಷ ಧರ್ಮಾರ್ಥ ದುಡಿದೆ, ಮತ್ತೊಂದು 2-3 ವರ್ಷ ಕಾಲ ಜಿಲ್ಲಾ ಬೋರ್ಡ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು 20 ರೂಪಾಯಿ ಸಂಬಳ ಇತ್ತು, ಆಮೇಲೆ ಅದು ಕ್ಲಾರ್ಕಾಗಿ 30 ರೂಪಾಯಿ ಸಂಬಳಕ್ಕೆ ಬಂತು. ಮೊದಲನೇ ಪ್ರಕಟಣೆ 1939 ನನ್ನ 15ನೇ ವರ್ಷದಲ್ಲಿ ಪ್ರಕಟವಾದದ್ದು ಒಂದು ಕತೆ. 51 ವರ್ಷ ಕಾಲ ಮುಂಬೈಯಲ್ಲಿ ಕಳೆದಿದ್ದೇನೆ. ನನ್ನ ಸೃಜನಶೀಲ ಪ್ರವೃತ್ತಿಗೆ ಪೋಷಣೆ ದೊರಕಿದ್ದು, ಅನುಭವ ಪ್ರಪಂಚ ವಿಸ್ತಾರವಾದದ್ದು ಎಲ್ಲ ಮುಂಬೈಯಲ್ಲೇ. ಆದರೂ ನನ್ನ ಬಾಲ್ಯ ದಕ್ಷಿಣ ಕನ್ನಡದಲ್ಲಿ. ನಾನು ಹುಟ್ಟಿದ್ದು ಉಡುಪಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ. ಈ ಸಂಪ್ರದಾಯಸ್ಥ ಕುಟುಂಬದಲ್ಲಿ ನನ್ನ ತಿಳುವಳಿಕೆ ಬೆಳೆ ತೊಡಗಿದಂದಿನಿಂದ ಈ ಸಂಪ್ರದಾಯಗಳೆಲ್ಲ ಯಾಕೆ ಅನ್ನುವಂಥ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ತೋರಿದ್ದೇ ಪ್ರಾಯಶಃ ನನ್ನ ಸೃಜನಶೀಲ ಪ್ರವೃತ್ತಿಗೆ ಒಂದು ಮುಖ್ಯ ಕಾರಣ ಅಂತೇಳಿ ನಾನು ತಿಳಿದಿದ್ದೇನೆ.
2: ಕನ್ನಡ ರತ್ನ ಭಂಡಾರದಲ್ಲಿ ಇವತ್ತು ನೀವು ಕೇಳಿದ್ದು ವ್ಯಾಸರಾಯ ಬಲ್ಲಾಳರ ಧ್ವನಿಯನ್ನು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
1: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
0: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
1: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
0: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
1: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
0: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
1: ಯು ಆರ್ ಅನಂತಮೂರ್ತಿ,
0: ಗಿರೀಶ್ ಕಾರ್ನಾಡ್,
1: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ
0: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
1: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
0: ಸಿರಿಗನ್ನಡಂ ಗೆಲುಗೆ,
1: ಸಿರಿಗನ್ನಡಂ ಬಾಳ್ಗೆ.

0: ಆಕಾಶವಾಣಿ ಸಮಯ 6:20 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ

0: सहैवहि तेभ्यः स्वकीय उपभोक्तृ पम्पाख्येभ्यः विक्रय केन्द्रेभ्यः स्वकीय आवश्यकतां प्राप्तुम् आदिष्टमस्ति। पश्चिम एशिया देशे वर्तमान संकटम अभिलक्ष्य वैश्विक आपूर्ति श्रृंखलासु मध्य व्यवधाने स्थानीय अभावान् निवारयितुम् अयम् निर्णयः कृतोस्ति। एकस्याम् अधिसूचनायाम् पेट्रोलियम् प्राकृतिक गैस इति मंत्रालयः अवदत् यत् 90 दिवसपर्यन्तम् एते प्रतिबन्धाः प्रवर्तन्ते इति। विदेश मंत्रालयेन संयुक्त राज्य अमेरिका देशस्य जॉर्ज डी अफेयर्स जेसन मिंक्स इत्यमुम् आहूय ओमान तटे वाणिज्यिक नौकायाम् आक्रमणस्य विरोधः प्रकटितः। ह्यः 20 भारतीय कर्मचारिभिः सह एकस्याम् अन्यस्याम् नौकायाम् आक्रमणम् अभवत्। अमेरिकी राजदूतः नवदिल्ल्यां विदेश मंत्रालयस्य अपर सचिवेन आहूतः। अयं द्वितीयः अवसरः अस्ति यदा अमेरिका देशस्य राजदूतः मंत्रालयेन आहूतः। प्रारंभे लुप्ताः इति सूचिताः त्रयः भारतीय नाविकाः एकस्मिन् आक्रमणे मृताः इति पुष्टीकृतमस्ति। राष्ट्रपतिः द्रौपदी मुर्मुः अद्यारभ्य द्विदिवसीय यात्रायां देहरादून नगरं सम्प्राप्तवती। उत्तराखण्डस्य राज्यपालेन सेवानिवृत्तेन लेफ्टिनेंट जनरल गुरमीत सिंह इत्यनेन मुख्यमन्त्रिणा पुष्कर सिंह धामिना सह तस्याः स्वागतं विहितम्। निर्धारित कार्यक्रमानुसारं राष्ट्रपतिः अद्य देहरादून नगरस्य राष्ट्रपति निकेतनं गत्वा 32100 एकड़ परिमितेषु क्षेत्रेषु विकसितस्य राष्ट्रपति उद्यानस्य सांप्रतिक निर्माण विकासयोः कार्याणाम् अवलोकनं करिष्यति। भारत ऋतुविज्ञान विभागः अवदत् यत् श्वः यावत् वायव्य भारते आर्द्र ऋतुः अनुवर्तते, यत्र प्रजंड वातेन शिलावृष्ट्या च सह मेघावृष्टेः संभावना विद्यते। ऋतुविज्ञान विभागानुसारं अग्रिमद्वयोः त्रिषु वा दिवसेषु कर्णाटक तेलंगाना आन्ध्रप्रदेश पश्चिम बंगाल बिहार छत्तीसगढ़ ओडिशा झारखंड उत्तर प्रदेशस्य च केषुचित् भागेषु नैऋत्य प्रावृतः अग्रे गमनीया परिस्थितिः अनुकूला अस्ति इति अनुमितमस्ति। अन्ते शोकास्पदम् एकावार्ता। प्रसिद्धः भारतीयः लक्ष्यभेदन स्पर्धा प्रशिक्षकः क्रीडकश्च पूर्व एशियन गेम्स स्वर्णपदक विजेता जसपाल राणा दिवंगतः। सः 49 वर्षीयः आसीत्। भारतीय राष्ट्रीय राइफल संघस्य अध्यक्ष कलिकेश नारायण सिंह देवस्य अनुसारं श्री राणा गतरात्रौ दिल्ल्याः चिकित्सालये अन्तिमं श्वासम् अगृह्णात्। राष्ट्रपतिः द्रौपदी मुर्मुः प्रधानमंत्री नरेन्द्र मोदी इत्यादयः नेतारः जसपाल राणा वर्यस्य निधने शोकं प्रकटितवन्तः। अस्मिन् वर्षे फीफा विश्वकप क्रीडायां टोरंटो नगरे ग्रुप बी क्रीडायां कनाडा देशः बोस्निया हर्जेगोविना देशेन सह क्रीडति। अन्ते मुख्य वार्ताः पुनरेकवारम्। प्रधानमन्त्रिणा नरेन्द्र मोदिना कथितं यत् राष्ट्रनिर्माणस्य पूर्णक्षमतायाः साक्षात्काराय गत 12 वर्षेषु सर्वकारेण महिलाभ्यः अनुकूलं वातावरणं निर्मितम्। गृहमंत्री अमित शाह नवदेहली नगरे श्री अमरनाथ यात्रायाः सज्जतायाः समीक्षार्थम् उच्चस्तरीयोपवेशनस्य अध्यक्षताम् अकरोत्। केन्द्रीय प्रशासनेन उद्योगमुद्दिश्य पेट्रोल पंप इत्येतेभ्यः पेट्रोल डीजल इत्येतयोः क्रयणं प्रतिबन्धितम्। संयुक्त राष्ट्रसंघः ओमान देशस्य तटे तैल नौकास्थानां भारतीय नाविकानाम् उपरि कृताक्रमणानां निन्दाम् अकरोत्। भारतीयस्य दिग्गज लक्ष्यभेदन स्पर्धायाः क्रीडकस्य प्रशिक्षकस्य च जसपाल राणा इत्यस्य 49 वयसि मृत्युः अभवत्। अपि च अस्मिन् वर्षे फीफा विश्वकप क्रीडायां टोरंटो नगरे ग्रुप बी क्रीडायां केनडा देशः बोस्निया हर्जेगोविना देशेन सह क्रीडति इति वार्ताः।
1: नमो मुंदिन कार्यक्रम इदीग आरंभ। ಆಕಾಶವಾಣಿ ಅವಲೋಕನ
2: ವಾಣಿ ಅವಲೋಕನ ವಿಷಯ ಸಾರ್ವಜನಿಕ ಆರೋಗ್ಯದಲ್ಲಿ ಸ್ಥಿರ ಪ್ರಗತಿ ಸಾಧಿಸುತ್ತಿರುವ ಭಾರತ. ಬರೆದವರು ಸಂತೋಷ್, ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ದೇಶದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ವಿಮೆ ಮಾಡಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೈಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜೆನೆರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದೆ. 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆಗಳನ್ನು ನಡೆಸಲಾಗಿದೆ. ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014-12 ನೂತನ ಏಮ್ಸ್ ಸ್ಥಾಪಿಸಲಾಗಿದೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014-15 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣವು ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗವು ಶೇಕಡ 78% ತಗ್ಗಿದೆ. ಇತರ ವಿವಿಧ ರೋಗಗಳ ಹರಡುವಿಕೆಯೂ ಕಡಿಮೆಯಾಗುತ್ತಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಪತ್ರೆಗೆ ದಾಖಲಾದ ಹೆಚ್ಚಿನ ರೋಗಿಗಳು ತಮ್ಮ ಆರೈಕೆಗೆ 1,100 ರೂಪಾಯಿಗಳಿಗಿಂತ ಕಡಿಮೆ ಪಾವತಿಸುತ್ತಿದ್ದಾರೆ. ಬಡ ಕುಟುಂಬಗಳು ಇದರಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಇವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಜನರ ನಂಬಿಕೆ ಹೆಚ್ಚುತ್ತಿರುವ ಸಂಕೇತಗಳಾಗಿವೆ. ವ್ಯವಸ್ಥಿತ ಸರ್ಕಾರಿ ಆರೋಗ್ಯ ಸೌಲಭ್ಯಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತ ಪ್ರಗತಿಗೆ ಕಾರಣವಾಗಿದೆ. ವಿಮಾ ಯೋಜನೆಗಳಿಂದ ಆರೋಗ್ಯ ಮೂಲಸೌಕರ್ಯದ ವಿಸ್ತರಣೆಯವರೆಗೆ ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಅಡಿಪಾಯಗಳನ್ನು ವ್ಯವಸ್ಥಿತವಾಗಿ ಪುನರ್ನಿರ್ಮಿಸಿದೆ. ರಾಷ್ಟೀಯ ಆರೋಗ್ಯ ಮಿಷನ್ ಅದರ ಅಸಂಖ್ಯಾತ ರೋಗ ನಿಯಂತ್ರಣ ಮತ್ತು ಆರೈಕೆ ಕಾರ್ಯಕ್ರಮಗಳೊಂದಿಗೆ ಆರೋಗ್ಯ ಸೇವೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿಸುತ್ತಿದೆ. ಕೃತಕ ಬುದ್ದಿಮತ್ತೆ ಅಳವಡಿಕೆಯ ಜೊತೆಗೆ ಹೊಸ ಮತ್ತು ಬಲವಾದ ಡಿಜಿಟಲ್ ಆರೋಗ್ಯ ಮೂಲಸೌಕರ್ಯ ಆರೋಗ್ಯ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಲು ವ್ಯವಸ್ಥೆಗೆ ಅಗತ್ಯವಿರುವ ವೈದ್ಯರು ಮತ್ತು ದಾದಿಯರಿಗೆ ತರಬೇತಿ ನೀಡುವ ಸಾಮರ್ಥ್ಯವನ್ನು ಸರ್ಕಾರ ದ್ವಿಗುಣಗೊಳಿಸಿದೆ. ಈ ಬದಲಾವಣೆಗಳ ಕೇಂದ್ರ ಬಿಂದು ವಿಶ್ವದ ಅತ್ಯಂತ ಮಹತ್ವಾಕಾಂಕ್ಷೆಯ ಸಾರ್ವತ್ರಿಕ ಆರೋಗ್ಯ ವಿಮಾ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಯೋಜನೆ. ಇದನ್ನು 2018 ಪ್ರಾರಂಭಿಸಲಾಯಿತು. ಸಂಪೂರ್ಣವಾಗಿ ಗುಣಮುಖವಾಗದ ರೋಗಗಳ ಏರಿಕೆ ಮತ್ತು ಹೆಚ್ಚುತ್ತಿರುವ ಚಿಕಿತ್ಸಾ ವೆಚ್ಚಗಳು ಸೇರಿದಂತೆ ಮುಂಬರುವ ಆರೋಗ್ಯ ರಕ್ಷಣಾ ಸವಾಲುಗಳನ್ನು ಗುರುತಿಸಿದೆ. ಈ ಸಮಸ್ಯೆಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ 2018 ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನು ಪ್ರಾರಂಭಿಸಿತು. ಇದು ಈಗ ವಿಶ್ವದ ಅತಿದೊಡ್ಡ ಸಾರ್ವಜನಿಕ ನಿಧಿಯ ಆರೋಗ್ಯ ಭರವಸೆ ಯೋಜನೆಯಾಗಿ ಹೊರಹೊಮ್ಮಿದೆ. ಈ ಯೋಜನೆಯು ಸಾಮಾಜಿಕ ಆರ್ಥಿಕವಾಗಿ ವಂಚಿತ ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 5,00,000 ರೂಪಾಯಿಗಳವರೆಗೆ ಉಚಿತ ಸಾರ್ವಜನಿಕ ಆರೋಗ್ಯ ವಿಮೆಯನ್ನು ಒದಗಿಸುತ್ತದೆ. ಅಂತಹ ಕುಟುಂಬಗಳು ಜನಸಂಖ್ಯೆಯ ಸುಮಾರು 40% ಅಥವಾ ಸುಮಾರು 12 ಕೋಟಿ ಕುಟುಂಬಗಳನ್ನು ಹೊಂದಿವೆ. ವಿಮೆಯು ಈ ಕುಟುಂಬಗಳನ್ನು ಆರೋಗ್ಯ ವೆಚ್ಚಗಳಿಂದ ರಕ್ಷಿಸುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು 12 ಉಚಿತ ಸೇವೆಗಳನ್ನು ನೀಡುತ್ತದೆ. ಬಾಯಿ, ಕಣ್ಣು ಮತ್ತು ಕಿವಿ, ಮೂಗು, ಗಂಟಲು ಆರೈಕೆ ಮತ್ತು ಮಾನಸಿಕ ಆರೋಗ್ಯ ಬೆಂಬಲ ಸೇರಿದಂತೆ ತಪಾಸಣೆ ಮತ್ತು ವೈದ್ಯಕೀಯ ಚಿಕಿತ್ಸೆ ಸೇರಿವೆ. ಈ ಕೇಂದ್ರಗಳಲ್ಲಿ ಮೊದಲ ಹಂತದ ತುರ್ತು ಆರೈಕೆ ಮತ್ತು ಉಚಿತ ಅಗತ್ಯ ಔಷಧಗಳು ಮತ್ತು ರೋಗ ಪತ್ತೆ ಸೌಲಭ್ಯ ಸಹ ಒದಗಿಸಲಾಗುತ್ತಿದೆ. ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸಮುದಾಯ ಆರೋಗ್ಯ ಕಾರ್ಯಕರ್ತರು ಮತ್ತು ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತರಿಗೆ ಸಮುದಾಯ ಆರೋಗ್ಯ ಸಂಪರ್ಕ ಕೇಂದ್ರಗಳಾಗಿವೆ. ಈ ಕೇಂದ್ರಗಳಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಸಲ್ಲಿಸಲಾಗುತ್ತಿದೆ. ರೋಗಿಗಳನ್ನು ಪರಿಶೀಲಿಸಲಾಗುತ್ತಿದೆ. ಪ್ರಸ್ತುತ 1.86 ಲಕ್ಷ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಪ್ರತಿಯೊಬ್ಬ ನಾಗರಿಕರು ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಸದುಪಯೋಗ ಪಡೆಯಬೇಕು. ಶಿಕ್ಷಣ ಮತ್ತು ಆರೋಗ್ಯವು ಮಾನವನ ಅಗತ್ಯಗಳಲ್ಲಿ ಒಂದಾಗಿದ್ದು ದೇಶದ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅಥವಾ ಕೈಗೆಟುಕುವ ದರದಲ್ಲಿ ಲಭ್ಯವಾಗಬೇಕು. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಶಾಂತಲಾ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಬಾಲ ಮತ್ತು ಕಿಶೋರ ಕಾರ್ಮಿಕರನ್ನ ಕೆಲಸಕ್ಕೆ ಇಡುವುದು ಕೇವಲ ತಪ್ಪಷ್ಟೇ ಅಲ್ಲ, ಅದು ಶಿಕ್ಷಾರ್ಹ ಅಪರಾಧ.
2: ಬಾಲ್ಯವನ್ನ ಕಸಿದುಕೊಳ್ಳುವವರ ವಿರುದ್ಧ ಕಾನೂನು ಕಠಿಣವಾಗಿದೆ.
1: ಕಾನೂನು ಉಲ್ಲಂಘಿಸಿದವರಿಗೆ 6 ತಿಂಗಳಿಂದ 2 ವರ್ಷಗಳವರೆಗೆ ಜೈಲು ಶಿಕ್ಷೆ, 20,000 ರಿಂದ 50,000 ರೂಪಾಯಿವರೆಗೆ ದಂಡ ಅಥವಾ ಎರಡನ್ನೂ ವಿಧಿಸಲಾಗಬಹುದು.
2: ಬನ್ನಿ, ಬಾಲ ಕಾರ್ಮಿಕ ಮುಕ್ತ ಕರ್ನಾಟಕ ನಿರ್ಮಿಸೋಣ.
1: ಕಾನೂನು ಪಾಲಿಸಿ, ಮಕ್ಕಳ ಭವಿಷ್ಯ ಉಳಿಸಿ.
2: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಕಾಣೆಯಾದವರ ಕುರಿತು ಮಾಹಿತಿ. ದಿನಾಂಕ 24/5/2026 ಕಾಡುಗೊಂಡನಹಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೆಜೆಹಳ್ಳಿಯ ಕುಶಾಲನಗರದಿಂದ

0: 30 ವರ್ಷದ ಶಕೀಲ್ ಎಂಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ದುಂಡು ಮುಖ, ನೀಳವಾದ ಮೂಗು, ಕಪ್ಪು ತಲೆಗೂದಲು, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕೊಟ್ಟು ಹೊಂದಿದ್ದಾರೆ. ಗಮನಿಸಿ, ಇವರು ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ದಯವಿಟ್ಟು ತಕ್ಷಣವೇ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0820-2294-2556. ಇನ್ನು ದಿನಾಂಕ 1/2/2026 ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ 26 ವರ್ಷದ ಮುಸ್ಕಾನ್ ಎಂಬ ಮಹಿಳೆ ಕಾಣೆಯಾಗಿದ್ದಾರೆ. ಇವರ ಚಹರೆ ಹೀಗಿದೆ. ಸುಮಾರು 5.4 ಅಡಿ ಎತ್ತರ, ಕೋಲು ಮುಖ, ಗೋಧಿ ಮೈಬಣ್ಣ ಹಾಗೂ ಸಾಧಾರಣ ಮೈಕಟ್ಟು ಹೊಂದಿದ್ದಾರೆ. ಈ ಚಹರೆಯುಳ್ಳ ವ್ಯಕ್ತಿ ನಿಮಗೆ ಎಲ್ಲಾದರೂ ಕಂಡುಬಂದಲ್ಲಿ ಅಥವಾ ಇವರ ಬಗ್ಗೆ ಯಾವುದೇ ಮಾಹಿತಿ ದೊರೆತಲ್ಲಿ ತಕ್ಷಣವೇ ಕಾಡುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 0820-2294-2556. ಇದುವರೆಗೂ ಕಾಣೆಯಾದವರ ಕುರಿತು ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
4: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
5: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
4: ಏನಾಯ್ತೆ ಸವಿ?
6: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
6: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
4: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
9: ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.
10: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
11: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
12: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
13: ದೊಡ್ಡವರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಣ್ಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ಧಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವರಿಗೆ ಮನವಿ ಮಾಡಿದ್ದಾರೆ. ಅವರು ದೆಹಲಿಯಲ್ಲಿ ಇಂದು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಈ ಕುರಿತು ವಿವರವಾದ ಮನವಿಯನ್ನು ಸಲ್ಲಿಸಿದರು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮೇಕೆದಾಟು ಯೋಜನೆಯನ್ನು ಮೌಲ್ಯಮಾಪನ ಮಾಡುವಂತೆ ಕೇಂದ್ರ ಜಲ ಆಯೋಗವನ್ನು ಕೇಳಿದೆ ಎಂದು ಪ್ರಸ್ತಾಪಿಸಿರುವ ಮುಖ್ಯಮಂತ್ರಿಯವರು ಈ ಬಗ್ಗೆ ತ್ವರಿತ ಅನುಮತಿ ನೀಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ವಿನಂತಿಸಿದ್ದಾರೆ. ಕೃಷ್ಣಾ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಕೃಷ್ಣಾ ಜಲ ವಿವಾದ ನ್ಯಾಯಮಂಡಳಿಯ ತೀರ್ಪನ್ನು ಗೆಜೆಟ್ನಲ್ಲಿ ಪ್ರಕಟಿಸಬೇಕು. ರಾಜ್ಯ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಅನುಷ್ಠಾನಕ್ಕಾಗಿ ಭಾರೀ ಮೊತ್ತವನ್ನು ಹೂಡಿಕೆ ಮಾಡಿದೆ. ಈ ಯೋಜನೆಗಳನ್ನು ಮುಂದುವರಿಸಲು ಹಾಗೂ ರಾಜ್ಯದ ನೀರಿನ ಪಾಲನ್ನು ಬಳಸಿಕೊಳ್ಳಲು ಕೇಂದ್ರದ ಬೆಂಬಲದ ಅಗತ್ಯವಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ 2023-24 ಬಜೆಟ್ನಲ್ಲಿ ಘೋಷಿಸಿದಂತೆ 500 ಕೋಟಿ ರೂಪಾಯಿ ಸಹಾಯವನ್ನು ಬಿಡುಗಡೆ ಮಾಡಬೇಕು. ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಜಲಶಕ್ತಿ ಸಚಿವಾಲಯದ 160ನೇ ಸಲಹಾ ಸಮಿತಿ ಸಭೆಯಲ್ಲಿ ಮೇಲ್ದಂಡೆ ಯೋಜನೆಯ ಪರಿಷ್ಕೃತ ವೆಚ್ಚವನ್ನು 21,167,93,00,000 ರೂಪಾಯಿಗೆ ಮೌಲ್ಯಮಾಪನ ಮಾಡಲಾಗಿದೆ. ಈ ಯೋಜನೆಯಿಂದ ಲಕ್ಷಾಂತರ ರೈತರಿಗೆ ಅನುಕೂಲವಾಗಲಿದ್ದು, ಟಿಎಂಕೆಎಸ್ವೈ ಎಐಬಿಪಿ ಯೋಜನೆಯಡಿ ಈ ಕಾಮಗಾರಿಗೆ ಕೇಂದ್ರೀಯ ನೆರವು ಒದಗಿಸಬೇಕು ಎಂದು ಮನವಿ ಕೋರಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರಗಳ ಕುಡಿಯುವ ನೀರು ಬೇಡಿಕೆ ಪೂರೈಸುವ ಕಳಸಾ ಬಂಡೂರಿ ನಾಲಾ ಯೋಜನೆಗೆ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಅನುಮೋದನೆ ಒದಗಿಸಬೇಕು. ಇದಲ್ಲದೆ ರಾಜ್ಯದ 6 ಯೋಜನೆಗಳಿಗೆ ಕೇಂದ್ರೀಯ ನೆರವು ಕೋರಿ ವಿವರ ಯೋಜನಾ ವರದಿಗಳನ್ನು ಸಲ್ಲಿಸಲಾಗಿದ್ದು ಹಣಕಾಸು ಒದಗಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೋರಿದ್ದಾರೆ. ನದಿ ಜೋಡಣೆ ಯೋಜನೆಯಲ್ಲಿ ರಾಜ್ಯಕ್ಕೆ ನ್ಯಾಯಯುತ ಪಾಲು ಹಂಚಿಕೆಯಾಗಬೇಕು ಎಂದು ಮನವಿಯಲ್ಲಿ ವಿನಂತಿಸಲಾಗಿದೆ. ನಂತರ ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಂಗಭದ್ರಾ ಅಣೆಕಟ್ಟಿನ ನೂತನ ಗೇಟ್ಗಳ ಉದ್ಘಾಟನೆಗೆ ಕೇಂದ್ರ ಜಲಶಕ್ತಿ ಸಚಿವರು ಆಗಮಿಸುತ್ತಿದ್ದು ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಹೇಳಿದರು. ಪ್ರಧಾನಮಂತ್ರಿಗಳಿಗೆ ನೀಡಿರುವ ಮನವಿ ಬಗ್ಗೆ ಕೇಳಿದಾಗ, ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ, ಕೃಷಿ, ನೀರಾವರಿ, ನಗರಾಭಿವೃದ್ಧಿ, ಸಂಚಾರ ವಿಚಾರಗಳಿಗೆ ಸಂಬಂಧಿಸಿದಂತೆ ಮನವಿ ಮಾಡಲಾಗಿದೆ. ಅವರು ಪರಿಶೀಲಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದು ತಿಳಿಸಿದರು. ದೇಶದ ಪ್ರತಿಷ್ಠಿತ ಉದ್ಯಮಗಳಲ್ಲಿ ಒಂದಾದ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ಎಚ್ಎಂಟಿ ಕಂಪನಿಗೆ ಮರುಜೀವ ನೀಡುವ ಯೋಜನೆ ಅಂತಿಮ ಹಂತದಲ್ಲಿ ಇದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಅವರು ಬೆಂಗಳೂರಿನ ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆಯ 65ನೇ ಸಂಸ್ಥಾಪನಾ ದಿನದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲಾ ವಿಭಾಗಗಳನ್ನು ಪುನರುಜ್ಜೀವನಗೊಳಿಸುವ ಉದ್ದೇಶವಿದೆ. ವಿವರವಾದ ಯೋಜನಾ ವರದಿ ಕೂಡ ಅಂತಿಮ ಹಂತದಲ್ಲಿದೆ. ಶೀಘ್ರದಲ್ಲೇ ವಿತ್ತ ಸಚಿವರನ್ನು ಭೇಟಿಯಾಗಿ ಚರ್ಚೆ ನಡೆಸಲಾಗುವುದು ಎಂದು ಸಚಿವ ಕುಮಾರಸ್ವಾಮಿ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಒತ್ತು ನೀಡಿದೆ. ಕೇಂದ್ರೀಯ ಕೈಗಾರಿಕಾ ಉತ್ಪಾದನಾ ಸಂಸ್ಥೆ ಸಿಎಂಟಿಐ, ಬಾಹ್ಯಾಕಾಶ ರಕ್ಷಣೆ ಸೇರಿದಂತೆ ಹಲವಾರು ಸೂಕ್ಷ್ಮ ವಲಯಗಳಿಗೆ ಉಪಕರಣ ತಯಾರಿಸಿ ಒದಗಿಸುತ್ತಿದೆ. ಈ ಸಂಸ್ಥೆಯನ್ನ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವಿದೆ ಎಂದು ಸಚಿವ ಎಚ್ಡಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿಎಂಟಿಐನಲ್ಲಿರುವ ಸುಧಾರಿತ ಎಂಜಿನಿಯರಿಂಗ್ ಸಾಮಗ್ರಿ ಪರೀಕ್ಷಾ ಸೌಲಭ್ಯ ಕೇಂದ್ರವನ್ನು ರಾಷ್ಟಕ್ಕೆ ಸಮರ್ಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ 2 ಮತ್ತು 3 ಶ್ರೇಣಿಯ ನಗರ ಪಟ್ಟಣಗಳ 50 ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ

0: ಸ್ಥಾಪಿಸಲು ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗುವುದು. ಕೇಂದ್ರ ಸರ್ಕಾರವು ಎಐ ಮಿಷನ್ ಯೋಜನೆಯಡಿ ಪ್ರತಿಯೊಂದು ಪ್ರಯೋಗಾಲಯಕ್ಕೆ 3 ವರ್ಷಗಳ ಅವಧಿಗೆ ಸುಮಾರು 69 ಲಕ್ಷ ಮೊತ್ತದ ನೆರವು ನೀಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಹ್ಯೂಮನ್ ಜೆನೆಟಿಕ್ಸ್ ಕೇಂದ್ರದಲ್ಲಿ ಹೊಸ ಮೂಲ ಸೌಕರ್ಯ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಒಟ್ಟು 6 ಕೋಟಿ 80 ಲಕ್ಷ ರೂಪಾಯಿ ಹೂಡಿಕೆ ಮೂಲಕ ಹೊಸದಾಗಿ ನಿರ್ಮಿಸಲಾದ ಆಧುನಿಕ ಜಿನೋಮೆ ಎಡಿಟಿಂಗ್ ಮತ್ತು ಜೀನ್ ಥೆರಪಿ ಸಂಸ್ಥೆ ಸೇರಿದಂತೆ ಇತರ ಜೈವಿಕ ತಂತ್ರಜ್ಞಾನ ಪ್ರಯೋಗಾಲಯಗಳಲ್ಲಿ ಅತ್ಯಾಧುನಿಕ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯನ್ ಇಂದು ಕೊಲ್ಲೂರಿಗೆ ಭೇಟಿ ನೀಡಿ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಿಗಿ ಭದ್ರತೆಯ ನಡುವೆ ಮಂಗಳೂರಿನಿಂದ ರಸ್ತೆ ಮೂಲಕ ಕೊಲ್ಲೂರಿಗೆ ಆಗಮಿಸಿದ ವಿಜಯ್ ಅವರಿಗೆ ದೇವಾಲಯದ ವತಿಯಿಂದ ಪೂರ್ಣ ಕುಂಭ ಕಲಶದೊಂದಿಗೆ ಸ್ವಾಗತ ಕೋರಲಾಯಿತು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಬಾಬು ಹೆಗ್ಡೆ ಹಾಗೂ ಸದಸ್ಯರು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ರಾಮಚಂದ್ರ ಅಡಿಗ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆಯ ಸಂಕಲ್ಪ ನೆರವೇರಿಸಲಾಯಿತು. ಸುಮಾರು 20 ನಿಮಿಷಗಳ ಕಾಲ ತಂಗಿದ್ದ ಅವರು ಶ್ರೀ ಮೂಕಾಂಬಿಕಾ ದೇವಿಗೆ ಪೂಜೆ ಸಲ್ಲಿಸಿ ಬೆಳ್ಳಿಯ ಖಡ್ಗವನ್ನು ಸಮರ್ಪಿಸಿದರು. ಇದಕ್ಕೂ ಮುನ್ನ ವಿಶೇಷ ವಿಮಾನದ ಮೂಲಕ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೂಗುಚ್ಚ ನೀಡುವ ಮೂಲಕ ಸ್ವಾಗತಿಸಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು ರಾಜ್ಯದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಿರೋ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದಿದೆ. ಇಲ್ಲಿ ಬಂದಂತಹ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸುತ್ತೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದ್ಯುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ರಾಜ್ಯಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿದ ಇಬ್ಬರು ಮಹಾನ್ ಸಾಧಕರ ಕಲಾಯಾನ ಹೀಗೆಯೇ ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಕೃಷ್ಣಾ ಮೇಲ್ದಂಡೆ, ಭದ್ರಾ ಮೇಲ್ದಂಡೆ, ಮಹದಾಯಿ ಯೋಜನೆಗಳಿಗೆ ಅನುಮತಿ ಅನುದಾನ ಕೋರಿ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಎಚ್ಎಂಟಿ ಕಂಪನಿಗೆ ಪುನರುಜ್ಜೀವನ, ಯೋಜನೆ ಅಂತಿಮ ಹಂತದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗ್ರಾಮೀಣ ಪ್ರದೇಶದ 50 ಸರ್ಕಾರಿ ಶಾಲೆಗಳಲ್ಲಿ ಕೃತಕ ಬುದ್ದಿಮತ್ತೆ ಪ್ರಯೋಗಾಲಯ ಸ್ಥಾಪಿಸಲು ಅನುಮೋದನೆ, ಸಚಿವ ಪ್ರಿಯಾಂಕ್ ಖರ್ಗೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರಿಗೆ ಭೇಟಿ, ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ
3: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
4: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
5: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
6: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಪ್ರಕಟಣೆ, ನಂತರ ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು, ಈ ಕುರಿತು ಶ್ವೇತಾ ಪಿಎಸ್ ಅವರೊಡನೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ.
1: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಪ್ರಗತಿ ಸ್ಪಷ್ಟವಾಗಿದೆ, ಸಾಧಿಸುವುದು ಬಾಕಿ ಇದೆ, ಇನ್ನು ಹೆಚ್ಚಿನ ಪ್ರಯತ್ನ ಮಾಡೋಣ, ಇದು ಈ ವರ್ಷದ ಘೋಷವಾಕ್ಯ.
2: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ರಾಮನಗರ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಶ್ವೇತಾ ಬಿ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶ್ವೇತಾ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
3: ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ.
2: ಇವತ್ತು ನಮ್ಮ ರೈತರಿಗೆ ಕೃಷಿಕ ಮಹಿಳೆ ಬಗ್ಗೆ ಮಾಹಿತಿ ಮಾಡಿಕೊಳ್ಳಿ, ನಮ್ಮ ರೈತ ಮಹಿಳೆ ಏನು ಮಾಡ್ಬೋದು, ನಮ್ಮ ರೈತ ಮಹಿಳೆಯಿಂದ ಏನೇನು ಕಟ್ಕೊಳ್ಬೋದು ಮನೆಯಲ್ಲಿ, ಯಾವ್ಯಾವ ರೀತಿಯ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಒಂದೊಂದಾಗಿ ರೂಪಿಸ್ಕೋಬೋದು, ಸ್ವಲ್ಪ ಪ್ರೇರಣಾದಾಯಕವಾದ ಮಾತುಗಳನ್ನು ಹೇಳಿ. ನಮ್ಮ ರೈತ ಮಕ್ಕಳ ಹೆಣ್ಮಕ್ಳು ಸಾಕಷ್ಟು ಜನ ಇರ್ತಾರೆ, ನಿಮ್ಮ ಒಂದು ಕೊಟ್ಟ ಮಾಹಿತಿಯಿಂದನೇ ಅವ್ರ ಜೀವನ ರೂಪಿಸಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಲ ಆಗಲಿ ಅಂತಲೂ ಕೂಡ ನಾವು ಹಾರೈಸ್ಬೋದು.
3: ಓಕೆ, ಒಂದು ಉತ್ತಮವಾದ ಸಂದೇಶ ಅಥವಾ ಉತ್ತಮವಾದ ಕಾರ್ಯಕ್ರಮ ಸರ್ ಇದು, ಎಸ್ಪೆಷಲಿ ಮಹಿಳೆಯರಿಗೆ. ಈಗ ನಾವು ಏನ್ ಹೇಳ್ತೀವಿ ಅಂದ್ರೆ, ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವಿ ಸರ್. ಇದು ಸಾಮಾನ್ಯವಾಗಿ ನಾವೆಲ್ಲ ಕಾರ್ಯಕ್ರಮದಲ್ಲೂ ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ. ಹಾಗಾದ್ರೆ ರೈತರ ಬೆನ್ನೆಲುಬು ಯಾರು? ರೈತರದ ಬೆನ್ನೆಲುಬು ರೈತ ಮಹಿಳೆ ಸರ್. ಕೃಷಿಯಲ್ಲಿ ರೈತ ಮಹಿಳೆ ಇಲ್ಲ ಅಂತ ಅಂದ್ರೆ ಇಷ್ಟೊಂದು ನಾವು ಏನ್ ಪ್ರೊಡಕ್ಷನ್ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ 70 ಒಂದು ಅಧ್ಯಯನದ ಪ್ರಕಾರ ಕೃಷಿಯಲ್ಲಿ 70% ಕಾರ್ಯಗಳು ಏನೆಲ್ಲ ಇದೆ ಅದು ನಮ್ಮ ರೈತ ಮಹಿಳೆಯರೇ ಮಾಡ್ತಾ ಇರ್ತಾರೆ. ಹೌದೌದೇ, ಅವರೇ ಮಾಡ್ತಾ ಇರ್ತಾರೆ. ಆದ್ರೆ ಏನು ಮಾರುಕಟ್ಟೆ ಹೋಗಿ ಅವರು ಮಾರಾಟ ಮಾಡಿ ಬಂದಂತಹ ದುಡ್ಡು ಎಲ್ಲಿ ಹೋಗ್ತಿರತ್ತೆ ಅಂದ್ರೆ ಅವ್ರ ಕೈಗೆ ಹೋಗ್ತಿರಲ್ಲ. ಅದೊಂದು ಒಂದು ಏನು ವಿಷಾದದ ವಿಷಯ ಅಂತಾನೆ ಹೇಳ್ಬೋದು.
2: ಹಾಗೇನಿಲ್ಲ, ಮನೆ ಅಂತ
3: ಹೌದೌದೌದು,
2: ಎಲ್ಲಿ ಇಟ್ಟಿರ್ತಾರೆ ಅನ್ನೋದು ಗೊತ್ತಿರುತ್ತೆ. ನೀವು ನೋಡ್ಕೊಂಡಿರೋರೇ ಇವ್ರು, ಮನೇಲಿ ಇಟ್ಟರು ಕೂಡ ಮನೇಲಿ ನೋಡ್ಕೊಂತ ಇರೋರು ಅವ್ರೇ.
3: ಹೌದು ಹೌದು ಸರ್, ಅದು ನಿಜ.
2: ಕೆಲವೊಂದ್ ಕಡೆ ಇರ್ಬೋದು, ಸಾಕಷ್ಟು ಕಡೆ ಈಗ ಬದಲಾವಣೆ
3: ಖಂಡಿತ ಆಗ್ತಿದೆ. ಅದು ತುಂಬಾನೇ ನಾವು ಸ್ವಾಗತಾರ್ಹ, ತುಂಬಾ ಬದಲಾವಣೆ ಆಗ್ತಾ ಇದೆ ಸರ್. ಈಗ ಎಸ್ಪೆಷಲಿ ಮಹಿಳೆಯರಿಗೆ ನಾವ್ ಏನಂತ ಹೇಳ್ತೀವಿ, ಅವರು ಟ್ರಿಪಲ್ ರೋಲ್ ಪ್ಲೇ ಮಾಡ್ಬೇಕಾಗತ್ತೆ. ಸೊ ಏನಂತಂದ್ರೆ, ಮನೆಯಲ್ಲಿ ಅಡುಗೆನೂ ಮಾಡ್ಬೇಕಾಗತ್ತೆ, ಹೊಲದಲ್ಲಿ ಕೆಲಸನೂ ಮಾಡ್ಬೇಕಾಗತ್ತೆ, ಮತ್ತೆ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರತ್ತೆ. ಒತ್ತಡ ಜಾಸ್ತಿ ಆದಾಗ ಅವ್ರಿಗೆ, ಅಯ್ಯೋ ಎಲ್ಲೋ ನಾವು ನಮ್ಮ ಒಂದು ಐಡೆಂಟಿಟಿನ ಕಳ್ಕೊಂತಿದೀವಲ್ಲ, ನಮ್ಮ ಏನು ಬರೀ ಇದೇ ಮಾಡೋದಾಗ್ತಾ ಇದೆ, ನಮ್ಗೆಲ್ಲೂ ಒಂದು ಮನ್ನಣೆ ಸಿಗ್ತಾ ಇಲ್ಲ, ನಮ್ಮನ್ನೆಲ್ಲೂ ಕೂಡ ಗುರುತಿಸ್ತಾ ಇಲ್ಲ ಅನ್ನೋ ಒಂದು ಭಾವನೆಗೆ ಹೋಗಿರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿ ಅವ್ರಿಗೆ ಒಂದು ಮುನ್ನಡೆಸ್ಬೋದು, ಅವ್ರಿಗೊಂದು ಏನು ಮೈನ್ ಸ್ಟ್ರೀಮಿಗೆ, ಜೆಂಡರ್ ಮೈನ್ ಸ್ಟ್ರೀಮ್ ಅಂತ ಏನ್ ಹೇಳ್ತೀವಲ್ಲ, ಒಂದು ಮುಖ್ಯ ದಾರಿ ಹೇಗೆ
2: ತಗೋಬಹುದು,
3: ಹಾ ತಂದು ನಿಲ್ಲಿಸಬಹುದು ಅಂತ ಅಂದ್ರೆ, ಈ ರೀತಿ ತರಬೇತಿಗಳನ್ನ ಕೊಡೋದು ಮೂಲಕ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ಯಾವುದೇ ಒಂದು
2: ಚಟುವಟಿಕೆಗಳನ್ನು ತಾವು ತರಬೇತಿ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ. ಒಂದೊಂದಾಗಿ ಹೇಳಿ ಡಾಕ್ಟರ್ ಶ್ವೇತಾ ಅವರೇ.
3: ಈಗ ಬಹುಶಃ ಮೊದಲನೇದಾಗಿ, ಈಗ ಮೊದಲು ನಾವು ಅವರಿಗೆ ಏನ್ ಆಸಕ್ತಿ ಇದೆ ಅನ್ನೋದನ್ನ ಒಂದು ಐಡೆಂಟಿಫೈ ಮಾಡ್ತೀವಿ. ಈಗ ನಮ್ಮ ಒಂದು ಜಿಲ್ಲೆಗೆ ಸಂಬಂಧಪಟ್ಟಿತ್ತಂದ್ರೆ, ಈಗ ನಾವು ರಾಮನಗರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ, ಏನು ನಮ್ಮ ಮಾಗಡಿ ಕ್ಷೇತ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ನೀವು ಅವರೇಕಾಯಿ

0: ಕೇಳಿರ್ಬೋದು, ಏನು ಅವರೇ ಇದೆಯಲ್ಲ, ಅವರೆ ಸೀಸನ್ ಅಲ್ಲಿ ಹಿತ್ಕಿದ ಅವರೇ ಅಂತ ತುಂಬಾ ಫೇಮಸ್. ಸೊ ಅದೇನ ಆ ಅವರೇನ ಈ ಮಹಿಳೆಯರೇ ಸಾಮಾನ್ಯವಾಗಿ ನಾವೆಲ್ಲ ಮಾರ್ಕೆಟ್ ಅಲ್ಲಿ ಬೆಂಗಳೂರಲ್ಲೆಲ್ಲ ಹಿತ್ಕಿದ ಅವರೆ ಬೆಳೆ ಸಿಗುತ್ತಲ್ಲ, ಅದನ್ನ ಮಾಡುವಂತದ್ದು ಆ ಅವರೆಕಾಯಿ ಸುಲಿಯೋ ಅಂತವ್ರು ರೈತ ಮಹಿಳೆಯರೇ. ಸೊ ಇಂತಹ ನಿಟ್ಟ ಅದೊಂದು ಕಂಬರ್ ಸಂ ಪ್ರೊಸೆಸ್ ಅರೆ, ಅದನ್ನು ಕೂತ್ಕೊಂಡು ರಾತ್ರಿ ಎಲ್ಲ ಸುಲಿಯುವಂತದ್ದು. ಇದನ್ನ ನಾವು ನೋಡ್ಕೊಂತೀವಿ ಏನೆಲ್ಲ ಒಂದು ಸಮಸ್ಯೆಗಳು ರೈತರು ಅನುಭವಿಸ್ತಾ ಇದಾರೆ. ಈಗ ಸಾಕಷ್ಟು ಅವರು ಹಾಲು, ಮನೆಯಲ್ಲಿ ಹಾಲೆಲ್ಲ ಇರುತ್ತೆ ಅಂತ ಟೈಮಲ್ಲಿ, ಸೊ ಅವರಿಗೆ ಹಾಲಲ್ಲಿ ಮೌಲ್ಯವರ್ಧನೆ ಉತ್ಪನ್ನಗಳು ಏನೇನ್ ಮಾಡಬಹುದು, ಮಾವು ಹಲಸು ಬೆಳೀತಾ ಇರ್ತಾರೆ, ಸೊ ಅವರು ಈ ಮಾವನ್ನ ಹಲಸಲ್ಲಿ ಯಾವ ರೀತಿ ಮೌಲ್ಯವರ್ಧನೆ ಉತ್ಪಾದನೆಗಳನ್ನ ಮಾಡ್ಕೋಬಹುದು, ಮೌಲ್ಯವರ್ಧನೆಗೆ ನಾವು ಆದ್ಯತೆಯನ್ನ ಕೊಟ್ಟಾಗ, ಈಗ ನೀವು ರಾಗಿ ನೇರ ಮಾರಾಟ ಮಾಡಿದ್ರೆ ಎಷ್ಟು ಅವರಿಗೆ ಇನ್ಕಮ್ ಸಿಗುತ್ತೆ ಸರ್? ಈಗ ರಾಗಿ ಅದನ್ನೇ ರಾಗಿ ಪೌಡರ್ ಅಥವಾ ರಾಗಿ ಮಾಲ್ಟ್ ಮಾಡಿ ರಾಗಿಯಲ್ಲಿ ಉತ್ಪನ್ನಗಳನ್ನ ಮಾಡಿ ಬಿಸ್ಕೆಟ್ ಮಾಡಿ ಆ ತರದೆಲ್ಲ ಮಾರಾಟ ಮಾಡಿದಾಗ ಸಾಕಷ್ಟು ಲಾಭದಾಯಕವಾಗಿರುತ್ತೆ. ಸೊ ಈ ರೀತಿ ಒಂದು
1: ಮಾಡೋದು ಹೇಗೆ,
0: ಇದನ್ನ ಮಾಡೋದು
1: ಈಗ ಮೊದಲಿಗೆ ಅವರು ಒಂದು ಹೆಜ್ಜೆ ಇಡಬೇಕಾಗುತ್ತೆ, ಚಿಕ್ಕ ಪ್ರಮಾಣದಲ್ಲಿ ಆರಂಭ
0: ಮಾಡಬೇಕಾಗುತ್ತೆ. ಹೌದು
1: ಹೇಳಿ ಅದನ್ನ.
0: ಈಗ ಬಹುಶಃ ನಾವು ಲಾರ್ಜ್ ಕ್ವಾಂಟಿಟಿ ಅಲ್ಲ, ಆದರೂ ಕೂಡ ಈ ಮನೆ ಮಟ್ಟಿಗೆ ಅವರು ಫಸ್ಟ್ ಪ್ರಾರಂಭ ಮಾಡ್ಕೋಬೇಕು. ಅದಕ್ಕೆ ಬೇಕಾದಂತ ತರಬೇತಿಗಾಗ್ಬಹುದು, ಅದಕ್ಕೆ ಬೇರೆ ಬೇಕಾದಂತ ಪೂರಕ ಮಾಹಿತಿಯನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಕೊಡ್ತೀವಿ. ಈಗ ನಾನು ಬಿಸ್ಕೆಟ್ ತಯಾರಿಕೆ ಆಗ್ಬಹುದು, ಈಗ ನಾನು ಅವರೆಕಾಯಿ ಬಗ್ಗೆ
1: ಮಾತಾಡ್ತೀನಿ,
0: ಹಿತ್ಕಿದ ಅವರೆ ಬೆಳೆ, ಅದ್ರಲ್ಲಿ ಏನೆಲ್ಲ ಪದಾರ್ಥಗಳು ಮಾಡಬಹುದು ಅನ್ನೋದನ್ನ, ಸೌರೆಕಾಳು ಮಿಕ್ಸ್ಚರ್ ಆಗಿರಬಹುದು, ಸೊ ಈ ರೀತಿ ಪದಾರ್ಥಗಳು, ಅದ್ರ ರೊಟ್ಟಿ ಆಗಿರ್ಬೋದು. ಇವಾಗ ರಾಗಿ ಅಂತ ತಗೊಂಡ್ರೆ ರಾಗಿಯಲ್ಲಿ ರಾಗಿ ಮಾಲ್ಟ್ ತಯಾರಿ ಮಾಡಬಹುದು, ಆಮೇಲೆ ನಿಮಗೆ ರಾಗಿಯಲ್ಲಿ ರೆಡಿ ಟು ಏನು ಈಟ್ ಅಂತ ಏನು ಸಾವ್ಗೆ ಅಂತ ಹೇಳ್ತೀವಲ್ಲ, ಆಮೇಲೆ ಏನು ದೋಸೆ ಹಿಟ್ಟು ರಾಗಿ ರೆಡಿ ಅಂದ್ರೆ ಇವಾಗೆಲ್ಲ ಏನು ಸಿಟಿಯಲ್ಲಿ ಇರೋರಿಗೆ ಟೈಮ್ ಇರೋದಿಲ್ಲ,
1: ವಡಾ ಮಾಡಬಹುದು.
0: ಈ ರೀತಿ ಸಿಟಿಯಲ್ಲಿ ಇರೋರಿಗೆ ಟೈಮ್ ಇರೋದಿಲ್ಲ, ಸೊ ಅಂತಹದನ್ನ ಈ ನಮ್ಮ ರೈತ ಮಹಿಳೆಯರು ಅದನ್ನ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ನಾವು ಅವರಿಗೆ ಮಾಡಿಕೊಡೋ ಅಂತದ್ದು ಒಂದು ಸಿಂಪಲ್ ಸರ್. ಈಗ ಜಾಸ್ತಿ ನಮಗೆ ನೀವೇನೆಲ್ಲೋ ಮೆಷಿನರೀಸ್ ಹಾಕೊಂಡು ಮಾಡೋದಕ್ಕಿಂತ ಈಗ ನಮಗೆ ಈಗ ನಾನೇ ಈಗ ಕೆಲಸ ಮಾಡ್ತಿದ್ದೀನಿ ಅಂತ, ನಾನೇ ಈಗ ವರ್ಕಿಂಗ್ ವುಮನ್ ಅಂತಂದ್ರೆ ನನಗೆ ಒಂದು ಗೋಧಿ ತಗೊಂಡ್ಬಂದು ತೊಳೆದು ಕ್ಲೀನ್ ಮಾಡಿಕೊಂಡು ಗೋಧಿ ಹಿಟ್ಟು ಮಾಡಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ನನಗಿರೋದಿಲ್ಲ, ಅದೇ ರೀತಿ ಬೇರೆ ಎಲ್ಲ ಹಿಟ್ಟುಗಳನ್ನ ಮಾಡಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲ್ಲ. ಆದ್ರೆ ರೈತ ಮಹಿಳೆಯರು ಅದನ್ನ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಮಾಡ್ಕೋಬಹುದು. ಇವಾಗ
1: ನೀವೇ ಹೇಳಿದ್ರಿ ನಿಮ್ಮ ಹತ್ರ ಹಿಟ್ಟು ಮಾಡಿಸ್ಕೊಳಕ್ ಆಗಲ್ಲ,
0: ಆ ಟೈಮ್ ಇಲ್ಲ ನನಗೆ,
1: ನೀವು ಮಾಡ್ಕೊಡಿ.
0: ನೀವು ಅವಾಗ ನನಗೆ ಆ ಅಮೌಂಟ್ ಇವ್ರಿಗೆ ಕೊಟ್ರೆ ಒಂದು ಅದೊಂದು ಉದ್ಯಮ ಆಗುತ್ತೆ. ಇದು ಸಿಂಪಲ್, ಇದು ವೆರಿ ಬೇಸಿಕ್ ನಾನು ಹೇಳ್ತಾ ಇರೋದು.
1: ಅಂದ್ರೆ ನೀವು ಮೊದಲನೇದಾಗಿ ಪ್ರಕಟ ಆಗಬೇಕು, ಅಂದ್ರೆ ನೀವು ಮೊದಲೇ ನೀವು ಮಾಡ್ಬೇಕಂತ
0: ಮನಸ್ಸು ಬರಬೇಕು. ಯಾಕಂತಂದ್ರೆ ಸರ್ ಈಗ ನಾವ್ ಯಾರಿಗೆ
1: ಆದ್ರೂ ಮೊದ್ಲೇ ಒಂದು ಹೆಜ್ಜೆ
0: ಮುಂದಿಡ್ಬೇಕು. ಈಗ ನಾವ್ ಎಷ್ಟು ನಾವು ಬನ್ನಿ ರೈತ ಮಹಿಳೆಯರು ಬನ್ನಿ ನಿಮಗೆ ತರಬೇತಿಗಳನ್ನ ಕೊಡ್ತೀವಿ ಅಂತಂದಾಗ ಹೊರಗಡೆಯಿಂದ
1: ಮೋಟಾದಿಂದ ನೀವು ಬಂದು ನೀವು ಪ್ರಾಮಾಣಿಕವಾಗಿ ಕಲ್ತು ಹೋಗಿ ಬಾರದೇನೇನು ಇಟ್ಕೊಳ್ಳಲ್ಲ.
0: ಹೌದು. ಆಮೇಲೆ ಈಗ ನಾವ್ ಅಂತೀವಿ ಸರ್ ಇವಾಗ ನಾವ್ ಯಾವ್ದೇ ಒಂದು ಇವಾಗ ಮೊಟ್ಟೆ ತಗೊಳ್ಳಿ ಸರ್, ಮೊಟ್ಟೆಯನ್ನ ಹೊರಗಡೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡ್ಕೊಂಡು ಬಂದಾಗ ಒಂದು ಮರು ಜೀವವನ್ನ ಸೃಷ್ಟಿ ಮಾಡುತ್ತೆ. ಅದೇ ರೀತಿ ಮೋಟಿವೇಶನ್ ಅನ್ನೋದಷ್ಟೇ, ನಾವು ಎಷ್ಟೇ ಹೊರಗಡೆಯಿಂದ ಹೇಳಿದ್ರು ಕೂಡ ಅವ್ರು ಒಳಗಡೆಯಿಂದ ಸಾಧನೆ ಮಾಡಬೇಕು, ಏನಾದ್ರೂ ಒಂದು ನಾವು ಸಾಧಿಸಿ ತೋರಿಸಬೇಕು ಅನ್ನೋದನ್ನ ಬರಬೇಕು.
1: ಡಾಕ್ಟರ್ ಫೇತ್ ಅವರೇ, ಅವರಿಗೆ ಅರ್ಥ ಆಗಲ್ಲ, ಒಂದು ಉದಾಹರಣೆ ಕೊಡಿ. ಅವರು ಒಬ್ರು ಸಾಮಾನ್ಯರು ಅಸಾಮಾನ್ಯರಾಗಿ ಬೆಳೆದಿದಂತ ಒಂದು ಉದಾಹರಣೆ.
0: ಇವಾಗ ಒಂದು ಎಕ್ಸಾಂಪಲ್ ಸರ್, ನಾವು ಒಬ್ರು ನಮ್ಮ ಈ ಹಾಸನಲ್ಲಿ, ಹಾಸನದ ಆಲೂರು ತಾಲೂಕಿನ ಒಬ್ರು ಶ್ರೀಮತಿ ಲತಾ ಯೋಗಣ್ಣ ಅಂತ, ಅವರ ಮೊಮ್ಮಗ ಒಂದು ಏನು ಫಿಸಿಕಲಿ ಚಾಲೆಂಜ್ಡ್ ಆಗಿ ಹುಟ್ಟದಂತಹ ಮಗು, ಆತರ ಹುಟ್ಟದಂತಹ ಮಗು. ಅವ್ರಿಗೇನಾಯ್ತು ಅಂದ್ರೆ ಚಾಲೆಂಜ್, ಇವಾಗ ನಾವು ನನ್ನ ಮೊಮ್ಮಗುಗೆ ಉತ್ತಮ ಆಹಾರವನ್ನ ನಾನು ಕೊಡಬೇಕು, ಮಾಲ್ಟ್ ಆಗಿರ್ಬೋದು ಇದನ್ನೆಲ್ಲ ನಾನು ಪೌಷ್ಟಿಕಾಂಶ ಆಹಾರವನ್ನ ಕೊಡಬೇಕು ಅಂತ ಒಂದು ಸ್ಟಾರ್ಟ್ ಮಾಡಿದ್ರು, ಒಂದು ಮೌಲ್ಯವರ್ಧನ ಉತ್ಪನ್ನಗಳನ್ನ ತಗೊಂಡ್ಮೇಲೆ ಅವರು ಅಟ್ ದ ಏಜ್ ಆಫ್ 50 ಏಜ್ ಅಂದ್ರೆ ಏಜ್ ಇದಕ್ಕೆ ಯಾವುದೇ ಒಂದು ಬ್ಯಾರಿಯರ್ ಅಲ್ಲ. ಸೊ ಅವರು ಅಯ್ಯೋ ಈ ತರ ಆಯ್ತಲ್ಲ ನನಗೆ ಅಂತ ಅನ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬಹುದಿತ್ತು. ಬಟ್ ಆದ್ರೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮನೆಯಲ್ಲೇ ಬೆಳೆಯುವಂತಹ ಎಲ್ಲ, ಈಗ ವಿಳೆದೆಲೆ ಬೆಳೀತಿದ್ದಾರೆ ಅಂದ್ರೆ ವಿಳೆದೆಲೆಯಲ್ಲಿ ಅದನ್ನ ವಿಳೆದೆಲೆ ಫ್ರೆಶ್ ಆಗಿ ನಾವು ಫ್ರೀ ಟೈಮ್ ತಿನ್ನೋಕಾಗಲ್ಲ, ಡ್ರೈ ಪಾನ್, ವಿಳೆದೆಲೆನ ತುಪ್ಪದಲ್ಲಿ ಹುರಿದು ಡ್ರೈ ಪಾನ್ ಮಾಡಿದ್ರು. ಅದ್ರ ನಂತರ ಸಾಂಬಾರ್ ಪದಾರ್ಥಗಳು, ಪೌಷ್ಟಿಕ ಉಂಡೆಗಳು, ಮೊಮ್ಮಗು ಮಾಡ್ಕೊಂತಿದ್ದ ಪೌಷ್ಟಿಕ ಉಂಡೆಗಳು ಯಾವ್ದು ಕೇಳಿ ನೀವು, ಡ್ರೈ ಫ್ರೂಟ್ಸ್ ಉಂಡೆ ಆಗಿರ್ಬೋದು, ಎಲ್ಲಾ ತರ ಉಂಡೆಗಳು, ಆಮೇಲೆ ಪುಳಿಯೋಗರೆ ಪೌಡರು, ಬಿಸಿಬೇಳೆಬಾತ್ ಪೌಡರು, ಸೊ ಈ ತರದೆಲ್ಲದನ್ನು ಒಟ್ಟಿನಲ್ಲಿ ಏನೆಲ್ಲ ಬೇಕು ಅಂತದೆಲ್ಲ ಮಾಡಿ ಸ್ವಲ್ಪ ಸ್ವಲ್ಪ ಪ್ರಮಾಣ ಹಂತದಲ್ಲಿ ಕೃಷಿ ಮೇಳ ಈ ತರದೆಲ್ಲ ಬಂದು ಅವರು ಮಾರಾಟ ಮಾಡ್ತಾ ಇದ್ರು. ಅದ್ರ ನಂತರ ನಾವೇನ್ ಮಾಡಿದ್ವಿ, ಅವರನ್ನ ಈ ಹಾಸ್ಟೆಲ್ಗಳಿಗೆ ಕನೆಕ್ಟ್ ಮಾಡಿಕೊಟ್ವಿ. ಈಗ ಹಾಸ್ಟೆಲ್ಗಳಲ್ಲಿ ಅಂತಂದ್ರೆ ಅರೌಂಡ್ 200-300 ಜನ ಮಕ್ಕಳಿರ್ತಾರೆ, ಅದೇ ಅವರು ಬಳಸುವಂತಹ ಸಾಂಬಾರ್ ಪದಾರ್ಥ, ಖಾರ ಪುಡಿ ಆಗಿರ್ಬೋದು, ಪುಳಿಯೋಗರೆ ಪೌಡರ್, ಬಿಸಿಬೇಳೆ ಬಾತ್ ಪೌಡರ್ ಅದೆಲ್ಲ ಹೊರಗಡೆ ಅವ್ರು ತಗೊಳ್ಳೋದಕ್ಕಿಂತ ಇಂತಹ ಒಂದು ಮಹಿಳೆಯರಿಗೆ ಹೆಲ್ಪ್ ಮಾಡಬಹುದು ಅಂತ ಹಾಸ್ಟೆಲ್ಗಳು ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ಟಾಗ ಎವ್ರಿ ಮಂತ್ ಅವ್ರು ಅದನ್ನ ಸಪ್ಲೈ ಮಾಡ್ತಿದ್ದಾರೆ.
1: ಹಾಸ್ಟೆಲ್
0: ಅಂದ್ರೆ ಒಬ್ರು ಒಬ್ಬ ರೈತ ಮಹಿಳೆ ಒಂದೆರಡು ಹಾಸ್ಟೆಲ್ ಸಿಕ್ಕರೆ ಸಾಕು ಅವ್ರಿಗೆ. ಸೊ ಆವಾಗ ಮಾರ್ಕೆಟಿಂಗ್ ತೊಂದರೆ ಇರಲ್ಲ, ರೆಗ್ಯುಲರ್ ಆಗಿ ಇನ್ಕಮ್ ಬರುತ್ತೆ. ಸೊ ಈ ರೀತಿ ಇನ್ಕಮ್ ಬಂದು ಅವ್ರು ಇವಾಗ ಅವರ ಒಂದು ಮನೆಯರ್ಗೆ ಮಾಡ್ಕೊಂಡಲ್ಲೇ ಈಗ ಹಾಸ್ಟೆಲ್ಗಳಿಗೆ ಈ ರೀತಿ ನಾವು ಈಗ ಅವ್ರದ್ದು ಈವನ್ ಹೊರ ರಾಷ್ಟ್ರಕ್ಕೂ ಕೂಡ ಅವರು ಏನು ಮೌಲ್ಯವರ್ಧಿತ ಉತ್ಪನ್ನಗಳು ಎಕ್ಸ್ಪೋರ್ಟ್ ಮಾಡ್ತಾ
1: ಇದ್ದಾರೆ. ಒಂದು ಏನು ಇಲ್ದಿದ್ದಂತ ಪರಿಸ್ಥಿತಿಯಲ್ಲಿ ಅವರು ಒಂದು ಮನಸ್ಸು ಅವ್ರು ಕಾಪಾಡಿದೆ.
0: ಹೌದು, ಚಾಲೆಂಜಿಂಗ್ ಆಗಿ ತಗೊಂಡು ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
1: ಅದೇ ತರ ಈಗ ಅನೇಕ ಯುವತಿಯರಿದ್ದಾರೆ, ಅವರು ಡಿಗ್ರಿ ಮಾಡಿರ್ತಾರೆ, ಒಳ್ಳೆ ಪದವಿನೇ ಪಡ್ಕೊಂಡಿರ್ತಾರೆ, ಆದ್ರೆ ಅವರಿಗೆ ಅವಕಾಶಗಳು ಬಂದಿರಲ್ಲ. ಈ ಅವಕಾಶನ ನೀವು ಯಾಕೆ ಉಪಯೋಗ ಮಾಡ್ಕೊಳ್ಬಹುದು? ನೀವೇ ಕೈ ಬೀಸಿ ಕರೀತದ.
0: ಹೌದೌದು, ಈಗ ನಮ್ಗೆ ಏನಿಲ್ಲ ಸರ್, ನಮಗೆ ಈಗ ಒಂದಿಷ್ಟು ಮಹಿಳೆಯರು ಅಥವಾ ಆಸಕ್ತಿ ಇರುವಂತಹ ಮಹಿಳೆಯರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಅಥವಾ ಯಾವುದೇ ಒಂದು ಈ ತರ ಟ್ರೈನಿಂಗ್ ಸೆಂಟರ್ಗೆ ಬಂದು ಮೇಡಮ್ ನಮ್ಗೆ ಏನಾದ್ರೂ ಮಾಡ್ಕೋಬೇಕು, ಸ್ವ ಉದ್ಯೋಗ ಮಾಡ್ಕೋಬೇಕು, ಯಾವ್ದ್ರ ಬಗ್ಗೆ ಮಾಡ್ಕೊಂಡು ತರಬೇತಿ ಕೊಡಿ ಅಂದ್ರೆ ಖಂಡಿತ ಹಲವಾರು ನರ್ಸರಿ ಮಾಡ್ಕೋಬಹುದು ಸರ್. ಮನೆಯಲ್ಲಿ ಎಲ್ಲೂ ಹೋಗೋದು ಬೇಡ, ಅವರು ಮನೆಯಲ್ಲೇನೆ ಒಂದಿಷ್ಟು ಒಂದು ಅರ್ಧ ಗುಂಟೆ ಜಾಗದಲ್ಲಿ ನರ್ಸರಿ ಮಾಡ್ಕೊಂಡು ನರ್ಸರಿ ಸಸಿಗಳನ್ನ ಮಾರಾಟ ಮಾಡಿದ್ರೆ
1: ಬೇಕಾದ ಬೇರೆ ಬೇರೆ ವೆರೈಟಿ
0: ಮನೆ ಬಾಗಿಲಿಗೆ ಬಂದು ಗಿಡಗಳನ್ನ ತಗೊಂಡು ಹೋಗ್ತಾರೆ. ಆಮೇಲೆ ಈಗ ನಾವು ನೋಡ್ತೀವಿ ಪುಷ್ಪ ಕೃಷಿಯಲ್ಲಿ ತುಂಬಾನೇ ಒಂದು ಲಾಭದಾಯಕವಾಗಿದೆ ಪುಷ್ಪ ಕೃಷಿ. ಅದ್ರ ಜೊತೆಗೆ ಹೂಗುಚ್ಛ ಮಾಡುವಂತದ್ದು, ಫ್ಲವರ್ ಡೆಕೋರೇಷನ್, ಇದು ತುಂಬಾನೇ ಎಸ್ಪೆಷಲಿ ನಮ್ಮ ನಾವು ಯಾವಾಗ್ಲೂ ಹೇಳ್ತೀವಿ ಮಹಿಳೆಯರು ತುಂಬಾ ಕ್ರಿಯೇಟಿವ್ ಆಗಿರ್ತೀವಿ ಅಂತ ಹೇಳ್ತೀವಿ. ಮನೇನ ಎಷ್ಟು ಚೊಕ್ಕವಾಗಿ ಎಷ್ಟು ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಯಾವಾಗ್ಲೂ ಮಹಿಳೆ ಅಂದ್ರೆ ಒಂದು ಸುಂದರ ಒಂದು ಏನು ಹೆಸರಿಗೆ ನನ್ವರ್ತ ನಾಮ ಮಹಿಳೆ ಅಂತಾನೆ ಹೇಳ್ಬೋದು. ಸೊ ಅಂತವ್ರು ಏನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಫ್ಲವರ್ ಡೆಕೋರೇಷನ್, ಇವಾಗ ಒಂದು ಹಳ್ಳಿಗಳಲ್ಲಿ ಈಗ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲರೂ ಕೂಡ ಒಂದು ಶುಭ ಸಮಾರಂಭವನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಂತ ಟೈಮಲ್ಲಿ ನಾವು ಯಾರ್ದೋಗೆ ಬಾಡಿಗೆ ಕೊಟ್ಟು ಅವ್ರಿಗೆ ಮಾಡಿಸೋದಕ್ಕಿಂತ ಮಹಿಳೆಯರೇ ಒಂದು ಎರಡು ಮೂರು ಜನ ಸೇರ್ಕೊಂಡು ಅದನ್ನ ಏನು ತಗೊಂಡ್ಬಿಟ್ಟು ನಿಮಗೆ ನಿಮ್ಮ ಮನೇಲಿ ಬರ್ಡೇ ಪಾರ್ಟಿ ಇದೆಯಾ, ನಾವು ಬಂದು ಡೆಕೋರೇಷನ್ ಮಾಡ್ಕೊಡ್ತೀವಿ, ಹೂವು ಡೆಕೋರೇಷನ್ ಮಾಡ್ಕೊಡ್ತೀವಿ. ಸೊ ಈ ತರದ ಒಂದು ಸ್ವಉದ್ಯಮ ಮಾಡ್ಕೋಬಹುದು, ಫ್ಲವರ್ ಅರೇಂಜ್ಮೆಂಟ್ಸ್. ಸೊ ಇದು ಒಂದು ಆಗಿದೆ,
1: ಒಂದೆರಡು ಸಂಭ್ರಮದ ವಾತಾವರಣ ಇರಲ್ಲ. ಅನೇಕ ವಾತಾವರಣಗಳು ನಿಮ್ಮ ಊರಲ್ಲಿ ಮನೆಯಲ್ಲಿ ಪಕ್ಕದ ಊರಲ್ಲಿ ಎಲ್ಲ ಇರ್ತಾರೆ. ನೀವು ಒಂದೊಂದಾಗಿ ಮಾಡ್ತಾ ಹೋದ್ರೆ ಇಂಥವ್ರು ಇಷ್ಟು ಚೆನ್ನಾಗಿ ಬಂದು ಮಾಡಿಕೊಟ್ರು, ನಮಗೂ ಮಾಡ್ಕೊಡಿ.
0: ಖಂಡಿತ,
1: ಒಂದ್ ಮನೇಲೆ ಒಂದ್ ವರ್ಷದಲ್ಲಿ ಮೂರ್ನಾಲ್ಕು
0: ಕಾರ್ಯಕ್ರಮ ಇರುತ್ತೆ. ಆಮೇಲೆ ಈಗ ನಾವು ಎಲ್ಲ ನಾವು ಮಾರ್ಕೆಟ್ ಫಸ್ಟ್ ಹುಡುಕ್ಬೇಕು, ಫಸ್ಟ್ ಸರ್ವೆ ಮಾಡ್ಬೇಕು ನಮಗೆ ಎಲ್ಲಿ ನಮ್ಮ ಮಾರ್ಕೆಟ್ ನಮ್ಮ ಗ್ರಾಹಕರಿದ್ದಾರೆ ಅಂತ. ಈಗ ಯಾವುದೇ ಒಂದು ಜಿಲ್ಲಾ ಕೇಂದ್ರ ತಗೊಳ್ಳಿ ಸರ್, ತಾಲೂಕು ಕೇಂದ್ರ ತಗೊಳ್ಳಿ, ಅಲ್ಲಿ ಕೆಲಸ ಮಾಡುವಂತಹ ಎಷ್ಟೊಂದು ಜನ ಆಫೀಸರ್ಸ್ ಇರ್ತಾರೆ ಅಲ್ವಾ. ಸೊ ಅವರಿಗೇನು ಅಂದ್ರೆ ಮಧ್ಯಾಹ್ನ ಬಿಸಿ ಊಟ, ಅವರಿಗೆ ಮನೆಯಿಂದ ಕಟ್ಕೊಂಡ್ಬಂದ್ರೆ ಆರು ಹೋಗಿರುತ್ತೆ ಅನ್ನೋದು ಒಂದು ಇದಿರುತ್ತೆ. ಸೊ ಪ್ರೋಟೀನ್ ಭರಿತವಾದಂತಹ ಒಂದು ಪ್ಲೇಟ್, ಹೆಲ್ದಿ ಪ್ಲೇಟ್ ಅನ್ನ ಮಾಡ್ಕೊಡೋಂಥದ್ದು ಒಂದು ಏನು ಉದ್ಯಮ ಆಗ್ಬಹುದು. ಅದರಲ್ಲಿ ಒಂದಿಷ್ಟು ಪ್ರೋಟೀನ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು, ಮಿನರಲ್ಸ್ ಇರಬೇಕು. ಅಂದ್ರೆ ಒಂದಿಷ್ಟು ಭಾಗ ಕಾಳು, ಒಂದಿಷ್ಟು ಭಾಗ ಏನು ಹಣ್ಣು ತರಕಾರಿ, ಫ್ರೆಶ್ ತರಕಾರಿಗಳು, ಆಮೇಲೆ ಒಂದು ಮುದ್ದೆ, ಈ ರೀತಿ ಅದು ಒಂದು ಉದ್ಯಮ ಆಗ್ಬಹುದು. ಅಂದ್ರೆ ಅವರು ಮನಗಂಡ್ರೆ ಆತರ ಒಂದು ಸರ್ವೆ ಮಾಡ್ಬಿಟ್ಟು ಎಲ್ಲೆಲ್ಲಿ ನಮಗೆ ಅವಶ್ಯಕತೆ,
1: ಸಾಕಷ್ಟು ಅವಕಾಶ
0: ಅವಕಾಶ ಎಲ್ಲೂ ಹೊರಗಡೆ ಹೋಗೋದೇ ಬೇಡ, ಎಲ್ಲೂ ಹೊರಗಡೆ
1: ಹೋಗೋದೇ ಬೇಡ. ಒಂದೊಂದಾಗಿ ಅದನ್ನ ಇಟ್ಟಾಗ ಅದು ಒಂದು ಮನೆ ಹೇಗೆ ಆಗುತ್ತೋ ಹಾಗೆ ಒಂದೊಂದು ಇಟ್ಟಂಗಿ ಸೇರಿ ಮನೆ ಆಗೋದು.
0: ಹೌದು ಹೌದು,
1: ಹಾಗಾಗಿ ಒಂದು ಹೆಜ್ಜೆ ಮುಂದಿಡಿ ನೀವು
0: ಮುಂದೆ. ಖಂಡಿತ,
1: ನಿಮ್ಮ ನಿರಾಶೆ ನಿಮ್ಗೆ ನೀವು ನಿಮ್ ಮನಸ್ಸಲ್ಲಿ ನನಗ ಅದಾಗಿಲ್ಲ ಇದಾಗಿಲ್ಲ ಅಂತ ವಿಚಾರನೇ ಬೇಡ. ನೀವೇ ನಾಳೆ ಅಗಾಧ ಪ್ರಮಾಣದಲ್ಲಿ ಬೆಳೆದು ನಿಲ್ತೀರಿ.
0: ಹೌದು ಸರ್. ಆಮೇಲೆ ಇನ್ನೊಂದು ಏನಂತಂದ್ರೆ, ಈಗ ಇನ್ನೊಂದು ಉತ್ತಮವಾದಂತಹ ಒಂದು ಉದ್ದಿಮೆ ಅಂದ್ರೆ ಅಣಬೆ ಬೇಸಾಯ ಅಂತ ಹೇಳ್ಬೋದು. ಅದನ್ನು ಕೂಡ ಎಲ್ಲದೆ ಹೊರಗಡೆ ಹೋಗೋದ್ ಬೇಕಾಗಿಲ್ಲ, ಮನೆಯಲ್ಲೇ ಇರುವಂತಹ ಒಂದು ಕೊಠಡಿಯನ್ನು ಉಪಯೋಗಿಸ್ಕೊಂಡು ಅವರು ಆಯಿಸ್ಟರ್ ಮಶ್ರೂಮ್ ನ ಬೆಳಿಬೋದು. ಯಾಕಂದ್ರೆ ಈಗ ಮಶ್ರೂಮ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಮತ್ತೆ ಅದು ಆರೋಗ್ಯದಾಯಕವಾಗೂ ಹೌದು. ಆಮೇಲೆ ಏನು ಈಗ ನಮಗೆ ಹಾರ್ಟ್ ಪೇಷಂಟ್ಸ್ ಇರ್ತಾರಲ್ಲ, ಎಸ್ಪೆಷಲಿ ಹಾರ್ಟ್ಗೆ ತುಂಬಾ ಏನು ಉತ್ತಮವಾದಂತ ಆಹಾರ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಅಣಬೆ ಬೇಸಾಯದ ಬಗ್ಗೆ ತರಬೇತಿಯನ್ನ ಕೊಡ್ತೀವಿ ನಾವು. ಅದ್ರ ಜೊತೆಗೆ ನೀವು ಜೇನು ಸಾಕಾಣಿಕೆ ಮಾಡಬೇಕು ಅಂದ್ರು ಅದ್ರ ತರಬೇತಿಯನ್ನ ಕೊಡ್ತೀವಿ. ಏನೆಲ್ಲ ನೀವು ಕೇಳಿ ಅದ್ರ ಬಗ್ಗೆ ಮಾಹಿತಿ ಮತ್ತೆ ತರಬೇತಿಯನ್ನ ನಾವು ಮಹಿಳೆಯರಿಗೆ ಕೊಡ್ತೀವಿ ಸರ್.
1: ತರಬೇತಿ ಅಂತೂ ಯಾವಾಗೂ ಕೊಡ್ತೀವಿ.
0: ಹೌದು ಹೌದು, ನಮ್ಮ ಬೇಕರಿ ಟ್ರೈನಿಂಗ್ ಯೂನಿಟ್ ಅಲ್ಲಿ ಅದ್ರ ತರಬೇತಿ ಇರುತ್ತೆ. ಆಮೇಲೆ ಮನೆಯಲ್ಲೇ ಕೇಕ್ ಮಾಡ್ಕೊಳ್ಳೋ, ಕೇಕ್ ಮಾಡಿ ಶುಭ ಸಮಾರಂಭಗಳಿಗೆ ಕೊಡುವಂತದ್ದಾಗಿರ್ಬೋದು. ಸೊ ಈ ರೀತಿ ತರಬೇತಿಗಳು. ಮತ್ತೆ ಇವಾಗ ಇನ್ನೊಂದು
1: ಬಿಸ್ಕೆಟ್ ಮಾಡೋದು ಕಲಿಸ್ಕೊಡ್ತೀರಿ.
0: ಈಗ ಮೈಕ್ರೋ ಗ್ರೀನ್ಸ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬರ್ತಾ ಇದೆ ಸರ್. ಈಗ ಮೈಕ್ರೋ, ನಾವು ಮುಂಚೆ ಎಲ್ಲ ಮೊಳಕೆ ಕಾಳು ತಿನ್ನೋದು ಅಭ್ಯಾಸ, ಮೊಳಕೆ ಹೆಸರು ಕಾಳು ತಿಂತೀವಿ, ಕಡಲೆಕಾಳು ಮೊಸರು ಎಲ್ಲದನ್ನು ಮೊಳಕೆ ಕಾಳು ತಿಂತೀವಿ. ಈಗ ಒಂದ್ ಹೆಜ್ಜೆ ಮುಂದೆ ಹೋಗಿ ಆ ಮೊಳಕೆ ಕಾಳನ್ನ ಇನ್ನ ಒಂದ್ ಸ್ವಲ್ಪ ದಿನ, ಎರಡು ವಾರಗಳು, ಎರಡು ಎಲೆಗಳು ಬರೋ ತನಕ ನಾವು ಅದನ್ನ ಬೆಳೆಸ್ಬಿಟ್ಟು ಅದನ್ನ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ, ನಾವು ಇವಾಗ ಸೂಪರ್ ಮಾರ್ಕೆಟ್ ಅಲ್ಲ ಸಿಗುತ್ತಲ್ಲ ಆತರ ಬಾಕ್ಸ್ ಗಳಲ್ಲಿ ಹಾಕಿ ನಾವು ಮಾರಾಟ ಮಾಡಿದ್ರೆ ಅದು ಒಂದು ಒಳ್ಳೆ ಬಿಸ್ನೆಸ್. ಇದು ಖರ್ಚು ಕಡಿಮೆ, ಮತ್ತೇನಂದ್ರೆ ಇದರಲ್ಲಿ ನಾವೇನ್ ಮೊಳಕೆ ಕಾಳು ತಿನ್ನೋದಕ್ಕಿಂತ ಅಥವಾ ಇವಾಗ ಮೆಂತೆ ಸೊಪ್ಪು ದೊಡ್ಡದ

0: ಆದ್ಮೇಲೆ ತಿನ್ನೋದಕ್ಕಿಂತ ಶೇಕಡ 20-30% ಏನು ಆಂಟಿ ಆಕ್ಸಿಡೆಂಟ್ಸ್ ಏನು ಪೌಷ್ಟಿಕಾಂಶಗಳು ಆ ಮೈಕ್ರೋಗ್ರೀನ್ ಅಲ್ಲಿ ಹೆಚ್ಚಾಗಿರುತ್ತೆ. ಸೊ ಇಂತಹ ಒಂದು ಉದ್ದಿಮೆ ಅಂದ್ರೆ ಇವರು ಎಲ್ಲೂ ಹೊರಗಡೆ ಹೋಗೋದು ಬೇಕಾಗಿಲ್ಲ. ಅವಾಗ ಯೂಶ್ವಲಿ ಏನಾಗುತ್ತೆ, ಅಯ್ಯೋ ನೀವು ಲೇಡೀಸ್ ನಮ್ಮ ಮನೆ ಹೊರಗಡೆ ಹೋದ್ರೆ ನಮಗೆ ಹೆಂಗೆ, ನಾವೆಲ್ಲ ಹೆಂಗೆ, ಮಕ್ಕಳನ್ನ ಸಾಕೋದು ಹೇಗೆ ಅಂತೆಲ್ಲ ಪ್ರಶ್ನೆಗಳಿರುತ್ತಲ್ಲ, ಅದನ್ನೆಲ್ಲ ನಾವು ಇದ್ ಮಾಡ್ಕೊಂಡು ಮನೆಯಲ್ಲೇ
1: ಆಗೋದಿಲ್ಲ ಅನ್ನೋದು ಬಂದ್ ಮಾಡಿ ಎಲ್ಲ ಆಗ್ತದೆ ಅಂತ ವಿಚಾರ ಮಾಡಿ.
0: ಹೌದು ಹೌದು ಹೌದು, ನಾವು ಯಾವಾಗ್ಲೂ ಕೂಡ ಲೇಡಿ ನಾವು ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಕಷ್ಟು ಸಾಧನೆ ಮಾಡಿರೋ ನಮ್ಮ ಸುತ್ತಮುತ್ತನೇ ಇದ್ದಾರೆ. ಇನ್ನೊಬ್ರು ನಮ್ಮ
1: ಡಾಕ್ಟರ್ ಶ್ವೇತಾ ಅವರೇ, ಇನ್ನೊಂದು ಹೇಳ್ಬೇಕಂದ್ರೆ ಈ ಬಣ್ಣ, ಈ ಬುದ್ಧಿವಂತಿಕೆ ಇದು ಬಹಳ ಇದಲ್ಲ, ನಾವು ಪ್ರಾಮಾಣಿಕವಾಗಿ ಶುರು ಮಾಡಬೇಕು. ಅದು ಮುಖ್ಯ ಇಲ್ಲಿ. ಏ ನಾನು ಬುದ್ಧಿವಂತ ಇಲ್ಲ, ನಾನು ಕಡಿಮೆ ಮಾರ್ಕ್ಸ್ ಬಂದಿದೆ, ಇದೆಲ್ಲ ಬೇಕಾಗಿಲ್ಲ.
0: ಸಾಕಷ್ಟು ಅವಕಾಶಗಳಿರುತ್ತೆ ಸರ್.
1: ಅವಕಾಶ ಅಂದ್ರೆ ನೀವು ಮುನ್ನುಗ್ಗಿದಾಗ ಮಾತ್ರ ಇವೆಲ್ಲ ಗೊತ್ತಾಗುತ್ತೆ.
0: ಖಂಡಿತ ಖಂಡಿತ.
1: ಆಮೇಲೆ ಏ ನನ್ನ ಬಣ್ಣ ಆಗಿದೆ ಇದೆಲ್ಲ ಕೀಳರಿಮೆ ಬೇಕಾಗಿಲ್ಲ. ಮೊದ್ಲೇ ನೀವು ಪ್ರಾಮಾಣಿಕವಾಗಿ ಶುರು ಮಾಡಿ, ಒಂದು ಹೆಜ್ಜೆ ಮುಂದಿಡಿ. ನಿಮ್ ಬಿಸಿನೆಸ್ ಕೈ ಹಿಡಿದ್ರೆ ಯಾರು ಕೇಳಲ್ಲ, ಹಾಗೆ ಎಲ್ಲರೂ ನಿಮ್ ಮಾತಾಡ್ತಾರೆ, ನೀವು ನಿಮ್ ಕಡೆ ಹಣ ಬರುತ್ತೆ, ನೀವು ಸುಗಮವಾಗಿ ಎಲ್ಲದರಲ್ಲೂ ನೀವು ಮುನ್ನುಗ್ತೀರಿ. ನೀವು
0: ಖಂಡಿತ. ಈಗ ಹಿಂದೆ ಎಲ್ಲ ಇತ್ತು ಸರ್, ಇವಾಗ ಮಹಿಳೆಯರು ಬರಲ್ಲ ಕಾರ್ಯಕ್ರಮಕ್ಕೆ ಅಂತ ಅನ್ಕೊಂತಾ ಇದ್ವಿ. ಈಗ ನಾವು ಎಕ್ಸ್ಕ್ಲೂಸಿವ್ ಆಗಿ ಎಸ್ಪೆಷಲಿ ಮಹಿಳೆಯರಿಗೆ ತರಬೇತಿಗಳು, ಈ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಸೊ ಅಂತಹ ಕಾರ್ಯಕ್ರಮಗಳನ್ನ ಅವರು ಹೇಗೆ ನಮಗೆ ಅವರು ರೀಚ್ ಮಾಡಬೇಕು ಅಂದ್ರೆ, ಮುಖ್ಯವಾಗಿ ಸ್ತ್ರೀಶಕ್ತಿ ಸಂಘದಲ್ಲಿ ಅವರು ಮೆಂಬರ್ಸ್ ಗಳಿದ್ದೇ ಇರ್ತಾರೆ, ಈ ಧರ್ಮಸ್ಥಳ ಸ್ತ್ರೀಶಕ್ತಿ ಸಂಘಗಳಲ್ಲೂ ಇರ್ತಾರೆ. ಸೊ ಈ ರೀತಿ ಅವ್ರ ಮುಖಾಂತರನಾದ್ರೂ ಬರ್ಬೋದು, ಗ್ರೂಪ್ ಅಲ್ಲಿ ಬರಬಹುದು, ಅಥವಾ ನಮಗೆ ಓವರ್ ಇವಾಗಂತೂ ನಾವೆಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಇರ್ತೀವಿ ಸರ್. ವಾಟ್ಸಪ್ ಅಲ್ಲಿ ಒಂದು ಕನೆಕ್ಟ್ ಮಾಡ್ಕೋಬಹುದು, ಫೇಸ್ಬುಕ್ ಇಂದ ಮಾಡ್ಕೋಬಹುದು, ಈಗೆಲ್ಲ ಎಸ್ಪೆಷಲಿ ಲೇಡೀಸ್ ಇನ್ಸ್ಟಾ ಪೇಜ್ ಫೇಸ್ಬುಕ್ ಎಲ್ಲ ನೋಡ್ತಾ ಇರ್ತಾರೆ. ಸೊ ಅಂತದ ಮುಖಾಂತರ ಕನೆಕ್ಟ್ ಮಾಡ್ಕೊಂಡು ಮಾಹಿತಿಯನ್ನ ಪಡ್ಕೊಂಡು
1: ಸುಮ್ಮನೆ ಸಮಯ ವ್ಯಯ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇದಕ್ಕಿಂತ ನೀವು ನಿಮ್ಮ ಬೆಳವಣಿಗೆಗೆ ನೀವು ಶ್ರಮ ಪಡ್ರಿ,
0: ಶ್ರಮ ಪಡ್ಬೋದು. ಹೌದು ಹೌದು ಹೌದು,
1: ನಿಮ್ಮ ಬೆಳವಣಿಗೆಗೆ ನೀವು ನಾಳೆ ನೀವು ಹೇಗಿರ್ಬೇಕನ್ನೋದು ಇವತ್ತು ನಿಮ್ಮ ಒಂದು ಹೆಜ್ಜೆ ಗೊತ್ತಾಗುತ್ತೆ.
0: ಹೌದು, ಆಮೇಲೆ ನಾವು ಅವರಿಗೆ ಇದನ್ನ ಬೆಳೆಯೋದಲ್ದಲೆ ಅವ್ರಿಗೊಂದು ನೇರ ಮಾರುಕಟ್ಟೆನು ಕೂಡ ಕಲ್ಪಿಸ್ಕೊಡ್ತೀವಿ.
1: ನಿಮೇ ಕ್ಯಾಪೇಬಲ್ ಇರ್ತೀರಿ, ಇನ್ನೊಬ್ಬರ ಬಗ್ಗೆ ನೀವು ಪ್ರೈಜ್ ಮಾಡ್ತೀರಿ, ನಿಮ್ ಬಗ್ಗೆ ಪ್ರೈಜ್ ಮಾಡೋರು ಯಾರು ಇಲ್ಲ. ಹಾಗಾಗಿ ನಿಮ್ಗೆ ನೀವು ಬೆಲೆ ಕಟ್ಕೋಬೇಕಂದ್ರೆ ನೀವು ವಿಚಾರ ಮಾಡ್ಲೇಬೇಕು. ನಾಳೆ ಬಗ್ಗೆ ನೀವು ಇವತ್ತೇ ನೀವು ನಿಮ್ಮ ಚೌಕಟ್ಟನ್ನ ನೀವು ಹಾಕೊಂಡ್ರೆ ನಾಳೆ ಒಂದು ಹಂತದಲ್ಲಿ ನೀವು ಇರ್ತೀರಿ.
0: ಆಮೇಲೆ ಎಲ್ಲಿ ಮಹಿಳೆಯರು ಹಿಂಜರಿತಾ ಇರ್ತಾರೆ ಅಂತ ಅಂದ್ರೆ, ಸಮಾಜ ಏನನ್ನುತ್ತೋ, ನಾನೀ ಒಂದು ಉದ್ಯೋಗ ಮಾಡ್ಕೊಂಡ್ಬಿಟ್ರೆ ಅಯ್ಯೋ ಇವ್ರಿಗೆ ಯಾಕೆ ಬೇಕಾಗಿತ್ತು, ಮನೇಲಿ ಇರ್ಬೋದಿತ್ತಲ್ಲ, ಯಾಕೆ ಮಾಡ್ಕೊಂತಿದ್ದಾರೆ ಇವರು ಅಂತ ಅನ್ಕೊಳ್ತಾರೆ. ಅವರೇನೋ ಅಂತಾರೆ, ನಮ್ಮ ಅತ್ತೆ ಏನೋ ಹೇಳ್ತಾರೆ, ನಮ್ಮ ಮಾವ ಏನೋ ಹೇಳ್ತಾರೆ, ನಮ್ಮ ಯಜಮಾನ್ರೇನೋ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಏನೇ ಒಂದು ಆಕಾಂಕ್ಷೆಗಳಿದ್ರೂ ಕೂಡ, ಈಗ ಎಲ್ಲ ಎಷ್ಟೊಂದು ಎಜುಕೇಟೆಡ್ ಇರ್ತಾರೆ, ಆದರೂ ಕೂಡ ಅವರಲ್ಲಿ ಆಸಕ್ತಿನೂ ಇರುತ್ತೆ, ಅವ್ರಿಗೊಂದು ಕ್ಯಾಪಬಿಲಿಟಿನೂ ಇರುತ್ತೆ, ಬಟ್ ಯಾರಾದರೂ ಏನಾದರೂ ಅಂದ್ಬಿಡ್ತಾರೆ ಅನ್ನೋ ಒಂದು ಹಿಂಜರಿಕೆ ಅವ್ರನ್ನ ಹಿಂದೆ ಸರಿ ಮಾಡಿಸ್ತಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅವ್ರಿಗೊಂದು ಪುಷ್ ಕೊಟ್ರೆ ಸಾಕು ಸರ್, ಖಂಡಿತವಾಗ್ಲೂ ಅವ್ರು ಏನಾದ್ರೂ ಸಾಧನೆಯನ್ನ ಮಾಡ್ತಾರೆ. ಸಾಕಷ್ಟು ಉದಾಹರಣೆಗಳು ನಮ್ಮ ಜಿಲ್ಲೆಯಲ್ಲಿ, ಸಾಕಷ್ಟು ಉದಾಹರಣೆಗಳು,
1: ಸಾಕಷ್ಟು
0: ರೈತ ಮಹಿಳೆಯರು ಮುನ್ನುಗ್ಗಿ ನಮ್ಮ ಒಂದು ತರಬೇತಿಯನ್ನ ಪಡ್ಕೊಂಡು ಮಾಡ್ಕೊಂಡಿದ್ದಾರೆ. ಈಗ ನಮ್ಮಲ್ಲೇ ಒಬ್ಬ ರೈತ ಮಹಿಳೆ ಶಾಂತಮ್ಮ ಅಂತ ಅವ್ರು ಸಾಧನೆ ಮಾಡಿದ್ದಾರೆ, ರಾಜ್ಯ ಮಟ್ಟದಲ್ಲಿ ಅವಾರ್ಡ್ ಅನ್ನು ತಗೊಂಡಿದ್ದಾರೆ, ಪೂರ್ಣಿಮಾ ಅಂತ ಜಿಲ್ಲಾ ಮಟ್ಟದಲ್ಲಿ ಅವಾರ್ಡ್ ಅನ್ನು ತಗೊಂಡಿದ್ದಾರೆ. ಈ ರೀತಿ ಸಾಕಷ್ಟು ಮಹಿಳೆಯರು ಮುಂದೆ ಬಂದು ಈ ತರಬೇತಿಗಳನ್ನ ಪಡ್ಕೊಂಡು ಮುನ್ನುಗ್ಗಿ ಒಂದು ಪುರುಷ ಈ ಒಂದು ಎಲ್ಲ ರೈತರ ಮಧ್ಯದಲ್ಲಿ ನಾವು ಕೂಡ ಒಂದು
1: ಸಾವಿರಾರು ಅವಕಾಶಗಳು ಇದಾವೆ,
0: ಸಾವಿರಾರು
1: ಅವಕಾಶಗಳಲ್ಲಿ ಅದನ್ನ ಒಂದನ್ನು ನೀವು ಮಾಡ್ಕೊಳ್ಳಿ ಅಷ್ಟೇ. ನೀವು ಬೇರೆಯವರಿಗೆ ಪೈಪೋಟಿ ಕೊಡ್ತೀರಿ ಅಂತ, ನಿಮ್ಮಲ್ಲೇ ಕೆಲವೊಂದು ಇವು ಏನು ಅವಕಾಶಗಳು ನಿರ್ಲಕ್ಷ್ಯ ಆಗಿದ್ದಾವೆ. ನೀವು ಹೇಳಿದಾಗ ಒಂದು ಪಾನ ಎಲೆಯಿಂದ ನಾವು ನಮ್ಮ ಜೀವನ ನಿರೂಪಿಸಿಕೊಳ್ಬಹುದು, ಒಂದು ಹೂವಿಂದ ನಾವು ನಿರೂಪಿಸಿಕೊಳ್ಬಹುದು ಅಂದ್ರೆ ಅಂತವು ಸಾಕಷ್ಟು ಇದಾವೆ. ಹೌದಲ್ಲ,
0: ಮಹಿಳೆಯರಿಗೆ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ಮೊದಲನೇ ಫಸ್ಟ್ ಮಾತಾಡಿದಾಗ ಹೇಳಿದ್ರಿ ಅವ್ರಿಗೆ ಏನಾದ್ರೂ ಒಂದು ಸ್ಫೂರ್ತಿದಾಯಕವಾಗಿ ಅಂತ ಹೇಳಿದಾಗ, ನಾನು ಫಸ್ಟ್ ಮಹಿಳೆಯರು ಸೆಲ್ಫ್ ಕೇರ್ ಇಸ್ ತುಂಬಾ ಇಂಪಾರ್ಟೆಂಟ್, ನಮ್ಮನ್ನ ನಾವು ಕಾಪಾಡಿಕೊಂಡಾಗ, ನಮ್ಮನ್ನ ನಾವು ಆರೋಗ್ಯಯುತವಾಗಿ ಇಟ್ಕೊಂಡಾಗ ಅಷ್ಟೇ ನಾವು ಕುಟುಂಬವನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ಲಿಕ್ಕಾಗತ್ತೆ. ಯಾಕಂದ್ರೆ ಸರ್, ನೀವು ನೋಡ್ತೀರಾ ಕುಟುಂಬದಲ್ಲಿ ಮಹಿಳೆಯರು ಅಥವಾ ಏನ್ ತಾಯಂದಿರ್ತಾರೆ ಅವರೇ ಕೊನೆಯ ಆದ್ಯತೆ. ಈಗ ನಾವು ಊಟ ಮಾಡೋದಾದ್ರೂ ಆಗ್ಲಿ, ಎಲ್ಲಾ ಊಟ ಮಾಡಿದ್ಮೇಲೆ ನಾವು ಮಾಡ್ತೀವಿ. ಸೊ ಎಲ್ಲಾರ್ದು ಎಲ್ಲಾ ಏನು ಆಕಾಂಕ್ಷೆಗಳು ಈಡೇರಿದ್ಮೇಲೆ ಹೌದು ನಾನು ಆಮೇಲೆ ನೋಡೋಣ ಬಿಡು ಅಂತ, ಆ ರೀತಿ ಆಗ್ಬಾರ್ದು. ದಯವಿಟ್ಟು ರೈತ ಮಹಿಳೆಯರಿಗೆ, ಯಾವುದೇ ಮಹಿಳೆಯರು ಈ ಕಾರ್ಯಕ್ರಮ ಕೇಳ್ತಾ ಇದ್ರಲ್ಲ, ಸೊ ಅವರಿಗೆ ನನ್ನ ಒಂದು ಕಳಕಳಿಯ ಮನವಿ ಏನಂತಂದ್ರೆ, ಮೊದಲು ನಿಮ್ಮ ಆರೋಗ್ಯವನ್ನ ನೀವು ನಿಮ್ಮ ಕೇರ್ ಅನ್ನ ತುಂಬಾ ಚೆನ್ನಾಗಿ ತಗೊಳ್ಳಿ. ನೀವು ಆರೋಗ್ಯಯುತವಾಗಿದ್ರೆ ಬೇರೆಯವ್ರಿಗೆ ನೀವು ಮಕ್ಕಳಿಗಾಗ್ಬೋದು, ಮನೆಯವ್ರಿಗಾಗ್ಬೋದು, ಕೃಷಿಯನ್ನ ನೀವು ಚೆನ್ನಾಗಿ ಕಾಪಾಡ್ಕೋಬಹುದು, ಉತ್ತಮ ಆರೋಗ್ಯವನ್ನ ಆಹಾರವನ್ನ ಆಹಾರವನ್ನ ಸೇವಿಸಿ. ಈಗ ನಾವೇನೋ ಇದ್ದದ್ದನ್ನ ನಾವು ತಿನ್ನೋದಕ್ಕಿಂತ ನಿಮ್ಮ ಏನು ಊಟದ ತಟ್ಟೆ ಅದನ್ನ ಕಂಪ್ಲೀಟ್ ಆಗಿ ಒಂದು ಭಾಗ ಪಲ್ಸಸ್ ಅಂತ ಏನ್ ಹೇಳ್ತೀವಲ್ಲ, ಬೇಳೆಕಾಳುಗಳಾಗ್ಬೋದು, ಕಾಳಿನ ಪಲ್ಯ, ತರಕಾರಿ ಪಲ್ಯ, ಸಲಾಡ್ಸ್ಗಳು, ಜೊತೆಗೆ ಹಾಲು, ಮೊಸರು, ತುಪ್ಪ, ಮುದ್ದೆ, ರಾಗಿ, ಈ ತರದ್ದು ಎಲ್ಲದನ್ನು ಚೆನ್ನಾಗಿ ಫಸ್ಟ್ ನಾವು ಆರೋಗ್ಯವಾಗಿ ಇದ್ದಾಗ ಅಷ್ಟೇನೆ ನಾವು ನಮ್ಮ ಕುಟುಂಬವನ್ನು ನೋಡ್ಕೊಳ್ಲಿಕ್ಕೆ ಸಾಧ್ಯ. ಮತ್ತೆ ಯಾವಾಗ್ಲೂ ಕೂಡ ನಮ್ಗೆ ಅದಿಲ್ಲ ಇದಿಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡೋದಕ್ಕಿಂತ ಯಾವಾಗ ನಾವು ಕೃತಜ್ಞರಾಗಿರ್ತೀವಿ, ಇವೆನ್ ವಿ ಆರ್ ಗ್ರೇಟ್ಫುಲ್ ಟು ದ ಥಿಂಗ್ಸ್. ಈಗ ಬೆಳಗ್ಗೆ ಎದ್ದೊಳ್ತೀವಿ, ನಾವು ಎದ್ದಿರೋದು ಖುಷಿ, ನಮ್ಗೆ ಎದ್ದಿದೀವಲ್ಲ ಅನ್ನೋದೇ ಖುಷಿ. ದಟ್ ವಿ ಶುಡ್ ಬಿ ಗ್ರೇಟ್ಫುಲ್ ದಟ್ ವಿ ಆರ್ ಅಲೈವ್ ಟುಡೇ. ಅದಾದ್ಮೇಲೆ ಎದ್ದಿದ್ದಕ್ಕೆ ಒಂದು ಉತ್ತಮ ನೀರು ಕುಡಿತಿದ್ದೀವಿ, ಉತ್ತಮ ಗಾಳಿನ ಸೇವಿಸ್ತಿದ್ದೀವಿ, ಉತ್ತಮ ಆಹಾರವನ್ನ ಸೇವಿಸ್ತಿದ್ದೀವಿ, ವಿ ಶುಡ್ ಬಿ ಗ್ರೇಟ್ಫುಲ್ ಫಾರ್ ದಟ್.
1: ಇದನ್ನು ವಿಚಾರ ಮಾಡಿದಾಗ ನಿಮ್ಗೆ ಇಲ್ಲ ಅಂತದ್ದು ಯಾವ್ದು
0: ಬರೋದೇ ಇಲ್ಲ. ಆಮೇಲೆ
1: ಈಗ ಫ್ರೀ ಗಾಳಿ ಸಿಗ್ತದೆ, ಫ್ರೀ ಬೆಳಕು ಸಿಗ್ತದೆ, ಫ್ರೀ ನಡೆದಾಡಕ್ಕೆ ಜಾಗ ಸಿಗುತ್ತೆ, ಇದೆಲ್ಲ ನಮ್ಗೆ ಸಿಕ್ಕಿದೆಯಲ್ಲ.
0: ಉತ್ತಮ ಕುಟುಂಬ ಸರ್, ಒಳ್ಳೆ ಕುಟುಂಬ ಸಿಕ್ಕಿರ್ತ, ಹಲವಾರು ಜನ ಕುಟುಂಬ ಇರೋದಿಲ್ಲ. ಸೊ ಉತ್ತಮ ಕುಟುಂಬ ನಮ್ ಜೊತೆಗಿದೆ, ಉತ್ತಮ ಮಕ್ಕಳು,
1: ನೇಬರ್ಸ್, ಈ ಏನು ಬೇಕು.
0: ಹೌದು, ಯಾಕಂದ್ರೆ ಎಲ್ಲಾದಲ್ಲೂ ನಾವು ಒಂದು ನಕಾರಾತ್ಮಕ ಅಂಶಗಳನ್ನ ಹುಡುಕೋಕೆ ಸ್ಟಾರ್ಟ್ ಆದಾಗ ಎಲ್ಲದೂ ನಮಗೆ ಒಂದು ಪ್ರಾಬ್ಲಮ್ ತರ ಆಗುತ್ತೆ. ಆದ್ರೆ ಯಾವಾಗ ನಾವು ಒಂದು ಬೆಳಗ್ಗೆ ಎದ್ದ ತಕ್ಷಣ ಕೂತ್ಕೊಂಡು ನನಗೆ ಸಿಕ್ಕಿರುವಂತಹ ಅವಕಾಶಕ್ಕೆ ಎಲ್ಲದಕ್ಕೂ ಕೂಡ ನಾನು ಕೃತಜ್ಞರಾಗಿರ್ತೀನಿ, ಐ ಆಮ್ ಗ್ರೇಟ್ಫುಲ್ ಟುಡೇ ಅಂತ ಯಾವ ಮನಸ್ಥಿತಿ ಬಂದಾಗ ಅದೇ ರೀತಿ ನಾವು ಹೇಗ್ ಭಾವಿಸ್ತೀವಿ ಆ ತರ ಆಗುತ್ತೆ ನಮ್ಮ ಜೀವನದಲ್ಲೂ ಕೂಡ.
1: ಒಟ್ಟಾರಿಗೆ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಅವಕಾಶ ಇದೆ. ತಾವು ಕೂಡ ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇದೇ ತಿಂಗಳಲ್ಲಿ ತೋರಿಸ್ಕೊಡ್ತಾ ಇದ್ದೀರಿ. ಮಹಿಳೆಯರು, ಯುವತಿಯರು, ಸಹೋದರಿಯರು ಹೋಗ್ರಿ ಅಂತ ನಾವು ಕೂಡ ಅವರಿಗೆ ಸಲಹೆ ಕೊಡ್ತೇವೆ. ತುಂಬಾ ಸಂತೋಷ ಡಾಕ್ಟರ್ ಶ್ವೇತಾ ಬಿಎಸ್ ಅವರೇ, ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ತಮ್ಮ ಒಂದು ರೈತ ಮಹಿಳೆಯರಿಗಾಗಿ ಏನು ಅವಕಾಶ ಇದೆ, ರೈತ ಮಹಿಳೆಯರು ಅಂದ್ರೆ ಏನು, ಏನೆಲ್ಲ ನೀವು ತರಬೇತಿ ಕೊಡ್ತೀರಿ, ಎಲ್ಲ ಮಾಹಿತಿಯನ್ನ ನೀಡಿದ್ದೀರಿ. ಕೆಲವು ಮಹಿಳೆಯರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ತಿಳಿಸಿ.
0: ಓಕೆ, ಖಂಡಿತ ಸರ್. ಈ ಕೇಳ್ತಾ ಇರುವಂತಹ ಯಾರೇ ಮಹಿಳೆ ಆಗಿರ್ಬೋದು, ರೈತ ಮಹಿಳೆಯರು ಸಂಪರ್ಕ ಮಾಡಿ ನಿಮ್ಗೆ ಏನಾದ್ರೂ ಒಂದು ಈ ಒಂದು ಸ್ವಉದ್ಯೋಗ ಮಾಡ್ಕೊಳ್ಲಿಕ್ಕೆ ಅಥವಾ ಯಾವುದೇ ಒಂದು ತರಬೇತಿ ಬೇಕು, ಯಾವುದೇ ಒಂದು ಮಾಹಿತಿ ಬೇಕು ಅಂತ ಇದ್ರೆ ನೀವು ಖಂಡಿತ ಕರೆ ಮಾಡಿ ಮಾತನಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 8867574561. ಮತ್ತೊಮ್ಮೆ ಹೇಳ್ತೀನಿ, 8867574561. ಸೊ ನಿಮಗೆ ಯಾವುದೇ ರೀತಿ ಸಂಶಯ ಇದ್ರೆ ಕಾಲ್ ಮಾಡಬಹುದು. ಹಾಗೆ ಆಕಾಶವಾಣಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ರೈತ ಬಾಂಧವರಿಗೂ ಧನ್ಯವಾದ.
1: ಧನ್ಯವಾದಗಳು ಮೇಡಮ್, ನಮಸ್ಕಾರ.
2: ಇದುವರೆಗೂ ಕೃಷಿಯಲ್ಲಿ ಮಹಿಳೆಯರಿಗೆ ಇರುವ ಅವಕಾಶಗಳು ಈ ಕುರಿತು ಶ್ವೇತಾ ಪಿಎಸ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನು ಮುಂದೆ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ ಮೇಳ ವಾದನ ಕೇಳುವಿರಿ.

0: ಇದುವರೆಗೂ ಗುಬ್ಬಿ ತಾಲೂಕು ಮಾದೇನಹಳ್ಳಿಯ ಶಾಂತಲಿಂಗಪ್ಪ ಮತ್ತು ಸಂಗಡಿಗರಿಂದ ಚಿಟ್ಮೇಳದ ವಾದನ ಕೇಳಿದಿರಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೆಲವು ಜಾಹೀರಾತುಗಳು.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: 14-18 ವರ್ಷದ ಕಿಶೋರರು ನಮ್ಮ ದೇಶದ ಭವಿಷ್ಯ.
4: ಅವರನ್ನ ಅಪಾಯಕಾರಿ ಕೆಲಸಗಳಲ್ಲಿ ತೊಡಗಿಸುವುದು ನಿಷೇಧಿತ.
3: ಅವರ ಆರೋಗ್ಯ, ಶಿಕ್ಷಣ ಮತ್ತು ಸುರಕ್ಷತೆ ಎಲ್ಲರ ಜವಾಬ್ದಾರಿ.
4: ಕಿಶೋರರಿಗೆ ಶಾಲೆ ಬೇಕು, ಕಾರ್ಖಾನೆಯಲ್ಲ.
3: ಅವರ ಕಲ್ಪನೆಗಳಿಗೆ ರೆಕ್ಕೆ ಕೊಡಿ, ಕನಸುಗಳಿಗೆ ಬೆಂಬಲ ನೀಡಿ.
5: ಸುರಕ್ಷಿತ ಬಾಲ್ಯ, ಉಜ್ವಲ ಭವಿಷ್ಯ.
4: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದಾಗಿತ್ತು ಇವತ್ತಿನ ಕೃಷಿರಂಗ ಕಾರ್ಯಕ್ರಮ. ಇನ್ನು ನಾಳೆ ಇದೇ ಸಮಯಕ್ಕೆ ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬಿತ್ತನೆ ಪೂರ್ವ ಬೀಜ ಮೊಳಕೆಯ ಪರೀಕ್ಷೆ ಕುರಿತು ಡಾಕ್ಟರ್ ರಾಧಾ ಭಿಯನ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರದಲ್ಲಿ ಜನಪದ ಸಂಗೀತ, ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಮೂಡಿಬರುವುದು.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭೂಮಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
6: ಕಷ್ಟದೊಳನ್ನವ ದುರಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
7: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
8: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
7: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
2: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
1: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ನ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
2: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದಲು ಹೇಳಕ್ ಹೋಗ್ಬೇಡ ಯಾರಿಗೂ.
3: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ವಾರ್ತೆಗಳ ವಿವರ. ಆರ್ಥಿಕ ಸೇರ್ಪಡೆ ಮತ್ತು ಉದ್ಯಮಶೀಲತೆಯಿಂದ ಹಿಡಿದು ಶಿಕ್ಷಣ, ಆರೋಗ್ಯ ರಕ್ಷಣೆ, ನೈರ್ಮಲ್ಯ, ವಸತಿ, ಕ್ರೀಡೆ, ವಿಜ್ಞಾನ ಮತ್ತು ಆಡಳಿತದವರೆಗೆ ಮಹಿಳೆಯರು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಡ್ರೋನ್ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಮಹಿಳೆಯರು ಹೆಚ್ಚುತ್ತಿರುವ ಭಾಗವಹಿಸುವಿಕೆಯು ಅವಕಾಶದ ಹೊಸ ಮಾರ್ಗಗಳನ್ನು ತೆರೆಯುತ್ತಿವೆ ಎಂದರು. ಕಳೆದ 12 ವರ್ಷಗಳಲ್ಲಿ ಎನ್ಡಿಎ ಸರ್ಕಾರವು ಮಹಿಳಾ ನೇತೃತ್ವದ ಅಭಿವೃದ್ದಿಯನ್ನು ಮತ್ತಷ್ಟು ಹೆಚ್ಚಿಸಲು ಕೆಲಸ ಮಾಡಿದೆ.

0: ಮತ್ತು ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಗೋಚರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಫ್ರಾನ್ಸ್ನ ನೀಸ್ನಲ್ಲಿ ಇದೇ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯಾವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿ ಪ್ರದೇಶಗಳಲ್ಲಿ ಬೇಲಿ ಹಾಕುವ ಕೆಲಸ ಆರಂಭವಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಪ್ರಯುಕ್ತ ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕಲು ಜನರು ತಮ್ಮ ಭೂಮಿಯನ್ನು ನೀಡುತ್ತಿದ್ದಾರೆ. ನ್ಯಾಯಯುತ ಬೆಲೆ ನೀಡುವ ಮೂಲಕ ಪಶ್ಚಿಮ ಬಂಗಾಳ ಸರ್ಕಾರವು ಸಾಮಾನ್ಯ ಜನರಿಂದ ಭೂಮಿಯನ್ನು ತೆಗೆದುಕೊಂಡು ಬಿಎಸ್ಎಫ್ಗೆ ಹಸ್ತಾಂತರಿಸುತ್ತಿದೆ ಎಂದು ತಿಳಿಸಿದ ಅವರು, ಒಳ ನುಸುಳುವಿಕೆಯನ್ನು ತಡೆಯಲು ಗಡಿಗಳಲ್ಲಿ ಬೇಲಿ ಹಾಕುವುದು ಒಂದು ಪ್ರಮುಖ ಕೆಲಸ ಎಂದು ಹೇಳಿದರು. ಗಡಿಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಬದ್ದತೆಯನ್ನು ಭಾರತ ಮತ್ತು ಬಾಂಗ್ಲಾದೇಶ ಪುನರುಚ್ಚರಿಸಿವೆ. ಗಡಿ ಭದ್ರತಾ ಪಡೆ ಮತ್ತು ಬಾಂಗ್ಲಾದೇಶದ ಗಡಿ ಕಾವಲು ಪಡೆಗಳ ನಡುವಿನ 57ನೇ ಮಹಾನಿರ್ದೇಶಕರ ಮಟ್ಟದ ಗಡಿ ಸಮನ್ವಯ ಸಮಾವೇಶ June 8-11 ನವದೆಹಲಿಯ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ನಡೆಯಿತು. ಹಾಲಿ ಗಡಿ ಪರಿಸ್ಥಿತಿಯನ್ನು ಪರಿಶೀಲಿಸಲು ಹಾಗೂ ಗಡಿ ಭದ್ರತೆ ಮತ್ತು ಗಡಿ ನಿರ್ವಹಣೆಗೆ ಸಂಬಂಧಿಸಿದ ಪರಸ್ಪರ ಕಾಳಜಿಯ ಸಮಸ್ಯೆಗಳನ್ನು ಚರ್ಚಿಸಲು ಸಮಾವೇಶ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಿತು. ಸಂಘಟಿತ ಗಸ್ತನ್ನು ಮತ್ತಷ್ಟು ಬಲಪಡಿಸಲು, ನೈಜ ಸಮಯದ ಮಾಹಿತಿ ಹಂಚಿಕೆಯನ್ನು ಸುಧಾರಿಸಲು ಮತ್ತು ಗಡಿಯಾಚೆಗಿನ ಅಪರಾಧ ಜಾಲಗಳ ವಿರುದ್ದ ಜಂಟಿ ಪ್ರಯತ್ನಗಳನ್ನು ತೀವ್ರಗೊಳಿಸಲು ಉಭಯ ದೇಶಗಳು ಪರಸ್ಪರ ಒಪ್ಪಿಕೊಂಡವು. ಸಮಾವೇಶದಲ್ಲಿ ಬಿಎಸ್ಎಫ್ ಮಹಾನಿರ್ದೇಶಕ ಪ್ರವೀಣ್ ಕುಮಾರ್ ನೇತೃತ್ವ ನಿಯೋಗ ಮತ್ತು ಬಾಂಗ್ಲಾದೇಶ ಗಡಿ ಕಾವಲು ಪಡೆಯ ಮಹಾನಿರ್ದೇಶಕ ಮೇಜರ್ ಜನರಲ್ ಮೊಹಮ್ಮದ್ ಅಶ್ರಫುಜ್ಮಾನ್ ಸಿದ್ದಿಕಿ ನೇತೃತ್ವದ ಬಾಂಗ್ಲಾದೇಶ ನಿಯೋಗ ಭಾಗವಹಿಸಿತ್ತು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ 2024 ಹಾಗೂ 2025 ಸಾಲಿನ ಪುರಸ್ಕಾರಗಳನ್ನು ಪ್ರಕಟಿಸಿದ್ದು, ಕರ್ನಾಟಕದ 7 ಕಲಾವಿದರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಈ ಗೌರವದ ಬಗ್ಗೆ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ನಮ್ಮ ಫೌಂಡೇಶನ್ ಅಂತ ಏನ್ ಕರೀತಾರೆ, ಅದು ರಂಗಭೂಮಿ. ಆ ರಂಗಭೂಮಿಯಿಂದಾಗಿ ನಾವು ಒಂದೊಂದೇ ಮುಂದೆ ಹೆಜ್ಜೆ ಇಡ್ತಾ ಆದರ್ತಾ ಹೋಗ್ತಾ ಇದ್ದೀವಿ. ಇವತ್ತು ದೃಶ್ಯ ಮಾಧ್ಯಮ ಒಂದು ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆದಂತ ಅಂತಹ ಸಂದರ್ಭದಲ್ಲಿ ನಮ್ಮ ಮೂಲ ಕಲೆಯ ಮೂಲ ಸೆಲೆಯಿಂದ ನಮಗೆ ಮಾತೃ ಪ್ರೇಮವನ್ನು ಕೊಡುವಂತಹ ಒಂದು ಪ್ರೋತ್ಸಾಹ ಕಂಡಾಗ ಅದು ನಿಜವಾಗಿಯೂ ಬಹಳ. ನನಗೆ 10 ರಾಷ್ಟ್ರೀಯ ಪ್ರಶಸ್ತಿ ಸಿನಿಮಾದಲ್ಲಿ ಬಂದು ಇಲ್ಲಿ ಬಂದಂತ ಈ ಪ್ರಶಸ್ತಿ ಏನಿದೆ ಅದು ನಿಜವಾಗಿಯೂ ನನಗೆ ಧನ್ಯತೆಯನ್ನ ಮತ್ತು ಗಂಭೀರ ಯೋಚನೆಗೆ ಹಚ್ಚುವಂತಹ ಮುಂದಿನ ಜವಾಬ್ದಾರಿಗಳನ್ನ ಜ್ಞಾಪಿಸ್ತಾ ಇದೆ.
0: ಹಿರಿಯ ಮೃದಂಗ ಕಲಾವಿದ ಎವಿ ಆನಂದ್ ಸೇರಿದಂತೆ 7 ಜನರಿಗೆ ಅಕಾಡೆಮಿ ರತ್ನ ಪ್ರಶಸ್ತಿ ಸಂದಿದೆ. ಖ್ಯಾತ ಯಕ್ಷಗಾನ ಕಲಾವಿದ, ಸಂಘಟಕ ಗುಣವಂತಿಯ ಶಿವಾನಂದ ಹೆಗಡೆ ಕೆರೆಮನೆ ಹಾಗೂ ಬಿಸಿಲುಕೊಪ್ಪದ ಪ್ರಸಿದ್ಧ ರುದ್ರವೀಣಾ ವಾದಕಿ ವಿದುಷಿ ಜ್ಯೋತಿ ಹೆಗಡೆ ಪ್ರತಿಷ್ಠಿತ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ಲಾಘಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವಾಲಯ ಇಂದು ಅಮೆರಿಕದ ರಾಯಭಾರಿಯನ್ನು ಕರೆಸಿ ಒಮನ್ ಕೊಲ್ಲಿಯಲ್ಲಿ ಭಾರತೀಯ ನಾವಿಕರು ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕದ ನೌಕಾಪಡೆಗಳು ನಡೆಸುತ್ತಿರುವ ನಿರಂತರ ದಾಳಿಗಳ ಬಗ್ಗೆ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ದಾಳಿಯಲ್ಲಿ 3 ಭಾರತೀಯ ನಾವಿಕರು

0: ಮೃತಪಟ್ಟಿದ್ದಾರೆ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯು ಅಮೆರಿಕದ ರಾಯಭಾರಿಯನ್ನು ಭೇಟಿ ಮಾಡಿದರು. ಇಂತಹ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಕಠಿಣ ಸಮಯದಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅಂತಾರಾಷ್ಟೀಯ ಕಡಲ ವಾಣಿಜ್ಯದ ಸುರಕ್ಷತೆ, ಭದ್ರತೆ ಮತ್ತು ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಎಂದು ಸಚಿವಾಲಯ ಹೇಳಿದೆ. ಅಮೆರಿಕದ ರಾಯಭಾರಿಗೆ ವಿದೇಶಾಂಗ ಸಚಿವಾಲಯ ಸಮನ್ಸ್ ಜಾರಿ ಮಾಡಿರುವುದು ಇದು ಎರಡನೇ ಬಾರಿ. ಅಮರನಾಥ ಯಾತ್ರೆ ಕೈಗೊಳ್ಳುವ ಭಕ್ತರಿಗೆ ಅತ್ಯುನ್ನತ ಮಟ್ಟದ ಭದ್ರತೆ ಮತ್ತು ಸುಗಮ ತೀರ್ಥಯಾತ್ರೆಯ ಅನುಭವವನ್ನು ಖಚಿತಪಡಿಸಿಕೊಳ್ಳಲು ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಶ್ರೀ ಅಮರನಾಥ ಯಾತ್ರೆಯ ಸನ್ನದ್ದತೆಯನ್ನು ಪರಿಶೀಲಿಸಲು ನವದೆಹಲಿಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಡ್ರೋನ್ಗಳು, ಸಿಸಿಟಿವಿ ಕಣ್ಗಾವಲು ಮತ್ತು ಸುಧಾರಿತ ಮೇಲ್ವಿಚಾರಣಾ ವ್ಯವಸ್ಥೆಗಳಂತಹ ಆಧುನಿಕ ತಂತ್ರಜ್ಞಾನಗಳ ವ್ಯಾಪಕ ಬಳಕೆಯೊಂದಿಗೆ ಭದ್ರತಾ ಚೌಕಟ್ಟನ್ನು ಮತ್ತಷ್ಟು ಬಲಪಡಿಸುವಂತೆ ಭದ್ರತಾ ಪಡೆಗಳಿಗೆ ನಿರ್ದೇಶಿಸಿದರು. ಯಾತ್ರಿಕರ ನೋಂದಣಿ, ವಸತಿ, ಆರೋಗ್ಯ ಸೇವೆಗಳು, ವಿಪತ್ತು ನಿರ್ವಹಣೆ ಮತ್ತು ಇತರ ಎಲ್ಲ ಅಗತ್ಯ ಸೌಲಭ್ಯಗಳಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದರು. ಸಭೆಯಲ್ಲಿ ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಸೇರಿದಂತೆ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಐಟಿಬಿಪಿ ಮತ್ತು ಎಸ್ಎಸ್ಬಿ ಮಹಾನಿರ್ದೇಶಕರು ಭಾಗವಹಿಸಿದ್ದರು. ಅಮರನಾಥ ಯಾತ್ರೆಯು ಜುಲೈ 3ರಂದು ಪ್ರಾರಂಭವಾಗಿ ಆಗಸ್ಟ್ 28ರಂದು ಸಂಪನ್ನಗೊಳ್ಳಲಿದೆ. ಈ ವರ್ಷದ ಮೇ ತಿಂಗಳಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ವಾರ್ಷಿಕ ಆಧಾರದ ಮೇಲೆ ಶೇಕಡಾ 3.93ಕ್ಕೆ ಏರಿಕೆಯಾಗಿದೆ. ಅಂಕಿಅಂಶಗಳ ಪ್ರಕಾರ ಇದು ಸತತ 5ನೇ ತಿಂಗಳು ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ದಾಖಲಾಗಿದ್ದ ಶೇಕಡಾ 3.48ರೊಂದಿಗೆ ಹೋಲಿಸಿದರೆ ಹಣದುಬ್ಬರದ ಮಧ್ಯಮ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಗ್ರಾಮೀಣ ಪ್ರದೇಶಗಳ ಹಣದುಬ್ಬರವು ಶೇಕಡಾ 4.25ಕ್ಕೆ ಏರಿಕೆಯಾದರೆ ನಗರ ಪ್ರದೇಶಗಳಲ್ಲಿ ಅದು ಶೇಕಡಾ 3.53ಕ್ಕೆ ಹೆಚ್ಚಾಗಿದೆ. ಅಖಿಲ ಭಾರತ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕದ ಆಧಾರದ ಮೇಲೆ ಆಹಾರ ಹಣದುಬ್ಬರ ದರ ಕಳೆದ ತಿಂಗಳು ಶೇಕಡಾ 4.78ರಷ್ಟಿದ್ದು ಹಿಂದಿನ ತಿಂಗಳಲ್ಲಿ ಇದು ಶೇಕಡಾ 4.2ರಷ್ಟಿತ್ತು. ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಂದ ಜಾಗತಿಕ ಇಂಧನ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಂಡುಬಂದಿದ್ದರೂ ದೇಶೀಯ ಹಣದುಬ್ಬರ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಿತಿಯೊಳಗೆ ಉಳಿದಿದೆ. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯು ಇಂದಿನಿಂದ ಆರಂಭವಾಗಲಿದ್ದು ಆತಿಥೇಯ ಇಂಗ್ಲೆಂಡ್ ತಂಡ ಬರ್ಮಿಂಗ್ಹ್ಯಾಮ್ನ ಎಡ್ ಬಾಸ್ಟನ್ ಮೈದಾನದಲ್ಲಿ ನಡೆಯುವ ಉದ್ಘಾಟನಾ ಪಂದ್ಯದಲ್ಲಿ ಶ್ರೀಲಂಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11ಗಂಟೆಗೆ ಆರಂಭವಾಗಲಿದೆ. ತಿಂಗಳು ಪೂರ್ತಿ ನಡೆಯಲಿರುವ ಈ ಪಂದ್ಯಾವಳಿಯು ಇಂಗ್ಲೆಂಡ್ ಮತ್ತು ವೇಲ್ಸ್ನ ವಿವಿಧ ಕ್ರೀಡಾಂಗಣಗಳಲ್ಲಿ ಆಯೋಜಿಸಲಾಗಿದ್ದ ಫೈನಲ್ ಪಂದ್ಯ ಜುಲೈ 5ರಂದು ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತೀಯ ಮಹಿಳಾ ತಂಡ ಭಾನುವಾರ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದ ವಿರುದ್ದದ ಪಂದ್ಯದಲ್ಲಿ ತನ್ನ ಅಭಿಯಾನವನ್ನು ಆರಂಭಿಸಲಿದೆ. ಪಂದ್ಯಾವಳಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ 12 ತಂಡಗಳು ಸ್ಪರ್ಧಿಸಲಿದ್ದು 7 ಕ್ರೀಡಾಂಗಣಗಳಲ್ಲಿ ಒಟ್ಟು 33 ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ. ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಬೇಲಿ ಹಾಕುವ ಕೆಲಸ ಆರಂಭ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಮನ್ ಕೊಲ್ಲಿ ಪ್ರಕರಣ, ಅಮೆರಿಕದ ರಾಯಭಾರಿಗೆ ಸಮನ್ಸ್ ಜಾರಿ ಮಾಡಿದ ವಿದೇಶಾಂಗ ಸಚಿವಾಲಯ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಉದ್ಘಾಟನಾ ಪಂದ್ಯದಲ್ಲಿ ಇಂದು ಇಂಗ್ಲೆಂಡ್ ಶ್ರೀಲಂಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಬೆಂಗಳೂರು. ಸಿರಿಗಂಧ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಿಜಯಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ರಾಜಕುಮಾರ ಚಿತ್ರದ ಗೀತೆ. ಸಂತೋಷ್ ಆನಂದರಾಮ್ ಅವರ ಸಾಹಿತ್ಯ ರಚನೆಗೆ ರಾಗಜೋಡಣೆ ಮಾಡಿರುವುದು ವಿ ಹರಿಕೃಷ್ಣ.

ಇನ್ನೀಗ ಕೇಳಿ ಮೈ ಆಟೋಗ್ರಾಫ್ ಚಿತ್ರದ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ, ಸಂಗೀತ ನಿರ್ದೇಶನ ಭಾರದ್ವಾಜ್ ಅವರದ್ದು.

0: ಕೇಳುಗರೆ ಗಮನಿಸಿ, ಇದೀಗ ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುವುದು. ನಂತರ 8:30 ಸರಿಯಾಗಿ ಸಿರಿಗಂಧ ಕಾರ್ಯಕ್ರಮ ಮತ್ತೆ ಮುಂದುವರಿಯುವುದು. ಇದೀಗ ಒಂದು ಪ್ರಕಟಣೆ.
1: ಆಕಾಶವಾಣಿ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷದ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಉಪಗ್ರಹ ವಿಜ್ಞಾನಿಗಳು ಆದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ಕಾರ
2: ಸರ್. ನಮ್ಮ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಸಾಧನೆ, ಮಹತ್ವದ ಮೈಲುಗಳನ್ನು ಮುಟ್ಟಿದೆ ಅಂತಾನೆ ಹೇಳಬಹುದು. ವಿಶ್ವದ 6 ಅಗ್ರ ರಾಷ್ಟ್ರಗಳಲ್ಲಿ, ಅಂದರೆ ಈ ಬಾಹ್ಯಾಕಾಶ ವಲಯದಲ್ಲಿ ಭಾರತ ಕೂಡ ಒಂದಾಗಿದೆ ಅನ್ನೋದು ಒಂದು ಹೆಮ್ಮೆಯ ಸಂಗತಿ ನಮಗೆಲ್ಲ. ಈ ವಿಷಯವಾಗಿ ಒಟ್ಟಾರೆ ನಮ್ಮ ಈ ಬೆಳವಣಿಗೆಯ ಬಗ್ಗೆ ತಾವು ಹೇಳಬಹುದಾ ಅಂತ.
3: ನಮಸ್ಕಾರ. ಖಂಡಿತ, ಇಂದು ಅಂತರಿಕ್ಷ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವಂತಹ 6 ರಾಷ್ಟ್ರಗಳ ಪೈಕಿ ಭಾರತ ಕೂಡ ಒಂದು ಅನ್ನೋದರ ಬಗ್ಗೆ ಯಾವುದೇ ಅನುಮಾನ

0: ಇಟ್ಕೊಳ್ಳೋ ಅಗತ್ಯ ಇಲ್ಲ. ಈ ಆರು ರಾಷ್ಟ್ರಗಳಲ್ಲಿ ಮೊದಲು ಹಿಂದಿನ ಸೋವಿಯತ್ ಒಕ್ಕೂಟ ಮತ್ತು ಹಿಂದಿನ ರಷ್ಯಾ, ನಂತರ ಅಮೆರಿಕ, ಅದಾದ ಮೇಲೆ ಜಪಾನ್, ಚೀನಾ, ಯುರೋಪ್ ಮತ್ತು ಭಾರತ. ಯುರೋಪ್ ಅನ್ನೋದು ಒಂದು ಖಂಡನೇ ಹೊರತು ಯುರೋಪ್ ಒಂದು ದೇಶ ಅಲ್ಲ. ಆದರೆ ಯುರೋಪ್ನಲ್ಲಿ ಈ ಫ್ರಾನ್ಸ್ ಅನ್ನುವಂತಹ ರಾಷ್ಟ್ರ ಸಾಕಷ್ಟು ಸಾಧನೆಯನ್ನು ಮಾಡಿದೆ ರಾಕೆಟ್ ತಂತ್ರಜ್ಞಾನದಲ್ಲಿ ಹಾಗೂ ಉಪಗ್ರಹ ತಂತ್ರಜ್ಞಾನದಲ್ಲಿ. ಆದರೆ ನೋಡಿ, ಉಪಗ್ರಹಗಳನ್ನು ಯೋಜಿಸಿ, ರೂಪಿಸಿ, ನಿರ್ಮಿಸಿ, ಪರೀಕ್ಷಿಸಿ, ಅದನ್ನು ಉಡಾಯಿಸಿ, ಕಕ್ಷೆಯಲ್ಲೇ ಅದನ್ನು ನಿಯಂತ್ರಣದಲ್ಲಿಟ್ಟುಕೊಂಡು, ಜೊತೆಗೆ ಅದನ್ನು ಬಹುಮುಖವಾಗಿ ಬಳಸಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಏನಿದೆ, ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಭಾರತಕ್ಕೆ ಇದೆ. ಇವತ್ತು ಇವತ್ತು ನೀವೇನಾದರೂ ನೋಡಿದರೆ ಬೆಂಗಳೂರಿನಲ್ಲಿರುವಂತಹ ಯು ಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ನೀವು ಉಪಗ್ರಹದ ನಿರ್ಮಾಣಕ್ಕೆ ಬೇಕಾದ ಪರಿಕರಗಳನ್ನೆಲ್ಲ ಒಂದೆಡೆ ತಗೊಂಡು ಹೋದರೆ ಒಂದೇ ಸೂರಿನ ಅಡಿ ಉಪಗ್ರಹವನ್ನು ನಿರ್ಮಾಣ ಮಾಡಿ ಆ ಉಪಗ್ರಹಗಳನ್ನು ಅನೇಕ ಕಠಿಣತಮವಾದ ಪರೀಕ್ಷೆಗಳಿಗೆ ಒಳಪಡಿಸಿ ನಂತರ ನೇರವಾಗಿ ಅದನ್ನು ಉಪಗ್ರಹ ಉಡಾವಣಾ ಕೇಂದ್ರಕ್ಕೆ ಕೊಂಡೊಯ್ಯುವಂತಹ ನೆಲೆ, ಸಾಮರ್ಥ್ಯ, ಸೌಲಭ್ಯಗಳು ನಮ್ಮಲ್ಲಿವೆ ಇವತ್ತು. ಅಂದರೆ ಇದೆಲ್ಲವನ್ನು ಬಹುಮಟ್ಟಿಗೆ ಸ್ವದೇಶದಲ್ಲೇ ಯೋಜಿಸಿ ರೂಪಿಸಲಾಗಿದೆ ಈ ತಂತ್ರಜ್ಞಾನಗಳನ್ನು ಅನ್ನೋದನ್ನು ತಿಳ್ಕೊಂಡ್ರೆ ಆಗ ಭಾರತ ಯಾವ ಮಟ್ಟದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು. ಹೀಗಾಗಿ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಇವತ್ತು ಏನನ್ನು ಸಾಧಿಸಿದೆಯೋ ಆ ಸಾಧನೆಗಳಿಂದಾಗಿ ಭಾರತ ಇವತ್ತು ಜಗತ್ತಿನಲ್ಲಿ ತಲೆ ಎತ್ತಿಕೊಂಡು ಹೆಮ್ಮೆಯಿಂದ ಓಡಾಡುವಂತಹ ಪರಿಸ್ಥಿತಿ ಇವತ್ತು ಇದೆ. ಇದು ಭಾರತೀಯರಾದ ನಮ್ಮೆಲ್ಲರಿಗೂ ಬಹಳ ಸಂತಸವನ್ನು ತರುವ ವಿಚಾರ. ಹೀಗಾಗಿ ಕಳೆದ ಒಂದು ದಶಕದ ಸುಮಾರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಉಂಟಾಗಿದೆ. ಇದರಲ್ಲಿ ನಮ್ಮ ಮಂಗಳಯಾನ ಇರ್ಬೋದು, ಚಂದ್ರಯಾನ 2 ಮತ್ತು 3 ಇರ್ಬೋದು, ಆದಿತ್ಯ L1 ಇರ್ಬೋದು, ನಮ್ಮ PSLV ವಾಹನ ಇರ್ಬೋದು, ಅಥವಾ LVM3, ಹೀಗೆ ಅನೇಕ ಸಾಧನೆಗಳನ್ನು ಮಾಡಿರುವಂತಹ ಅಂತರಿಕ್ಷ ವಾಹನಗಳು, ರಾಕೆಟ್ ವಾಹನಗಳು ಹಾಗೂ ಉಪಗ್ರಹಗಳು, ಅದಕ್ಕಿಂತ ಮಿಗಿಲಾಗಿ ರೋಬಾಟ್ ಅಂತರಿಕ್ಷ ನೌಕೆಗಳು ಈ ಕೆಲಸವನ್ನು ಮಾಡಿವೆ.
1: ತಾವು ಮಂಗಳಯಾನ ಯೋಜನೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಮಂಗಳಯಾನ ಯೋಜನೆ ಎಷ್ಟು ಮುಖ್ಯ ಅಂತಂದರೆ ಇಂತಹ ಒಂದು ಮಹತ್ವದ ಯೋಜನೆ ಮಾಡಿದ ಏಷ್ಯಾದ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ ಭಾರತದ್ದು. ಮತ್ತು ಈ ಮಂಗಳಯಾನ ಮಾಡಿದಾಗ 2014 ಒಂದು ಮಾತು ಪ್ರಚಲಿತ ಆಗಿತ್ತು ಸಾಮಾನ್ಯ ಜನರ ವಲಯದಲ್ಲಿ, ಏನಂತಂದರೆ ಈ ಆಟೋ ರಿಕ್ಷಾ ವೆಚ್ಚಕ್ಕಿಂತ ಕಡಿಮೆ ಒಂದು ಖರ್ಚಿನಲ್ಲಿ ನಾವು ಮಂಗಳ ಗ್ರಹವನ್ನು ತಲುಪಿದ್ವಿ ಅನ್ನುವ ಒಂದು ವಿಷಯ. ಒಟ್ಟಾರೆ ಈ ಮಂಗಳಯಾನದ ಮಹತ್ವದ ಬಗ್ಗೆ ತಾವು ಹೇಳ್ಬೋದಾ?
0: ಖಂಡಿತ, ಇದು ಅತ್ಯಂತ ಮಹತ್ವಪೂರ್ಣವಾದ ಒಂದು ಅಭಿಯಾನ ಅಥವಾ ಮಿಷನ್ ಅಂತ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಈ ಮಂಗಳಯಾನ ನೌಕೆನ 2013 November 5 ನಾವು ಉಡಾಯಿಸಿದ್ದು ನಮ್ಮ ದೇಶದಿಂದಲೇ, ಶ್ರೀಹರಿಕೋಟಾಯಿಂದ, ನಮ್ಮದೇ ಆದ PSLV ವಾಹನದಲ್ಲಿ. 2:48 ಇರಬೇಕು ಕರಾರುವಾಕ್ಕಾಗಿ ಅದನ್ನು ಮಧ್ಯಾಹ್ನ ಉಡಾಯಿಸಿದ್ವಿ. ನಿಗದಿಯಾದ ಕಕ್ಷೆಗೆ ಅದು ತಲುಪ್ತು ಅಂದರೆ ಮಂಗಳ ಗ್ರಹದ ಕಕ್ಷೆನೇ ಅಲ್ಲ, ಮೊದಲು ಭೂಕಕ್ಷೆನ ತಲುಪಿದ್ದು. ಅದಾದ ಮೇಲೆ November 5, 2013 ಒಂದೇ ಮುಂದಿನ 10 ತಿಂಗಳುಗಳಲ್ಲಿ ಅದು ಮಂಗಳ ಗ್ರಹವನ್ನು ತಲುಪಲು ಎಷ್ಟು ದೂರ ಪ್ರಯಾಣ ಮಾಡ್ತು ಗೊತ್ತಾ? ಕೇವಲ 67 ಕೋಟಿ ಕಿಲೋಮೀಟರ್ಗಳು. ಕೇವಲ 67 ಕೋಟಿ ಕಿಲೋಮೀಟರ್ಗಳನ್ನು ಮುಂದಿನ 10 ತಿಂಗಳಲ್ಲಿ ಕ್ರಮಿಸಿ ನೋಡಿ, ಮಂಗಳ ಗ್ರಹನೂ ಸೂರ್ಯನ ಸುತ್ತ ಇದೆ, ಭೂಮಿನೂ ಸೂರ್ಯನ ಸುತ್ತ ಇದೆ, ಬೇರೆ ಬೇರೆ ಕಕ್ಷೆಗಳಲ್ಲಿದೆ, ಬೇರೆ ಬೇರೆ ವೇಗದಲ್ಲಿ ಸುತ್ತಾ ಇವೆ. ಆದರೆ ಅತ್ಯಂತ ದಕ್ಷವಾಗಿ ನಾವು ಮಂಗಳ ಗ್ರಹವನ್ನು ತಲುಪಿ 10 ತಿಂಗಳುಗಳ ನಂತರ ಆ ನೌಕೆ ಮಂಗಳ ಗ್ರಹದಿಂದ ಕೇವಲ 400 ಕಿಲೋಮೀಟರ್ ದೂರದಲ್ಲಿ ಹಾದು ಹೋಗುವಂತೆ ಮಾಡಿದ್ವಿ. ನೋಡಿ, ನಮ್ಮ ಭಾರತೀಯ ವಿಜ್ಞಾನಿಗಳ ಸಾಮರ್ಥ್ಯ ಎಂಥದ್ದಿರಬೇಕಿತ್ತು. ಇದಾದ ಮೇಲೆ 10 ತಿಂಗಳುಗಳ ನಂತರ ಈ ಒಂದು ಕಾರ್ಯ ನಡೆದ ನಂತರ ಕರಾರುವಾಕ್ಕಾಗಿ ನಿಗದಿಯಾದ ಸಮಯಕ್ಕೆ ಅಂದರೆ 7:17 ಸರಿಯಾಗಿ ಆ ಮಂಗಳಯಾನ ನೌಕೆ ರಾಕೆಟ್ ಯಂತ್ರ ಕಾರ್ಯಾರಂಭ ಮಾಡಿತು. ಹಾಗಾಗಿ ಮುಂದಿನ 1/2 ಗಂಟೆಯಲ್ಲಿ ಮಂಗಳಯಾನ ನೌಕೆ ಮಂಗಳ ಗ್ರಹದ ಸುತ್ತಲಿನ ಒಂದು ಕೋಳಿ ಮೊಟ್ಟೆ ಆಕಾರದ ಕಕ್ಷೆಯನ್ನು ಪ್ರವೇಶಿಸಿತು. ಆ ಮೂಲಕ ಮಂಗಳ ಗ್ರಹವನ್ನು ತಲುಪಿದ ಮೊದಲ ಏಷ್ಯಾದ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿತು. ಇದು ಬಹಳ ಮುಖ್ಯ. ಇದು ಒಂದೇ ಅಲ್ಲ, ಆದರೆ ಈ ಒಂದು ನೌಕೆಯನ್ನು ನಿರ್ಮಾಣ ಮಾಡಿದ್ದು ಭಾರತ. ಮಂಗಳ ಗ್ರಹದ ಸುತ್ತಲಿನ ಒಂದು ಕಕ್ಷೆಯಲ್ಲಿ ಈ ನೌಕೆ ಸುಮಾರು 6 ತಿಂಗಳುಗಳ ಕಾಲ ಕಾರ್ಯನಿರ್ವಹಿಸಿದರೆ ಸಾಕಾಗಿತ್ತು. ಆದರೆ ಈ ನೌಕೆ ಕಾರ್ಯನಿರ್ವಹಿಸಿದ ಎಷ್ಟು ದಿವಸ ಅಂದರೆ 7.5 ವರ್ಷಗಳ ಕಾಲ ಸುಮಾರು. ನೋಡಿ, ನಮ್ಮ ದೇಶದಲ್ಲೇ ನಿರ್ಮಾಣವಾಗಿ ನಮ್ಮಲ್ಲಿಂದಲೇ ಉಡಾಯಿಸಲ್ಪಟ್ಟ ನೌಕೆ

0: ನಮ್ಮ ವಿಜ್ಞಾನಿಗಳೇ ಅದನ್ನು ಯಾನ ನಿರ್ವಹಣೆನ ಅಂದರೆ ನ್ಯಾವಿಗೇಟ್ ಮಾಡಿ ಮಂಗಳ ಗ್ರಹಕ್ಕೆ ಕಳಿಸಿದ ನೌಕೆ 7.5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿತು. 6 ತಿಂಗಳು ಕೆಲಸ ಮಾಡಿದರೆ ಸಾಕು ಅಂದರೆ 7.5 ವರ್ಷ ಅಂದರೆ ಈ ರೀತಿ ತನ್ನ ಮೊದಲ ಅಭಿಯಾನದಲ್ಲೇ ಮಂಗಳ ಗ್ರಹವನ್ನು ರೋಬಾಟ್ ನೌಕೆಯೊಂದರ ಮೂಲಕ ಅದನ್ನು ಅನ್ವೇಷಿಸುವ ತನ್ನ ಮೊದಲ ಪ್ರಯತ್ನದಲ್ಲೇ ಭಾರತ 100%ಗೆ 100%ರಷ್ಟು ವಿಜಯ ಸಾಧಿಸ್ತು ಅಂದರೆ ಯಾವ ದೇಶನೂ ಸಾಧಿಸಿಲ್ಲ, ಈ ರೀತಿ ಯಾವ ಸಂಸ್ಥೆನೂ ಸಾಧಿಸಿಲ್ಲ. ಹೀಗಾಗಿ ಇಸ್ರೋ ಸಂಸ್ಥೆ ನಾವು ಹೆಮ್ಮೆ ಪಡಬೇಕಾದ ಒಂದು ಸಂಸ್ಥೆ.
1: ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಅಂತ ತಾವು ಹೇಳ್ತೀರಿ.
0: ಖಂಡಿತ, ದೇಶೀಯ ತಂತ್ರಜ್ಞಾನದ ಉತ್ಕೃಷ್ಟತೆ ಹಾಗೂ ಜೊತೆಗೆ ಆತ್ಮನಿರ್ಭರತೆಯ ಸಂಕೇತ ಇದು. ಅತ್ಯುತ್ತಮವಾಗಿ ಆತ್ಮನಿರ್ಭರತೆ ಇವತ್ತು ಏನಿದೆಯೋ, ಭಾರತದ ಗುರಿ ಏನಿದೆಯೋ ಅದನ್ನು ಅತ್ಯುತ್ತಮವಾಗಿ ಇದು ಪ್ರತಿಬಿಂಬಿಸುತ್ತೆ ಅಂತ ನಾವು ಅನ್ಕೋಬಹುದು.
1: ತಾವು ಚಂದ್ರಯಾನ 2 ಮತ್ತು 3ರ ಬಗ್ಗೆ ಆಗಲೇ ಉಲ್ಲೇಖ ಮಾಡಿದ್ರಿ. ಚಂದ್ರಯಾನ 2 ಮತ್ತು 3 ಯೋಜನೆಗಳು ಯಾಕೆ ಮುಖ್ಯ ಅಂತಂದ್ರೆ, ಚಂದ್ರನ ದಕ್ಷಿಣ ಧ್ರುವ ಅಂದ್ರೆ ನಮಗೆ ಈ ಭೂಮಿಗೆ ಒಂದು ಕಡೆ ಏನು ಮುಖ ಕಾಣ್ತಾ ಇದೆ ಮತ್ತೊಂದು ಮುಖವನ್ನು ತಲುಪಿದಂತಹ ಮೊದಲ ರಾಷ್ಟ್ರ ಅನ್ನುವ ಒಂದು ಹೆಗ್ಗಳಿಕೆ. ಮತ್ತೆ ಚಂದ್ರಯಾನ 2ರಲ್ಲಿ ಬಹುತೇಕ ಅದು ಲ್ಯಾಂಡಿಂಗ್ ಆಗುವವರೆಗೆ 99%ರ ಭಾಗದವರೆಗೂ ನಾವೇನು ಯಶಸ್ಸು ಸಾಧಿಸಿದ್ದೀವಿ. ಕೊನೆಯ ಒಂದು ಘಟ್ಟದಲ್ಲಿ ಒಂದು ಸಣ್ಣ ಒಂದು ಲೋಪ ಆಯಿತು. ಆದರೆ ಚಂದ್ರಯಾನ 3ರಲ್ಲಿ ಮತ್ತಷ್ಟು ಆತ್ಮವಿಶ್ವಾಸದೊಂದಿಗೆ ಭಾರತ ಇಡೀ ಜಗತ್ತಿಗೆ ತನ್ನ ಒಂದು ಸಾಮರ್ಥ್ಯವನ್ನು ಸಾಬೀತುಪಡಿಸಿತು. ಈ ಒಟ್ಟಾರೆ ಈ ಯೋಜನೆಯ ಬಗ್ಗೆ ಮತ್ತು ಇದು ಭಾರತಕ್ಕೆ ಯಾವ ರೀತಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸಿತು ಅನ್ನುವುದ್ರ ಬಗ್ಗೆ ತಾವು ಹೇಳಬಹುದು.
0: ಚಂದ್ರಯಾನ 3 ಮಾತ್ರ ಅಲ್ಲ, ಚಂದ್ರಯಾನ 1, ಚಂದ್ರಯಾನ 2 ಮತ್ತು ಚಂದ್ರಯಾನ 3 ಈ 3 ನೌಕೆಗಳು 3 ಅಭಿಯಾನಗಳು ಭಾರತದ ಆತ್ಮವಿಶ್ವಾಸ ಏನಿದೆ ಅದನ್ನು ಮತ್ತಷ್ಟು ವೃದ್ಧಿಗೊಳಿಸುವಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿವೆ. ಚಂದ್ರಯಾನ 1 ನೌಕೆ 2008ರಲ್ಲಿ ಉಡಾಯಿಸಲ್ಪಟ್ಟಿದ್ದು, ಅದು ಚಂದ್ರನ ಮೇಲೆ ನೀರಿದೆ ಅನ್ನೋದನ್ನು ಖಚಿತಪಡಿಸಿದ್ದು ಆ ನೌಕೆನೇ. ಇನ್ನು ಚಂದ್ರಯಾನ 2 2019ರಲ್ಲಿ ಉಡಾಯಿಸಲಾಯಿತು. ಅದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಚಂದ್ರಯಾನ 2 ನೌಕೆನ ಇಳಿಸುವ ಉದ್ದೇಶದಿಂದ ಆ ಅಭಿಯಾನವನ್ನು ಯೋಜಿಸಲಾಯಿತು. ಚಂದ್ರನ ಮತ್ತೊಂದು ಬದಿಯಲ್ಲ, ಚಂದ್ರನ ದಕ್ಷಿಣ ಧ್ರುವ ಪ್ರದೇಶ ನಮಗೆ ಕಾಣೋ ಪ್ರದೇಶದಲ್ಲೇನೆ ಅದನ್ನು ಇಳಿಸುವಂತಹ ಒಂದು ಕಾರ್ಯಕ್ರಮ ಇತ್ತು. ಆದರೆ ತಾವೇ ಹೇಳಿದ ಹಾಗೆ ಬಹುಮಟ್ಟಿಗೆ ಸಾಧ್ಯ ಆಗೋಗಿತ್ತು. ಆದರೆ ನಾವು 2 ವಿಚಾರ ತಿಳ್ಕೋಬೇಕಿಲ್ಲಿ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಸ್ಪೇಸ್ ಇಸ್ ನಾಟ್ ಫಾರ್ ದ ಫೈಂಟ್ ಹಾರ್ಟೆಡ್ ಅಂತ. ಅಂದರೆ ಪುಕ್ಕಲು ಸ್ವಭಾವದವರಿಗೆ ಈ ಅಂತರಿಕ್ಷಯಾನ ಅನ್ನೋದಲ್ಲ ಅಂತಹ ದೇಶಗಳಿಗೆ. ಯಾಕಂದರೆ ಇಲ್ಲಿ ವೈಫಲ್ಯ ಅನ್ನೋದು ಕೆಲವು ಬಾರಿ ಕಟ್ಟಿಟ್ಟ ಬುತ್ತಿ. ಯಾಕೆ ಅಂದರೆ ಇಲ್ಲಿ ಕಂಡು ಬರುವಂತಹ ವೇಗಗಳು, ಇಲ್ಲಿ ಕಂಡು ಬರುವಂತಹ ಉಷ್ಣತೆ, ಇಲ್ಲಿ ಕಂಡು ಬರುವಂತಹ ವೇಗೋತ್ಕರ್ಷ ಆಕ್ಸಿಲರೇಷನ್, ಇಲ್ಲಿ ಬೀಳುವಂತಹ ಭಾರಗಳು, ಬಲಗಳು, ಫೋರ್ಸಸ್, ಇದನ್ನೆಲ್ಲ ದಿನನಿತ್ಯ ಜೀವನದ ದೃಷ್ಟಿಯಿಂದ ನಾವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಇದೆಲ್ಲ ತಿಳಿದು ಭಾರತ ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಆತ್ಮನಿರ್ಭರತೆಗೆ ಹೆಚ್ಚು ಒತ್ತು ಕೊಟ್ಟು ಮುಂದುವರಿತಾ ಇದೆ ಅಂದರೆ ನೋಡಿ, ಅದು ಚಂದ್ರಯಾನ 3 ಒಂದು ಉತ್ತಮ ಉದಾಹರಣೆ. ಚಂದ್ರಯಾನ 2 ತಾವು ಹೇಳಿದ್ರೆ 99%ರಷ್ಟು ಸಫಲ ಆಯಿತು ಅಂತ. ಆದರೆ ನಾವು ಸಾಮಾನ್ಯವಾಗಿ ಒಂದು ಮರೆತು ಬಿಡ್ತೀವಿ, ಚಂದ್ರಯಾನ 2ರಲ್ಲಿ 2 ಭಾಗಗಳಿತ್ತು. ಒಂದು ಚಂದ್ರನನ್ನು ಸುತ್ತುತ್ತಾ ಇರುವಂತಹ ಭಾಗ, ಆರ್ಬಿಟಲ್ ಮಾಡ್ಯೂಲ್ ಅಂತ ಹೇಳ್ತೀವಿ, ಕಕ್ಷಾ ನೌಕೆ. ಇನ್ನೊಂದು ವಿಕ್ರಮ್ ಇಳಿಯುವ ಕೋಶ. ಅದು ವಿಕ್ರಮ್ ಇಳಿಯುವ ಕೋಶ ತನಗೆ ವಹಿಸಿದ್ದ ಕಾರ್ಯವನ್ನು ಅಂತಿಮ ಘಟ್ಟದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ, ಬಿಟ್ಟುಬಿಡೋಣ. ಆದರೆ ಈ ಕಕ್ಷಾ ಕೋಶ ಇದೆಯಲ್ಲ, ಇವತ್ತೂ ಕೂಡ ಇದು 6 ವರ್ಷದಿಂದಾನು ಚಂದ್ರನ ಸುತ್ತಾನೇ ಇದೆ. ಜೊತೆಗೆ ಚಂದ್ರನ ಮೇಲ್ಮೈ ಏನಿದೆ ಅದರ ಅತ್ಯುತ್ತಮವಾದ ಚಿತ್ರಗಳನ್ನು ತೆಗೆದು ಭೂಮಿಗೆ ರವಾನಿಸುವಂತಹ ಸಾಧ್ಯನ ಇವತ್ತೂ ಹೊಂದಿದೆ, ಈ ಕ್ಷಣವೂ ಹೊಂದಿದೆ. ಇದನ್ನು ನಾವು ಒಂದೇ ಅಲ್ಲ, ಬೇರೆ ದೇಶಗಳು ಬಳಸ್ಕೊಂಡಿದೆ. ಚಂದ್ರನ ಮೇಲ್ಮೈಯ ಸ್ಫುಟವಾದ ಚಿತ್ರಗಳನ್ನು 1 ಮೀಟರ್ಗೂ ಕಡಿಮೆ ಪ್ರದೇಶಗಳನ್ನು ಸ್ಪಷ್ಟವಾಗಿ ನೋಡಬಹುದು ಅದರಲ್ಲಿ.
1: ಹೈ ರೆಸಲ್ಯೂಷನ್
0: ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅದನ್ನು. ಹಾಗಾಗಿ ಎಷ್ಟು ದೇಶಗಳಿಗಿದೆ ಇದು. ಇದನ್ನು ಮಾಡಿದಂತಹ ಈ ತೆಗಿತಾ ಇರುವಂತಹ ಈ ಚಿತ್ರಗಳನ್ನು ತೆಗಿತಾ ಇರುವಂತಹ ಕ್ಯಾಮ್ರಾ ಎಲ್ಲಿ, ಯಾವ ದೇಶದಲ್ಲಿ ಮಾಡಿದ್ದು? ನಮ್ಮದೇ ಆದ ಅಹಮದಾಬಾದಿನ. ಹಾಗಾಗಿ ಆತ್ಮನಿರ್ಭರತೆಯ ಸಂಕೇತ ಚಂದ್ರಯಾನ 2 ಆಯಿತು. ಚಂದ್ರಯಾನ 2ರಲ್ಲಿ ಸಾಧಿಸಲಾಗಲಿಲ್ಲ ಅಂತ ಭಾರತ ದುಃಖ ಪಟ್ಕೊಂಡು ಕೂತ್ಕೊಂಡ್ಬಿಡ್ತಾ ಇಲ್ಲ. ಇದಕ್ಕೆ ನ್ಯೂನತೆಗಳು ಏನಿತ್ತು ಅದನ್ನು ಗಮನಿಸಿ ಆ ನ್ಯೂನತೆಗಳನ್ನು, ಕುಂದುಕೊರತೆಗಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸುವಂತಹ ಕಾರ್ಯಗಳನ್ನು ಎಗೇನ್ ಮತ್ತೆ ಹೇಳಬೇಕು ಅಂದ್ಕೊಂಡ್ರೆ ಆತ್ಮನಿರ್ಭರತೆಯ ದೃಷ್ಟಿಯಿಂದ ಕೈಗೊಂಡು ಜಯವನ್ನು ಸಾಧಿಸಿತು. 2023ರ ಆಗಸ್ಟ್ 23ರಂದು ಸಂಜೆ 6:03 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಂತಹ ನೌಕೆ ನಮ್ಮ ನಿಮ್ಮ ದೇಶದ್ದು. ಹಾಗಾಗಿ ಭಾರತವನ್ನು ಇವತ್ತು ಇತರ ದೇಶಗಳು ಗೌರವಯುತವಾಗಿ ನೋಡ್ತಾ ಇವೆ. ಯಾಕಂದರೆ ಭಾರತದ ತಾಂತ್ರಿಕ ಸಾಮರ್ಥ್ಯ, ಅದರ ಆತ್ಮನಿರ್ಭರತೆಯ ಸಂಕೇತ ಯಾವ ರೀತಿ ಇದೆ, ಇದರ ಸಾಮರ್ಥ್ಯ, ತಾಂತ್ರಿಕ ಕೌಶಲ್ಯ ಸಾಮರ್ಥ್ಯ ಎಷ್ಟು ಅನ್ನೋದು ಹೊರ ಜಗತ್ತಿಗೆ ಮನದಟ್ಟಾಗಿದೆ.
1: ಮತ್ತೆ ಆದಿತ್ಯ L1 ಯೋಜನೆ ಕೂಡ ನಮ್ಮ ಸೂರ್ಯನ ಅಧ್ಯಯನ ದೃಷ್ಟಿಯಿಂದ ತುಂಬ ಮಹತ್ವದ್ದು. ಇದನ್ನು ಕೂಡ ಭಾರತ ಅತ್ಯಂತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ, ಸೋಲಾರ್ ಅಬ್ಸರ್ವೇಷನ್ ಆ ಒಂದು ದೃಷ್ಟಿಯಿಂದ. ಈ ಯೋಜನೆ ಬಗ್ಗೆ ವಿವರ ಕೊಡಬಹುದಾ?
0: ಖಂಡಿತ. ನೋಡಿ, ಮಂಗಳಯಾನದ ಮೂಲಕ ಮಂಗಳ ಗ್ರಹವನ್ನು ಅನ್ವೇಷಿಸಿದ್ದಾಯಿತು. ಕಡಿಮೆ ಖರ್ಚಿನಲ್ಲಿ ಮಂಗಳ ಗ್ರಹವನ್ನು ಕೂಡ ಅನ್ವೇಷಿಸಬಹುದು ಅನ್ನೋದನ್ನು ಭಾರತ ಸಾಬೀತು ಮಾಡಿತು. ಮಂಗಳಯಾನ ಚಂದ್ರಯಾನ 3 ಮೂಲಕ ಚಂದ್ರನ ಮೇಲೆ ಇಳಿಯಬಲ್ಲೆ. ಕೇವಲ ಇಳಿಯೋದಷ್ಟೇ ಅಲ್ಲ, ಅಲ್ಲಿ ವಿಜ್ಞಾನವನ್ನು, ವೈಜ್ಞಾನಿಕ ಸಂಶೋಧನೆಯನ್ನು, ವೈಜ್ಞಾನಿಕ ಅನ್ವೇಷಣೆಯನ್ನು ಚಂದ್ರನ ಮೇಲ್ಮೈಯಿಂದಲೇ ನಡೆಸಬಲ್ಲೆ, ಚಕ್ರಗಳುಳ್ಳ ಒಂದು ರೋಬೋಟ್ ವಾಹನದೊಂದಿಗೆ ಅಂತ ಹೇಳ್ತು. ಇವಾಗ ಆದಿತ್ಯ L1 ಇದಕ್ಕೆ ಬರೋಣ. ಆದಿತ್ಯ L1, ಆದಿತ್ಯ ಅನ್ನೋದು ಸೂರ್ಯನ ಮತ್ತೊಂದು ಹೆಸರು, ಎಲ್ರಿಗೂ ಗೊತ್ತಿರೋದು. ಆದಿತ್ಯ ಹೃದಯ ಅನ್ನೋ ಪದ ಕೇಳಿದ್ವಿ ನಾವು. ಆದಿತ್ಯ L1, ಈ L1 ಅನ್ನೋ ಬಲ ಏನಿದು, ಈ L1 ಅನ್ನೋದು ಅದು ಯಾವ ಪ್ರದೇಶದಿಂದ ಸೂರ್ಯನ ನಿರಂತರವಾದ ವೀಕ್ಷಣೆಯನ್ನು ನಡೆಸ್ತಾ ಇದೆ ಅನ್ನೋದನ್ನು ಇದು ಸೂಚಿಸುತ್ತೆ. L1 ಅಂದರೆ L1 ಲಗ್ರಾಂಜಿಯನ್ ಬಿಂದು ಅಂತ ಹೆಸರು. ಸುಮಾರು 17th ಇದ್ದಂತಹ ಒಬ್ಬ ಫ್ರೆಂಚ್ ಗಣಿತ ಶಾಸ್ತ್ರಜ್ಞ ಜೋಸೆಫ್ ಲೂಯಿ ಲಗ್ರಾಂಜ್ ಅಂತ ಇದ್ದ. ಅವನು 2 ಆಕಾಶಕಾಯಗಳು, ಸೂರ್ಯ ಭೂಮಿ ಅಂತ ತಗೊಳ್ಳೋಣ, ಅವೆರಡರ ಮಧ್ಯೆ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಮೂರನೆಯ ಒಂದು ವಸ್ತು, ಒಂದು ನೌಕೆ ಅಂತ ಇಟ್ಕೊಳ್ಳೋಣ, ಅದಿದ್ರೆ ಅದು ಯಾವುದೇ ಅಡೆತಡೆಗಳಿಲ್ಲದೆ ಅದೇ ಪ್ರದೇಶದಲ್ಲಿ ಬಹುಮಟ್ಟಿಗೆ ಸ್ಥಿರವಾಗಿ ಇರುತ್ತೆ ಅನ್ನುವಂತಹ ಒಂದು ಸಿದ್ಧಾಂತನ ಪ್ರತಿಪಾದಿಸ್ತ. ಅಂತಹ 5 ಬಿಂದುಗಳಿರುತ್ತೆ ಆ 2 ವ್ಯವಸ್ಥೆನ, ಸೂರ್ಯ ಮತ್ತು ಭೂಮಿ ವ್ಯವಸ್ಥೆ. ಇವತ್ತು ಆದಿತ್ಯ L1 ಅಂದರೆ ಆ 5 ಲಗ್ರಾಂಜಿಯನ್ ಬಿಂದುಗಳ ಪೈಕಿ L1 ಅನ್ನುವಂತಹ ಲಗ್ರಾಂಜಿಯನ್ ಬಿಂದುವಿನಲ್ಲಿ ಆದಿತ್ಯ ನೌಕೆ ಇದೆ. ಎಲ್ಲಿದೆಯಪ್ಪ ಈ L1 ಲಗ್ರಾಂಜಿಯನ್ ಬಿಂದು ಅಂದರೆ, ಭೂಮಿಯಿಂದ ಸೂರ್ಯ ಯಾವ ದಿಕ್ಕಿನಲ್ಲಿದ್ದಾನೋ ಅದೇ ದಿಕ್ಕಿನಲ್ಲಿ ಭೂಮಿಯಿಂದ ಸುಮಾರು 15,00,000 km ದೂರದಲ್ಲಿ. ಇದಕ್ಕೆ ಹೋಲಿಸಿದಲ್ಲಿ ಭೂಮಿಯಿಂದ ಸೂರ್ಯನಿರುವ ದೂರ 15,00,000 km. ಹಾಗಾಗಿ ಇದು ಭೂಮಿ ಹಾಗೂ ಸೂರ್ಯರ ನಡುವಿನ ದೂರ ಏನಿದೆಯೋ ಅದರ ಶೇಕಡ 1 ಆದರೆ ಆ ಒಂದು ಸ್ಥಳದಿಂದ, ಆ ಒಂದು ಪ್ರದೇಶದಿಂದ ನೀವೇನಾದರೂ ಅಲ್ಲಿ ಒಂದು ನೌಕೆಯನ್ನು ಸ್ಥಾಪಿಸಿದರೆ ಆ ನೌಕೆ ಸೂರ್ಯನನ್ನು ನಿರಂತರವಾಗಿ ನೋಡುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತೆ. ಆ ಕೆಲಸನೇ ಆಗ್ತಾ ಇರೋದು. ಚಂದ್ರಯಾನ 3 ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಮೇಲೆ ಇಳಿದಿದ್ದು 2023 ಅದಾದ ಸುಮಾರು 1 ನಂತರ 2 ಸೆಪ್ಟೆಂಬರ್ 2023 ಆದಿತ್ಯ L1 ನೌಕೆನ ಭಾರತ PSLV ರಾಕೆಟ್ನಲ್ಲಿ ಉಡಾಯಿಸ್ತು. ಅದಾದ ನಂತರ 4 ನಂತರ ಆದಿತ್ಯ L1 ನೌಕೆ ತನ್ನ ಉದ್ದೇಶಿತ ಸ್ಥಳವಾದ L1 ಅಥವಾ L1 ಲಗ್ರಾಂಜಿಯನ್ ಬಿಂದುವಿನ ತಲುಪಿ ಅದನ್ನು ಒಂದು ವಿಶೇಷವಾದ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆ. ಆ ಮೂಲಕ ಅತ್ತಿತ್ತ ಹೆಚ್ಚಾಗಿ ಸರಿಯದೆ ಸೂರ್ಯನನ್ನು ನಿರಂತರವಾಗಿ ವೀಕ್ಷಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿದೆ. 2024 ಬಹುಮಟ್ಟಿಗೆ ಇದು ಅದೇ ಕೆಲಸನ ನಡೆಸ್ತಾ ಇದೆ.
1: ಮತ್ತು ಗಗನಯಾನ ನಮ್ಮ ಭಾರತೀಯರನ್ನು ಅಂತರಿಕ್ಷಕ್ಕೆ ಕಳಿಸುವಂತಹ ಒಂದು ಮಹತ್ವದ ಯೋಜನೆ. ಇದರ ಪೂರ್ವ ಸಿದ್ಧತೆಯ ಕಾರ್ಯ ಬಹುತೇಕ ಈಗ ಪೂರ್ಣಗೊಂಡಿದ್ದು, ಈಗ ಅಂತಿಮ ಹಂತದಲ್ಲಿದೆ ಈ ಯೋಜನೆ. ಮುಂದಿನ ವರ್ಷದಲ್ಲಿ ಈ ಯೋಜನೆ ಒಂದು ಮಹತ್ವದ ಮೈಲಿಗಲ್ಲಾಗಿ ಹೊರಹೊಮ್ಮಲಿದೆ ಅನ್ನುವ ಒಂದು ನಿರೀಕ್ಷೆ ಇದೆ. ಮತ್ತು ಈ ಗಗನಯಾನ ಯೋಜನೆ ಭಾರತದ ಸಾಮರ್ಥ್ಯವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವ ಒಂದು ನಿರೀಕ್ಷೆ ಇದೆ ಅನ್ನುವ ಮಾತಿದೆ. ಸೊ ಈ ಗಗನಯಾನ ಯೋಜನೆ ಬಗ್ಗೆ ತಾವು ಹೇಳಬಹುದು?
0: ಖಂಡಿತ. ಗಗನಯಾನ ಯೋಜನೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಒಂದು ಹೊಸ ಆಯಾಮವನ್ನೇ ತಂದುಕೊಡುತ್ತೆ, ಒಂದು ಹೊಸ ಡೈಮೆನ್ಷನ್ ಅಂತ ಹೇಳ್ತೀವಲ್ಲ ಅದನ್ನು ತಂದುಕೊಡುತ್ತೆ. ಯಾಕಂದರೆ ಇದುವರೆಗೂ ಭಾರತ ಸಾಧನೆಯನ್ನು ಮಾಡಿರೋದು ಉಪಗ್ರಹಗಳ ಕ್ಷೇತ್ರದಲ್ಲಿ ಹಾಗೂ ಈ ರೋಬಾಟ್ ಅಂತರಿಕ್ಷ ನೌಕೆಗಳ ಕ್ಷೇತ್ರದಲ್ಲಿ. ಇಲ್ಲಿ ಮಾನವ ಗಗನಯಾತ್ರಿಗಳು ಇರಲಿಲ್ಲ ಇದರವರೆಗೂ. ರಾಕೇಶ್ ಶರ್ಮಾ ಅವರು 1984 ಸೋವಿಯತ್ ರಷ್ಯಾದ ಒಂದು ಸೊಯೂಸ್ ನೌಕೆಯಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಲ್ಲಿ ಸಲ್ಯೂಟ್ 7 ಅಂತರಿಕ್ಷ ನಿಲ್ದಾಣದಲ್ಲಿ ಒಂದು ವಾರ ವಾಸಿಸಿ ಹಿಂತಿರುಗಿದ್ರು. ಆದರೆ ಅದು ನಮ್ಮ ಭಾರತದ್ದಲ್ಲ ನೇರವಾಗಿ ಹೇಳಕ್ ಹೋದ್ರೆ. ಆದರೆ ಭಾರತ ಸಾಧಿಸಿರೋ ಕಾರ್ಯಗಳು ಮಾನವರಹಿತ ಅಂತರಿಕ್ಷ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ. ಆದರೆ 2018 ಸರ್ಕಾರ ಪರವಾನಗಿ ನೀಡಿದಂತಹ ಈ ಗಗನಯಾನ ಕಾರ್ಯಕ್ರಮ ಗಗನಯಾತ್ರಿಗಳ ನೆರವಿನಿಂದ ನಡೆಸಲಾಗುವಂತಹ ಒಂದು ಅಂತರಿಕ್ಷ ಕಾರ್ಯಕ್ರಮವಾಗಿದೆ. ಅಂದರೆ ಮಾನವ ಸಹಿತ ಅಂತರಿಕ್ಷ ಯಾನ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಭಾರತದ ಮೊದಲ ಹೆಜ್ಜೆ ಈ ಗಗನಯಾನ ಕಾರ್ಯಕ್ರಮ. ಈ ಗಗನಯಾನ ಕಾರ್ಯಕ್ರಮದಡಿ 4 ಗಗನಯಾತ್ರಿಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಶುಭಾಂಶು ಶುಕ್ಲಾ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗತ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್, ಈ 4 ಎಲ್ಲರೂ ಭಾರತೀಯ ವಾಯುಪಡೆಯ ಪರೀಕ್ಷಾ ಪೈಲಟ್ಗಳು, ಟೆಸ್ಟ್ ಪೈಲಟ್ಸ್. ಜೊತೆಗೆ ಈ ಗಗನಯಾನ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂದರೆ, ಭಾರತದ ನೆಲದಿಂದಲೇ ಉಡಾಯಿಸಲ್ಪಡುವಂತಹ ಭಾರತೀಯ ರಾಕೆಟ್ ಒಂದರ ಮೇಲೆ ಕುಳಿತ ಭಾರತದಲ್ಲೇ ನಿರ್ಮಾಣವಾದ ಅಂತರಿಕ್ಷ ನೌಕೆಯಲ್ಲಿ ಇರುವಂತಹ ಭಾರತೀಯ ಗಗನಯಾತ್ರಿಗಳನ್ನು ಕಕ್ಷೆಗೆ ಉಡಾಯಿಸಿ ಪುನಃ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಕರೆಸಿಕೊಳ್ಳುವುದು, ಇದು ಗಗನಯಾನದ ಉದ್ದೇಶ. ಹೀಗಾಗಿ ನಮ್ಮ ಗಗನಯಾತ್ರಿಗಳನ್ನು, ಗಗನಯಾನ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗಿರುವಂತಹ 4 ಗಗನಯಾತ್ರಿಗಳನ್ನು ಉಡಾಯಿಸೋದಕ್ಕೆ LVM-3 ಅಂತ, ಇವತ್ತು ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಇದು. ಈ ರಾಕೆಟನ್ನು ಮಾನವರನ್ನು ಕೊಂಡೊಯ್ಯುವುದಕ್ಕೆ ಅಗತ್ಯವಾದ ಇನ್ನೂ ಹೆಚ್ಚಿನ ಅದರ ಸುರಕ್ಷತೆನ ಹೆಚ್ಚಿಸುವಂತಹ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಗೆ ಗಗನಯಾನ ನೌಕೆಯನ್ನು ಅಭಿವೃದ್ಧಿಪಡಿಸುವಂತಹ ಕಾರ್ಯಕ್ರಮನೂ ನಡೀತಾ ಇದೆ. ಜೊತೆಗೆ ಗಗನಯಾತ್ರಿಗಳನ್ನು ನಾವು ಈಗಾಗಲೇ ಆಯ್ಕೆ ಮಾಡಲಾಗಿದೆ. ಇದೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲೇ ಗೊತ್ತಿರುವಂಥದ್ದು, ಇದರಲ್ಲಿ ಏನು ಇದಿಲ್ಲ. ಇದರ ಅಂಗವಾಗಿ ಈಗಾಗಲೇ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಂತರಿಕ್ಷ ಅಭಿಯಾನವಾದ Axiom-4 ಅನ್ನೋ ಒಂದು ಅಭಿಯಾನದ ಅಂಗವಾಗಿ ಅದರಲ್ಲಿ ಪೈಲಟ್ ಆಗಿ ಅಂತರಿಕ್ಷಕ್ಕೆ ತೆರಳಿ ನಂತರ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ 18 ಕಾಲ ವಾಸಿಸಿ ವಾಪಸ್ಸಾಗಿದ್ದಾರೆ ಸುರಕ್ಷಿತವಾಗಿ. ಇದು ನಮ್ಮ ಇಡೀ ವಿದ್ಯಾರ್ಥಿ ಸಮೂಹ, ಕೋಟ್ಯಾಂತರ ವಿದ್ಯಾರ್ಥಿಗಳಿದ್ದಾರೆ, ಕೋಟ್ಯಾಂತರ ಅನ್ನೋದು ಕಮ್ಮಿ, 16 ಇದ್ದಾರೆ ವಿದ್ಯಾರ್ಥಿಗಳಿಗೆ, ವಿವಿಧ ಸ್ತರಗಳಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅವರ ಹುಮ್ಮಸ್ಸನ್ನು ವಿಜ್ಞಾನದಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ಮೂಡಿಸಿದೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಎಲ್ಲರೂ ಕೇಳ್ಬೋದು, ಗಗನಯಾನ ಕಾರ್ಯಕ್ರಮದ ಗಗನಯಾತ್ರೆಯಾಗಿ ಆಯ್ಕೆ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ಒಂದು ಖಾಸಗಿ ಅಭಿಯಾನದಲ್ಲಿ ಯಾಕೆ ಹೋದರು? ಇದಕ್ಕೆ ಕಾರಣ ಇಲ್ಲದೆ ಇಲ್ಲ. ಭಾರತ ಸರ್ಕಾರ ಇದರಲ್ಲಿ ಯೋಚನೆ ಮಾಡೇ ಇದನ್ನು ಕಳಿಸಿರೋದು. ಯಾಕಂದರೆ ನಮ್ಮ ಒಬ್ಬ ಗಗನಯಾತ್ರಿ ಈ ಬಗೆಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಈ ಬಗೆಯ ಅಂತರಿಕ್ಷಯಾನವನ್ನು ಕೈಗೊಂಡರೆ, ಯಾವುದೇ ಅಭಿಯಾನ ಆಗಿರ್ಬೋದು, ಆವಾಗ ನಮಗೆ ದೊರಕುವಂತಹ ಅಮೂಲ್ಯವಾದ ಮಾಹಿತಿ ಬೇರಾವ ಮೂಲದಿಂದಲೂ ದೊರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಅನುಭವ, ಆ ಅಮೂಲ್ಯವಾದ ಮಾಹಿತಿ ಸಿಗೋದು ಈ ರೀತಿ ಅಂತರಿಕ್ಷಯಾನವನ್ನು ಕೈಗೊಳ್ಳುವ ಮೂಲಕ ಮಾತ್ರ. ಹೀಗಾಗಿ ಇದನ್ನು ಯೋಚನೆ ಮಾಡೇ ಶುಭಾಂಶು ಶುಕ್ಲಾ ಅವ್ರನ್ನ ಈ ಅಭಿಯಾನದಲ್ಲಿ ಕಳಿಸುವ ನಿರ್ಧಾರನ ತಗೊಂಡು ಅವರು ಆ ಅಭಿಯಾನದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಿ ಬಂದಿದ್ದಾರೆ. ಅದು ಭಾರತದಲ್ಲಿ ಮತ್ತಷ್ಟು ಸಂಚಲನವನ್ನು ಉಂಟು ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ.
1: ಹೌದು, ಮತ್ತೆ ತಾವು ಹೇಳಿದ ಹಾಗೆ ಈ ಮಾನವ ಸಹಿತ ಒಂದು ಯಾನ, ಒಂದು ಮಿಷನ್ ಇದೆಯಲ್ಲ, ಅದು ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಇತ್ತೀಚೆಗೆ ನಾಸಾದಲ್ಲಿ ಸುನೀತಾ ವಿಲಿಯಮ್ಸ್ ಅವರ ಒಂದು ವಿವರವನ್ನು ನಾವು ಇಲ್ಲಿ ಉಲ್ಲೇಖಿಸಬಹುದು. ಮಾನವ ಸಹಿತ ಈ ಯಾನವನ್ನು ಕಳುಹಿಸುವುದು ಒಂದು ಭಾಗ, ಆದರೆ ಅವರನ್ನು ಸುರಕ್ಷಿತವಾಗಿ ವಾಪಸ್ಸು ಕರೆತರೋದು ಮತ್ತೊಂದು ಮಹತ್ವದ ಭಾಗ. ಈಗ ರಾಕೆಟ್, ಮ್ಯಾನ್ಲೆಸ್ ರಾಕೆಟ್ಗಳಾದರೆ ಅದು ಹೋಗುತ್ತೆ, ವಾಪಸ್ ಬರೋದು ಇಟ್ಸ್ ನಾಟ್ ಸೋ ಅಂದರೆ ಸೆಕ್ಯೂರ್ ಆಗಿರಲೇಬೇಕಾದಿಲ್ಲ. ಬಟ್ ಮಾನವರನ್ನು ಮತ್ತೆ ವಾಪಸ್ಸು ನಮ್ಮ ಭೂಮಿಗೆ ಕರೆತರೋದು ಎಷ್ಟು ಮಹತ್ವದ ಭಾಗ ಅನ್ನೋದು ಇತ್ತೀಚಿನ ನಾವು ನಾಸಾದ ಮಿಷನ್ನಲ್ಲಿ ನಾವು ಕಂಡುಕೊಂಡ್ವಿ. ಈ ದೃಷ್ಟಿಯಿಂದ ನೋಡೋದಾದರೆ ಈ ಒಂದು ಯೋಜನೆ ಇದೆಯಲ್ಲ ಎಷ್ಟು ಕ್ಲಿಷ್ಟಕರದ್ದು, ಮತ್ತು ಅದಕ್ಕೆ ಭಾರತ ಎಷ್ಟೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದೆ ಅನ್ನೋದನ್ನು ನಮ್ಮ ಕೇಳುಗರಿಗೆ ನೀವು ವಿವರಿಸಿ ಕೊಡಬಹುದಂತ.
0: ಖಂಡಿತ. ನೋಡಿ, ಇಲ್ಲಿ 2 ವಿಚಾರಗಳನ್ನು ಹೇಳಬೇಕು. ಮೊದಲನೇದಾಗಿ, ಅಂತರಿಕ್ಷಕ್ಕೆ ಹೋಗೋದು ಎಷ್ಟು ಕಷ್ಟ ಅನ್ನೋ, ಅಲ್ಲಿಂದ ಹಿಂತಿರುಗೋದು ಅಷ್ಟೇ ಕಷ್ಟ. ಬೆಟ್ಟ ಹತ್ತಿದಾಗ ಹತ್ತೋದು ಉಸಿರು ಹಿಡ್ಕೊಂಡು ಹತ್ತಬೋದು, ಯಾಕಂದರೆ ನೀವು ಗುರುತ್ವಾಕರ್ಷಣ ಶಕ್ತಿಯನ್ನು ವಿರೋಧಿಸ್ತಾ ಇರ್ತೀರ, ಕೆಳಗೆ ಬರ್ತಾ ಆ ಥರ ತೊಂದರೆ ಇರಲ್ಲ. ಆದರೆ ಅಂತರಿಕ್ಷಕ್ಕೆ ಹೋಗೋದು ಕಷ್ಟ, ಬರೋದು ಕಷ್ಟ. ಯಾಕಂದರೆ ಇವಾಗ ಶುಭಾಂಶು ಶುಕ್ಲಾ ಅವರು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ಭೂಮಿಯನ್ನು ಸುತ್ತುತ್ತಿದ್ದ ವೇಗ ಎಷ್ಟು ಗೊತ್ತೆ? ಕೇವಲ ಗಂಟೆಗೆ 28,000 ಕಿಲೋಮೀಟರ್. ಅಂದರೆ ನಾವು ನಮ್ಮ ರಸ್ತೆಗಳಲ್ಲಿ ಯಾವ ಸರಾಸರಿ ವೇಗದಲ್ಲಿ ಓಡಾಡ್ತೀವೋ ಅದರ 1,000 ಪಟ್ಟು ಹೆಚ್ಚು. ಅಷ್ಟು ವೇಗದಲ್ಲಿ ಧಾವಿಸ್ತಾ ಇರೋರು ಅರ್ಧ ಗಂಟೆನಲ್ಲಿ ವಾಪಸ್ ಬರಬೇಕು ಅಂದರೆ ಯಾವ ರೀತಿ ವಾಪಸ್ ಬರೋದು? ಅಲ್ಲೂ ರಾಕೆಟ್ಗಳ ಅಗತ್ಯ. ಅಂದರೆ ಹೋಗಕ್ಕೆ ಬೇಕಾದಂತಹ ರಾಕೆಟ್ಗಳು

ಅಂತಹ ದೊಡ್ಡ ರಾಕೆಟ್ಗಳು ಬೇಡ, ಸ್ವಲ್ಪ ವೇಗವನ್ನು ಕಡಿಮೆ ಮಾಡಿಕೊಂಡ್ರೆ ಆ ನೌಕೆ ವಾತಾವರಣದ ಒಳಗೆ ಧುಮುಕತ್ತೆ. ಆವಾಗ ವಾತಾವರಣದ ಗಾಳಿಯ ಅಣುಗಳ ಜೊತೆ ಉಂಟಾಗುವ ಘರ್ಷಣೆಯಿಂದ ಅದರ ವೇಗ ಗಮನಾರ್ಹವಾಗಿ ಕಡಿಮೆ ಆಗುತ್ತೆ. ಆದರೆ ಯಾವುದು ಫ್ರೀಯಾಗಿ ಯಾವುದು ಸಿಗೋದಿಲ್ಲ. ವೇಗ ಕಡಿಮೆ ಆದಂತೆ ಉಷ್ಣತೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಇದನ್ನು ನಿಭಾಯಿಸಿದರೆ ಬಹಳ ಒಳ್ಳೆಯದು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳು, ಇದಕ್ಕೆ ಬೇಕಾದಂತಹ ತಂತ್ರಜ್ಞಾನವನ್ನು ರೂಪಿಸೋದು ಇವತ್ತು ಬಹಳ

0: ಯಾಕಂದರೆ ಇವತ್ತು ನಮ್ಮ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದ 60 ವರ್ಷದ ಸಾಧನೆಯನ್ನು ನೋಡಿದ್ರೆ, ಅದರಲ್ಲೂ ಇತ್ತೀಚಿನ ವರ್ಷಗಳ ಸಾಧನೆಯನ್ನು ನೋಡಿದ್ರೆ ನಮಗೆ ಯಾವುದೇ ಅನುಮಾನ ಮೂಡೋದಿಲ್ಲ.
1: ಮತ್ತೆ ಈ 2035 ವೇಳೆಗೆ ಭಾರತೀಯ ನಮ್ಮದೇ ಆದಂತಹ ಒಂದು ಸ್ಪೇಸ್ ಸ್ಟೇಷನ್, ಒಂದು ಅಂತರಿಕ್ಷ ನಿಲ್ದಾಣವನ್ನು ನಾವು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಗುರಿ ನಮ್ಮ ಸರ್ಕಾರಕ್ಕಿದೆ. ಈ ಒಂದು ಸ್ಪೇಸ್ ಸ್ಟೇಷನ್ ನಮ್ಮ ಮುಂದಿನ ಮುಂಬರುವ ಭವಿಷ್ಯದ ಈ ಬಾಹ್ಯಾಕಾಶ ಯೋಜನೆಗಳಿಗೆ ಎಷ್ಟು ಮುಖ್ಯ ಅಂತ ತಾವು ಹೇಳ್ತೀರಿ?
0: ಬಹಳ ಒಳ್ಳೆ ಪ್ರಶ್ನೆ ಇದು. ನೋಡಿ, 2035 ಸುಮಾರಿಗೆ ಭಾರತೀಯ ಅಂತರಿಕ್ಷ ಸ್ಟೇಷನ್, ಭಾರತೀಯ ಅಂತರಿಕ್ಷ ನಿಲ್ದಾಣ, ಬ್ಯಾಸ್ ಅಂತ ಹೇಳ್ತೀವಿ, ಇದನ್ನು ನಿರ್ಮಾಣ ಮಾಡುವಂತಹ ಒಂದು ಕಾರ್ಯಕ್ರಮನ ಭಾರತ ಸರ್ಕಾರ ಇವತ್ತು, ಅದರ ಆಸೆ ಇವತ್ತು ಭಾರತದ, ನಮ್ಮ ದೇಶದ ಅದೊಂದು ಆಸೆ. ಇದಕ್ಕೆ ತಕ್ಕಂತೆ ಪೂರಕವಾಗಿ ಸಾಕಷ್ಟು ಕೆಲಸಗಳು ಸಾಗ್ತಾ ಇದೆ. ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಇದು ಗಗನಯಾನ ಮೊದಲ ಹಂತ, ಅದಾದ ನಂತರ ಬ್ಯಾಸ್ ಅಂತ ಏನು ಹೇಳ್ತೀವಿ ಅದು. ಇವೆಲ್ಲವೂ ಇದರಲ್ಲಿ ದೊರೆಯುವಂತಹ ತರಬೇತಿ ಮುಂದೆ ಭಾರತೀಯರು ಚಂದ್ರನಲ್ಲಿಗೆ ಸಾಗುವ ಕೆಲಸವನ್ನು, ಅದಕ್ಕೂ ಕೂಡ ಈ ಭಾರತೀಯ ಅಂತರಿಕ್ಷ ನಿಲ್ದಾಣ ಪೂರಕವಾಗಿರುತ್ತೆ. ಇದಾದ ಮೇಲೆ ಈ ಭಾರತಕ್ಕೆ ಇರುವಂತಹ ಮತ್ತೊಂದು ಆಸೆ ಏನಪ್ಪ ಅಂದರೆ, 2047 ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಒಂದು ಶತಮಾನ ಆಗಿ ಆ ಶತಮಾನೋತ್ಸವವನ್ನು ಆಚರಿಸುವ ವೇಳೆಯಲ್ಲಿ ನಮ್ಮ ಗಗನಯಾತ್ರಿಗಳು ಅಲ್ಲಿ ಖಾಯಂ ನೆಲೆಯಲ್ಲಿ ಅಲ್ಲಿ ನೆಲೆಸಿರಬೇಕು ಅನ್ನೋದು. ಹೀಗಾಗಿ ಕ್ರಮಬದ್ಧವಾಗಿ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮ ಮೊದಲಿನಿಂದಲೂ ಸಾಗ್ತಾ ಇದೆ. ಈ ನಡುವೆ ಕೂಡ ಅನೇಕ ಸವಾಲುಗಳಿದೆ ಇಲ್ಲ ಅನ್ನಲ್ಲ, ಅದನ್ನು ನೀವು ಹಿಂದಿನ ನಮ್ಮ ಇತಿಹಾಸನ ನೋಡಿದರೆ ಭಾರತೀಯ ಅಂತರಿಕ್ಷ ಕಾರ್ಯಕ್ರಮನ, ಈ ಸವಾಲುಗಳನ್ನು ಖಂಡಿತ ಎದುರಿಸಿ ಯಶಸ್ವಿಯಾಗಿ ಭಾರತ ಮುನ್ನಡೆಯುತ್ತೆ ಅಂತ. ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಕಾಲದಲ್ಲಿ ಕೆಲಸ ಮಾಡಿದ್ದ ನನಗೆ ಖಂಡಿತ ಆತ್ಮವಿಶ್ವಾಸ, ನಮ್ಮ ಆತ್ಮನಿರ್ಭರತೆಯ ಬಗ್ಗೆ ನನಗೆ ಆತ್ಮವಿಶ್ವಾಸ ಖಂಡಿತ ಇದೆ.
1: ಹೀಗೆ ನಮ್ಮ ಬಾಹ್ಯಾಕಾಶ ವಲಯದಲ್ಲಿ ಕಳೆದ ಒಂದು ದಶಕದಲ್ಲಿ ಮಹತ್ವದ ಮೈಲುಗಲ್ಲುಗಳು ಮತ್ತು ಸಂಶೋಧನೆಗಳು ಸಾಗ್ತಾ ಇರೋದು ಒಂದು ಭಾಗ. ಆದರೆ ಮತ್ತೊಂದು ದೃಷ್ಟಿಯಲ್ಲಿ ನಾವು ಈ ಅಂತರಿಕ್ಷ ವಲಯದಲ್ಲಿ ನೀತಿ ದೃಷ್ಟಿಯಿಂದ, ಪಾಲಿಸಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಬದಲಾವಣೆ ಆಗಿರೋದನ್ನು ಕೂಡ ನಾವು ಕಾಣ್ತೀವಿ. ಈಗ ನಾವು ಈ ವಿಭಾಗದಲ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ನೂರಾರು ಸ್ಟಾರ್ಟಪ್ಗಳು ಈ ವಲಯದಲ್ಲಿ ಬಂದಿದ್ದಾವೆ. ಮತ್ತು ಕಡಿಮೆ ವೆಚ್ಚದಲ್ಲಿ ನಿಖರವಾಗಿ ನಾವು ಉಡಾವಣೆ ಮಾಡುವುದರಲ್ಲಿ ವಿಶ್ವಾಸಾರ್ಹತೆ ಭಾರತ ಗಳಿಸಿರೋದ್ರಿಂದಾಗಿ ವಿದೇಶಿ ಉಪಗ್ರಹಗಳನ್ನು ನಾವು ಉಡಾವಣೆ ಮಾಡೋದರಲ್ಲಿ ಕೂಡ ಒಂದು ವಾಣಿಜ್ಯಾತ್ಮಕವಾಗಿ ಕಮರ್ಷಿಯಲ್ ಆಸ್ಪೆಕ್ಟಿಂದ ಕೂಡ ಇದನ್ನು ನಾವು ನೋಡಬಹುದು. ಒಟ್ಟಾರೆ ಈ ನೀತಿ ನಮ್ಮ ಈ ಬಾಹ್ಯಾಕಾಶ ವಲಯದ ಭವಿಷ್ಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ. ಇವತ್ತು ಸಂಕ್ಷಿಪ್ತವಾಗಿ ಹೇಳೋದಾದರೆ, ನಾನು ಭಾರತ ಇದರವರೆಗೂ ಏನು ಸಾಧಿಸಿದೆಯೋ, ಸಾಧನೆಗೆ ಅಗತ್ಯವಾದ ತಂತ್ರಜ್ಞಾನ ಇದೆ, ಆದರೆ ಅದಕ್ಕೆ ಬೇಕಾದ ಕೆಪಾಸಿಟಿ ಅಂತೇನು ಹೇಳ್ತೀವಿ, ತನ್ನ ಕೈಲಿ ಆಗೋಷ್ಟು ಅದ್ರ ಕೈಲಿ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಹಾಗಾಗಿಯೇ ಭಾರತ ಸರ್ಕಾರ ಇದನ್ನು ಬಹಳ ಯೋಚಿಸಿ 2020 ಈ ಒಂದು ನೀತಿಯಲ್ಲಿ ತಾನು ಅನುಸರಿಸುತ್ತಿದ್ದ ವಿಧಾನದಲ್ಲಿ ಬದಲಾವಣೆ ತಂದುಕೊಂಡು ಖಾಸಗಿ ಕ್ಷೇತ್ರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವಾಗ ತಾವೇ ಹೇಳ್ದಂಗೆ ಸ್ಟಾರ್ಟ್ಅಪ್ಸ್ ನೋಡಿ ಯಾವ ರೀತಿ ಅನೇಕ ಹೆಸರುಗಳಿದೆ. ನಾನು ಖಾಸಗಿ ಸಂಸ್ಥೆಗಳ ಆಗಿದ್ದರಿಂದ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆದರೆ ಅವುಗಳೆಲ್ಲವೂ ಕೂಡ ಇದನ್ನು, ಈ ಚಾಲೆಂಜನ್ನು, ಈ ಸವಾಲನ್ನು ಸ್ವೀಕರಿಸಿ ಅವು ಕೂಡ ಮುಂದುವರಿತಾ ಇವೆ. ಇದು ಅಂತರಿಕ್ಷವನ್ನು ನಾವು ಮತ್ತಷ್ಟು ನಮಗೆ ವಾಣಿಜ್ಯಾತ್ಮಕವಾಗಿ ಬಳಸ್ಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ.
1: ಈಗ ಬಾಹ್ಯಾಕಾಶ ವಲಯದಲ್ಲಿ ಅಬ್ಸರ್ವೇಟರೀಸ್ ಅಂತ ನಾವೇನು ಹೇಳ್ತೀವಿ, ಈಗ ಆಸ್ಟ್ರೋಸ್ಯಾಟ್ ಇದೆ ಮತ್ತು ಎಕ್ಸ್ಪೋಸ್ಯಾಟ್ ಇದೆ. ಈ ಒಂದು ಉಪಗ್ರಹಗಳು ಮತ್ತು ಈ ಯೋಜನೆಗಳು ನಮ್ಮ ಬಾಹ್ಯಾಕಾಶ ವಲಯವನ್ನು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ?
0: ಖಂಡಿತ. ಇವತ್ತು ನೋಡಿ, ನಮ್ಮ ಉಪಗ್ರಹಗಳು ನಮ್ಮ ಆರ್ಥಿಕತೆಗೆ ಬಹಳ ಮುಖ್ಯವಾದ, ಮಹತ್ತರವಾದ ಕೊಡುಗೆಯನ್ನು ನೀಡ್ತವೆ. ಇವು ಸಂಪರ್ಕ ಉಪಗ್ರಹಗಳಿರ್ಬೋದು, ಹವಾಮಾನ ವೀಕ್ಷಣಾ ಉಪಗ್ರಹಗಳಿರ್ಬೋದು, ಯಾನ ನಿರ್ವಹಣಾ ಉಪಗ್ರಹಗಳಿರ್ಬೋದು ಅಂದರೆ ನ್ಯಾವಿಗೇಷನ್, ಜೊತೆಗೆ ಸಂಪನ್ಮೂಲಗಳನ್ನು ಮಾಪನ ಮಾಡುವಂತಹ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ಸ್ ಅಥವಾ ಭೂವೀಕ್ಷಣಾ ಉಪಗ್ರಹಗಳಿರ್ಬೋದು. ಆದರೆ ಇದರ ಜೊತೆಗೆ ವೈಜ್ಞಾನಿಕ ಉಪಗ್ರಹಗಳನ್ನು ಕೂಡ ನಾವು ಉಡಾಯಿಸಿದ್ದೀವಿ. ಆಸ್ಟ್ರೋಸ್ಯಾಟ್ ಅನ್ನುವಂತಹ ಉಪಗ್ರಹ 4 ವಿಶಿಷ್ಟ ಕಣ್ಣುಗಳನ್ನು ಉಳ್ಳಂತಹ ಒಂದು ಉಪಗ್ರಹ, ದೃಗ್ಗೋಚರ ಬೆಳಕು ಅಂದರೆ ವಿಸಿಬಲ್ ಲೈಟ್ನ ಅಲ್ಟ್ರಾ ವೈಲೆಟ್ ಅಂತ ನಾವೇನು ಹೇಳ್ತೀವಿ, ಅತಿನೇರಳೆ ಕಿರಣಗಳನ್ನು, ಕ್ಷಾಕಿರಣಗಳು ಅಂದರೆ ಎಕ್ಸ್ರೇಸ್ನ, ಹಾಗೂ ಗಾಮಾ ಕಿರಣಗಳನ್ನ, ಈ 4 ಬಗೆಯ ವಿದ್ಯುತ್ಕಾಂತೀಯ ಕಿರಣಗಳನ್ನು ಆಕಾಶಗಳಿಂದ ಏನು ಬರುತ್ತೆ ಅದನ್ನು ಗ್ರಹಿಸಿ ವಿಜ್ಞಾನಿಗಳಿಗೆ ದೊರಕಿಸಿಕೊಡುವ ಮೂಲಕ ಅಂತಹ ಆಕಾಶಕಾಯಗಳನ್ನು, ಈ ಬ್ರಹ್ಮಾಂಡವನ್ನು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಪರಿಕರಗಳನ್ನು ಈ ಉಪಗ್ರಹ ಒದಗಿಸ್ಕೊಡುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಹೀಗಾಗಿ

0: ಜೀವನವನ್ನು ಉತ್ತಮಪಡಿಸಿಕೊಳ್ಳೋದು, ಮತ್ತಷ್ಟು ಸುರಕ್ಷಿತವನ್ನಾಗಿ ಪರಿವರ್ತಿಸೋದು ಮಾನವ ಜೀವನವನ್ನು, ಅದರ ಜೊತೆಗೆ ಮಾನವನ ಜ್ಞಾನ ದಿಗಂತವನ್ನು ವಿಸ್ತರಿಸುವ ಒಂದು ಕಾರ್ಯದಲ್ಲೂ ನಮ್ಮ ಉಪಗ್ರಹಗಳು ಇವತ್ತು ಮಗ್ನರಾಗಿವೆ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಇಲ್ಲಿಯವರೆಗೆ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಉಪಗ್ರಹ ವಿಜ್ಞಾನಿ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ಕೇಂದ್ರದ ಎನ್ಡಿಎ ಸರ್ಕಾರಕ್ಕೆ 12 ವರ್ಷ ಹಿನ್ನೆಲೆಯಲ್ಲಿ ಆತ್ಮನಿರ್ಭರ ಭಾರತಕ್ಕಾಗಿ ಬಾಹ್ಯಾಕಾಶ ತಂತ್ರಜ್ಞಾನ ವಿಷಯ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಬಿಆರ್ ಗುರುಪ್ರಸಾದ್, ಹಿರಿಯ ಉಪಗ್ರಹ ವಿಜ್ಞಾನಿ ಇಸ್ರೋ. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ನಿಮ್ಮ ಸುತ್ತಮುತ್ತ ಬಾಲಕಾರ್ಮಿಕರು ಕಂಡು ಬಂದ್ರೆ ಮೌನವಾಗಿರಬೇಡಿ. ತಕ್ಷಣ ಚೈಲ್ಡ್ ಹೆಲ್ಪ್ ಲೈನ್ 1098 ಅಥವಾ ಕಾರ್ಮಿಕ ಸಹಾಯವಾಣಿ 1552214, ಪೊಲೀಸ್ ಸಹಾಯವಾಣಿ 112 ಕರೆ ಮಾಡಿ ಮಾಹಿತಿ ನೀಡಿ.
4: ನಿಮ್ಮ ಒಂದು ಕರೆ ಒಂದು ಮಗುವಿನ ಬದುಕನ್ನೇ ಬದಲಾಯಿಸಬಹುದು. ಬಾಲಕಾರ್ಮಿಕತೆ ವಿರುದ್ಧ ಧ್ವನಿ ಎತ್ತೋಣ, ಹೊಸ ಜೀವನ ರೂಪಿಸೋಣ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
5: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
6: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
7: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
6: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
8: ಅಯ್ಯೋ ಮಕ್ಕಳೇ, ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
6: ಹೌದಾ?
7: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
9: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
3: June 12 ವಿಶ್ವ ಬಾಲ ಮತ್ತು ಕಿಶೋರ ಕಾರ್ಮಿಕ ಪದ್ಧತಿ ವಿರೋಧಿ ದಿನ.
4: ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ದಿನ.
3: ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಮತ್ತು ಸುರಕ್ಷಿತ ಬಾಲ್ಯ ದೊರಕಬೇಕು.
4: ಬಾಲಕಾರ್ಮಿಕತೆ ರಹಿತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸೋಣ.
3: ಮಕ್ಕಳ ಕನಸುಗಳು ಅರಳಿದಾಗ
4: ದೇಶದ ಭವಿಷ್ಯ ಬೆಳಗುತ್ತದೆ.
10: ಬಾಲ್ಯ ಉಳಿಸಿ, ಭವಿಷ್ಯ ಬೆಳಗಿಸಿ.
3: ಪ್ರಕಟಣೆ ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
11: ಆಕಾಶವಾಣಿ ಬೆಂಗಳೂರು ಸಿರಿಗಂಧ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ಆರಂಭದಲ್ಲಿ ಒಂದು ಜಾಹೀರಾತು.
3: ಇಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಪ್ರಗತಿ ಸ್ಪಷ್ಟವಾಗಿದೆ, ಸಾಧಿಸುವುದು ಬಾಕಿ ಇದೆ, ಇನ್ನು ಹೆಚ್ಚಿನ ಪ್ರಯತ್ನ ಮಾಡೋಣ. ಇದು ಈ ವರ್ಷದ ಘೋಷವಾಕ್ಯ.
11: ಇನ್ನೀಗ ಕೇಳಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಮನಸಾರೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ಮಾಡಿರುವುದು

ಇನ್ನೀಗ ಕೇಳಿ ಶ್ರೇಯ ಘೋಷಾಲ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕೋಟಿಗೊಬ್ಬ 2 ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಗೆ ಸಂಗೀತ ನಿರ್ದೇಶನ ಮಾಡಿರುವುದು ಇಮ್ಮಾನ್ ಡಿ.

ಆಕಾಶವಾಣಿ ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯಲ್ಲಿ ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ. ಆರಂಭದಲ್ಲಿ ಕೇಳಿ ಹಂಸಧ್ವನಿ ರಾಗ. ಆದಿತಾಳದಲ್ಲಿ ವೀಣಾ ಕುಪಯರ್ ಅವರ ರಚನೆ ವಿನಾಯಕ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆ ಇತ್ತು. ವಯಲಿನ್ ಅಶ್ವಿನ್ ಕಲ್ಯಾಣ್, ಮೃದಂಗ ರಂಜನಿ ಸಿದ್ಧಾಂತಿ, ಮೋರ್ಸಿಂಗ್ ಚಿದಾನಂದ ಅವರದಾಗಿತ್ತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಇದೀಗ ಕೇಳಿ, ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರ. ವಿಷಯ ಜನವಿಶ್ವಾಸ್.
1: ಯೆ ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ್ ಕೆ ವಿಕಾಸ್ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ್ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್ ಕೆ ಸಾಥ್ ವಿಶೇಷ ಸಾಕ್ಷಾತ್ಕಾರ. ಸಾಕ್ಷಾತ್ಕಾರ ಕರ್ ರಹೇ ಹೇ ಆನಂದ್ ಶ್ರೀವಾಸ್ತವ್.
2: ಏಕ್ ಓರ್ ಹಜಾರೋ ವರ್ಷೋ ಕಿ ಸಭ್ಯತಾಯೇ, ದೂಸರಿ ಓರ್ ನಯೇ ಭಾರತ್ ಕಿ ಆಕಾಂಕ್ಷಾಯೇ, ಏಕ್ ಓರ್ ವೇದೋ ಕಿ ವಾಣಿ ತೋ ದೂಸರಿ ಓರ್ ಡಿಜಿಟಲ್ ಯುಗ್ ಕಿ ಗತಿ, ಏಕ್ ಓರ್ ಕಾಶಿ ಕೆ ಘಾಟ್ ದೂಸರಿ ಓರ್ ವಿಶ್ವ ಮಂಚ ಪರ್ ಭಾರತ್ ಕಾ ಬಢ್ತಾ ಸಮ್ಮಾನ್. ಪಿಛಲೆ 12 ವರ್ಷೋ ಮೇ ಭಾರತ್ ನೆ ಸಿರ್ಫ್ ವಿಕಾಸ್ ಕಿ ನಯಿ ಇಬಾರತ್ ಹಿ ನಹೀ ಲಿಖಿ ಹೈ, ಭಾರತ್ ನೆ ಅಪ್ನಿ ಸಾಂಸ್ಕೃತಿಕ ಚೇತನಾ ವಿರಾಸತ್ ಔರ್ ಪಹಚಾನ್ ಕೋ ಏಕ್ ನಯೇ ಆತ್ಮವಿಶ್ವಾಸ್ ಕೆ ಸಾಥ್ ದುನಿಯಾ ಕೆ ಸಾಮ್ನೆ ಪ್ರಸ್ತುತ ಕಿಯಾ ಹೈ. ಕಾಶಿ ಕೆ ಧಾಮ್ ಕಿ ಬಾತ್ ಕರೇ ಯಾ ಫಿರ್ ಕೇದಾರನಾಥ್ ಕೆ ಪುನರ್ನಿರ್ಮಾಣ ಕಿ, ವಿದೇಶೋ ಸೆ ಆಯೇ ಮೂರ್ತಿಯೋ ಕಿ ಬಾತ್ ಕರೇ ಯಾ ಫಿರ್ ಜ್ಞಾನ್ ಭಾರತಂ ಮಿಷನ್ ಕಿ, ಸಾಥ್ ಹಿ ಸಾಥ್ ವಂದೇ ಮಾತರಂ ಕೆ 150 ವರ್ಷೋ ಕೆ ರಾಷ್ಟ್ರೀಯ ಉತ್ಸವ ಕಿ ಬಾತ್ ಕರೇ ಯಾ ಫಿರ್ ಹಮ್ ಬಾತ್ ಕರೇ ಆಜ್ ಆಧುನಿಕ ಹೋತೆ ಭಾರತ್ ಕೆ ನಯೇ ಸ್ವರೂಪ್ ಕಿ. ಹರ್ ಜಗಹ ಚರ್ಚಾ ಹೈ ಏಕ್ ಐಸೆ ಭಾರತ್ ಕಿ ಜಿಸ್ ಕಿ ಓರ್ ದುನಿಯಾ ಉಮ್ಮೀದ್ ಭರಿ ನಜರೋ ಸೆ ದೇಖ ರಹಿ ಹೈ. ಸಂಸ್ಕೃತಿ ಔರ್ ಪರ್ಯಟನ್ ಕೆ ಕ್ಷೇತ್ರ ಮೇ ಪಿಛಲೆ 12 ವರ್ಷ ಕಿಸ್ ತರೀಕೆ ಕೆ ರಹೇ ಇಸ್ ಪರ್ ಚರ್ಚಾ ಕೆ ಲಿಯೆ ಆಜ್ ಕೆ ಖಾಸ್ ಮೆಹಮಾನ್ ಹೈ ಕೇಂದ್ರೀಯ ಸಂಸ್ಕೃತಿ ಔರ್ ಪರ್ಯಟನ್ ಮಂತ್ರಿ ಗಜೇಂದ್ರ ಸಿಂಗ್ ಶೇಖಾವತ್. ಆಕಾಶವಾಣಿ ಮೇ ಆಪ್ಕಾ ಬಹುತ್ ಬಹುತ್ ಸ್ವಾಗತ್ ಹೈ.
3: ಧನ್ಯವಾದ್, ಬಹುತ್ ಸಾರಾ ಆಭಾರ್ ಯಾ ಅವಸರ್ ಪ್ರದಾನ್ ಕರ್ನೆ ಕೆ ಲಿಯೆ.
2: ಶುರುವಾತ್ ಯಹೀ ಸೆ ಕರ್ತೆ ಹೈ, ಪಿಛಲೆ 12 ವರ್ಷ ಕಿ ಹಮ್ ಬಾತ್ ಕರೇ ತೋ ಸಂಸ್ಕೃತಿ ಕೆ ಕ್ಷೇತ್ರ ಮೇ ಆಪ್ ಕಿಸ್ ತರೀಕೆ ಸೆ ದೇಖ್ತೆ ಹೈ, ಚೂಂಕಿ ದುನಿಯಾ ಕೋ ಲಗ್ತಾ ಥಾ ಕಿ ವಿರಾಸತ್ ಔರ್ ವಿಕಾಸ್ ದೋ ಅಲಗ್ ಅಲಗ್ ವಿಷಯ ಹೈ, ಲೇಕಿನ್ ಭಾರತ್ ನೇ ಇಸೆ ಏಕ್ ಸಾಥ್ ಏಕಾಕಾರ್ ಕರ್ ದಿಖಾಯಾ ಹೈ.
3: ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಏಕ್ ತರಫ್ ಜನತಾ ಕೆ ವಿಶ್ವಾಸ್ ಪರ್ ಖರಾ ಉತರತೆ ಹುವೆ ಸರ್ವಸ್ಪರ್ಶಿ ಯೋಜನಾಓಂ ಕೆ ಮಾಧ್ಯಮ ಸೆ, ಲೋಕ ಕಲ್ಯಾಣಕಾರಿ ಸರ್ವ ಕಲ್ಯಾಣಕಾರಿ ಯೋಜನಾಓಂ ಕೆ ಮಾಧ್ಯಮ ಸೆ ದೇಶ ಕೋ ಪರಿವರ್ತಿತ ಕಿಯಾ. ವಹೀ ದೂಸರಿ ತರಫ್ ಜಾಂ ಭಾರತ ಕಾ ಆಮ ವ್ಯಕ್ತಿ ಗುಲಾಮಿ ಕಿ ಮಾನಸಿಕತಾ ಕೆ ಬೋಝ ಸೆ ದಬ್ ಕರ್ಕೆ ಭಾರತ ಪರ್ ಸ್ವಾಭಾವಿಕ ಗರ್ವ ಕರ್ನೆ ಕಿ ಜೋ ವ್ಯವಸ್ಥಾ ಥಿ, ಜೋ ವಿಚಾರ ಥಾ, ಉಸ್ಸೆ ಕಹೀ ದೂರ್ ಭಟಕ್ ಗಯಾ ಥಾ, ಉಸ್ಸೆ ಕಹೀ ಅಲಗ್ ಹೋ ಗಯಾ ಥಾ. ಭಾರತೀಯೋ ಕಾ ಭಾರತ ಕೆ ಪ್ರತಿ ಗರ್ವ ಕಾ ಬೋಧ ವಾಪಸ್ ಸ್ಥಾಪಿತ ಕರ್ನೆ ಮೇ ಪಿಛಲೆ 12 ಸಾಲ ಮೇ ಸಫಲತಾ ಪ್ರಾಪ್ತ ಕಿಯೇ. ಇಸ್ 12 ಸಾಲ ಕೆ ದೌರ್ ಮೇ ಜಿಸ್ ತರಹ ಸೆ ವಿರಾಸತ್ ಔರ್ ವಿಕಾಸ್ ದೋನೋ ಏಕ್ ಸಾಥ್ ಚಲೇ, ಹಮ್ ಗುಲಾಮಿ ಕಿ ಮಾನಸಿಕತಾ ಕೋ ಪೀಚೆ ಛೋಡ್ ಕರ್ಕೆ ಅಪ್ನಿ ವಿರಾಸತ್ ಕಾ ಸಂರಕ್ಷಣ ಕರ್ತೆ ಹುವೆ ವಿಕಸಿತ ಹೋನೆ ಕಿ ದಿಶಾ ಮೇ ಆಗೇ ಬಢೆ. ಮಾನ್ಯ ಪ್ರಧಾನಮಂತ್ರಿ ಜಿ ಕೆ ನೇತೃತ್ವ ಮೇ ಇಸ್ ದಿಶಾ ಮೇ ಜಿಸ್ ತರಹ ಸೆ ಪಿಛಲೆ 12 ವರ್ಷೋ ಮೇ ಕಾಮ ಹುವಾ ಹೈ ಔರ್ ಜೋ ಪರಿವರ್ತನ ಔರ್ ಪ್ರಭಾವ ಉಸ್ಕಾ ದಿಖಾಯಿ ದೇತಾ ಹೈ. ಮೈ ಜಿಮ್ಮೇದಾರಿ ಕೆ ಸಾಥ್ ಮೇ ಕಹಿ ಸಕ್ತಾ ಹೂಂ ಕಿ 12 ಸಾಲ ಕಾ ಕಾಲಖಂಡ ಜಬ್ ಭಾರತ್ ಕೆ ವಿಕಸಿತ ಹೋನೆ ಕಾ ಇತಿಹಾಸ ಲಿಖಾ ಜಾಯೇಗಾ, ತಬ್ ಭಾರತ್ ಕೆ ಸಾಂಸ್ಕೃತಿಕ ಪುನರ್ಜಾಗರಣ ಕಾ ದೌರ್ ಉಸ್ಕೆ ರೂಪ ಮೇ ಪರಿಭಾಷಿತ ಔರ್ ಚಿನ್ನಿತ ಕಿಯಾ ಜಾಯೇಗಾ.
2: ಜಿ ಬಿಲ್ಕುಲ್, ಕೈ ಸಾರೆ ಐಸೆ ವಿಷಯ ರಹೇ ಜಿಸ್ನೆ ಸಂಸ್ಕೃತಿ ಮಂತ್ರಾಲಯ ನೇ ಪಿಛಲೆ 12 ವರ್ಷೋ ಮೇ ಬೆಹತರೀನ್ ಕಾಮ ಕಿಯಾ. ಅಗರ್ ಏಕ್ ಏಕ್ ವಿಷಯ ಕಿ ಬಾತ್ ಕರೇ ತೋ ವಿದೇಶೋ ಸೆ ಜೋ ಪ್ರಾಚೀನ್ ಮೂರ್ತಿಯಾಂ ಆಯಿ ಉಸ್ಕಾ ಆಪ್ ಕಿತ್ನಾ ಪ್ರಭಾವ ಮಾನತೆ ಹೈ, ಸಿರ್ಫ್ ವೋ ಮೂರ್ತಿಯೋ ಕಾ ಆನಾ ನಹೀ ರಹಾ, ವೋ ಭಾರತ್ ಕಿ ಸಾಂಸ್ಕೃತಿಕ ಚೇತನಾ ಕಾ ವೈಶ್ವಿಕ ಪ್ರಸಾರ ಭಿ ದಿಖಾತಾ ಹೈ ಔರ್ ಸಾಥ್ ಹಿ ಸಾಥ್ ದಿಖಾತಾ ಹೈ ಕಿ ಜಬ್ ಸಂಸ್ಕೃತಿ ಕಿ ಕೋಯಿ ಚೀಜ್ ವಾಪಸ್ ಆತಿ ಹೈ ತೋ ವಿರಾಸತ್ ಭಿ ಹಮಾರಿ ಸಮೃದ್ಧ ಹೋತಿ ಹೈ.
3: ದೇಖಿಯೇ 70 ಕೆ ದಶಕ ಕೆ ಪ್ರಾರಂಭ ಮೇ ಯುನೆಸ್ಕೋ ಕಾ ಯೇ ವರ್ಲ್ಡ್ ಕನ್ವೆನ್ಷನ್ ಹುವಾ ಜಿಸ್ಮೇ ಯೇ ತಯ ಹುವಾ ಕಿ ಸಾಂಸ್ಕೃತಿಕ ಧರೋಹರೇ ಯದಿ ಅನಧಿಕೃತ ರೂಪ ಸೆ ಉಸ್ ದೇಶ ಸೆ ಕಹೀ ಬಾಹರ್ ಲೆ ಜಾಯಿ ಜಾತೆ ಹೈ ತೋ ಇಸ್ ಕನ್ವೆನ್ಷನ್ ಕೆ ಬಾದ್ ಕಿ ಇನ್ ಸಂಪದಾಓಂ ಪರ್ ವೋ ರಾಷ್ಟ್ರ ಅಪ್ನಾ ಪ್ರೋವಿನೆನ್ಸ್ ಪ್ರೂವ್ ಕರ್ಕೆ ಉಸ್ಕೋ ವಾಪಸ್ ಲಾನೆ ಕೆ ಲಿಯೆ ಕ್ಲೇಮ್ ಕರ್ ಸಕ್ತಾ ಹೈ, ಅನೈತಿಕ ತರೀಕೆ ಸೆ, ಇಲ್ಲೀಗಲ್ ತರೀಕೆ ಸೆ, ಚೋರಿ ಸೆ, ತಸ್ಕರಿ ಸೆ, ಜೋ ಜಿಸ್ ಕಿಸಿ ಭಿ ದೇಶ ಕಿ ಸಂಪತ್ತ ಆ ಗಯಿ ಹೋ. ತಬ್ ಸೆ ಲೇಕರ್ ಕೆ 2014 ತಕ್ ಜಮಾನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಕೋ ದೇಶ ಕಿ ಜನತಾ ನೆ ಪ್ರಧಾನಮಂತ್ರಿ ಕೆ ಪದ ಪರ್ ಆಸೀನ್ ಕಿಯಾ. ವಿರಾಸತ್ ಕಾ ಸಂರಕ್ಷಣ ಕೇವಲ ಶಬ್ದ ನಹೀ ಥಾ, ಉಸ್ಕೆ ಪ್ರತಿ ಜೋ ಭಾವ ಥಾ, ಮೇ ಆಜ ಗರ್ವ ಕೆ ಸಾಥ್ ಮೇ ಕಹಿ ಸಕ್ತಾ ಹೂಂ ಕಿ ವೋ 13 ಕಿ ಸಂಖ್ಯಾ ಬಢ್ ಕರ್ಕೆ ಔರ್ 670 ಸೆ ಜ್ಯಾದಾ ಹೋ ಗಯಿ ಹೈ. ಔರ್ ಪಿಛಲೆ ವರ್ಷೋ ಮೇ ಜಿಸ್ ತರಹ ಸೆ ಹಮ್ನೆ ಅನೇಕ ದೇಶೋ ಕೆ ಸಾಥ್ ಇಸ್ ಪರ್ ಅಪ್ನೆ ಕಲ್ಚರಲ್ ಅಗ್ರೀಮೆಂಟ್ಸ್ ಕಿಯೆ, ಆಬ್ವಿಯಸ್ಲಿ ಅಮೇರಿಕಾ ಜೋ ಸಬ್ಸೆ ಬಡಾ ಮಾರ್ಕೆಟ್ ಇಸ್ಕಾ ಹೈ, ಐಸಿ ಸಾರಿ ಸಂಪತ್ತಿಯಾ ಸಂಪದಾಯ ಚೋರಿ ಹೋಕರ್ ಕೆ ಅಮೇರಿಕಾ ಜಾತಿ ಥಿ, ಉನ್ಕೆ ಸಾಥ್ ಜೋ ಹಮ್ನೆ ಕಲ್ಚರಲ್ ಪ್ರಾಪರ್ಟಿ ಅಗ್ರೀಮೆಂಟ್ ಸೈನ್ ಕಿಯಾ. ಭಾರತ್ ಕಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ಕಿ ಮೀಟಿಂಗ್ ಜಬ್ ಭಾರತ್ ಮೇ ಹುಯಿ ಥಿ 2024 ಕೆ ವರ್ಷ ಮೇ ಉಸ್ ಸಮಯ ಮೇ, ಉಸ್ಕೆ ಚಲ್ತೆ ಹುವೆ ಏಕ್ ನಯಾ ಮಾರ್ಗ ಪ್ರಶಸ್ತ ಹುವಾ ಔರ್ ಹಮ್ 670 ಕೆ ಆಂಕಡೆ ಕೋ ಪಾರ್ ಕರ್ ಪಾಯೆ. और आज जिस दिशा में माननीय प्रधानमंत्री जी के मार्गदर्शन में हम आगे चले, इस साल के अंत तक जाते जाते हम 1000 के आंकड़े को पार करके हम 4 डिजिट की संख्या में पहुंच जाएंगे। इतना ही नहीं, विभिन्न वैश्विक मंचों पर जहां ये विषय रेलेवेंट है, भारत ने अपनी इस सफलता को दुनिया के दूसरे देशों के साथ में भी साझा करके ऐसे अनेक देश जिन्होंने गुलामी का दंश सहा है उनकी आवाज को बुलंद करने का भी काम किया है। हमारी कल्चरल प्रॉपर्टीज का रेस्टिट्यूशन हमारा सांस्कृतिक सभ्यतागत हक है, ये आवाज वैश्विक मंच पर भारत ने एक नेतृत्वकर्ता बनकर के उठाई है। जब एक संपत्ति, एक संपदा, चाहे वो अन्नपूर्णा की मूर्ति हो, वो ट्रैक करके प्रधानमंत्री खुद इंटरेस्ट लेकर के वापस लाते हैं और वो काशी विश्वनाथ के मंदिर में जब पुनर्स्थापित होती है, वो एक सभ्यतागत मूल्य का पुनर्स्थापन होता है, एक इतिहास का वापस पुनर्स्थापन होता है और एक राष्ट्रीय संकल्प का सिद्ध होना उसके कारण से दिखाई देता है। निश्चित रूप से माननीय प्रधानमंत्री जी के नेतृत्व में उनकी इस विचार के प्रति, इस विषय के प्रति निष्ठा और संकल्प शक्ति, इन तीनों का प्रकटन इसके माध्यम से होता है।
2: अगर हम सांस्कृतिक पुनर्जागरण की बात को थोड़ा और आगे लेकर जाएं, हमने देखा कि काशी विश्वनाथ का पूरा कॉरिडोर बना, केदारनाथ मंदिर का पुनर्निर्माण हुआ, उज्जैन में जो द्वादश ज्योतिर्लिंगों में से एक है महादेव का मंदिर, वहां पर महादेव लोक बनाया गया और बहुत टूरिज्म को बढ़ावा मिला। इसके दो पहलू हैं, एक तो जो सांस्कृतिक कॉरिडोर का निर्माण होना और उसके जरिए युवाओं को जोड़ना और रोजगार के अवसरों को बढ़ाना। संस्कृति मंत्रालय आने वाले समय में भी इस तरह की किस योजनाओं पर काम कर रहा है?
3: देखिए, हमारी संस्कृति के मानबिंदु, हमारी सभ्यता के मानबिंदु, हमारी आस्था के केंद्र, जिनकी आपने चर्चा की, काशी बाबा का कॉरिडोर बनाने की बात हो, महाकाल लोक बनाने की बात हो, केदारनाथ के पुनर्निर्माण की बात हो, सोमनाथ जो भारत की अदम्य जिजीविषा का प्रतीक है, उसके मंदिर के परिसर के पुनर्निर्माण के साथ साथ में वहाँ इंफ्रास्ट्रक्चर के डेवलपमेंट का विषय हो, या सोमनाथ के आक्रमण, उसके ध्वस्त किए जाने के 1000 साल के पूरे होने को, या पुनर्निर्माण के 75 साल पूरे होने के को वर्ष पर्यंत उत्सव के रूप में मनाने और देश को उसके साथ जोड़ने का विषय हो, जगन्नाथपुरी के धाम से लेकर के देश के अन्य इस तरह के श्रद्धा के केंद्रों को प्रसाद योजना के माध्यम से पर्यटन मंत्रालय द्वारा विकसित करने, वहाँ अवसंरचनाओं के विकास, इंफ्रास्ट्रक्चर के साथ साथ में टूरिस्ट एमिनिटीज को बढ़ाने का काम हो, निश्चित रूप से उसने वहाँ जाने वाले दर्शनार्थियों के अनुभव के स्तर को समृद्ध करने का काम किया है। लेकिन इसके चलते हुए मात्र पर्यटन को या धार्मिक पर्यटन को उछाल मिलाओ ऐसा नहीं है। पिछले वर्षों में जिस तरह से गरीब कल्याण की योजनाएं बनाई गई, उनको जिस तरह से सैचुरेशन के मंत्र के साथ में धरातल पर उतारा गया, उसके चलते हुए जो 25 करोड़ लोग गरीबी की रेखा से बाहर निकल पाए, मध्यम वर्ग को जिस तरह से दोहरी राहत

0: the region take all necessary measures to prevent the loss of civilian life. As Prime Minister Narendra Modi and French President Emmanuel Macron prepare to jointly inaugurate the Bharat Innovate Summit in Nice, France on Sunday, the spotlight is on India's remarkable startup journey over the past 12 years. From around 350 recognized startups in 2014, India has emerged as the world's third largest startup ecosystem with over 2,35,000 DPIIT recognized startups and 131 unicorns. The 19th Mumbai International Film Festival, MIFF 2026, a week-long celebration of documentary, short fiction and animation cinema, is all set up to begin on Monday. Addressing a curtain-raiser press conference in Mumbai today, Managing Director of National Film Development Corporation, NFDC, Mr. Prakash Magdum, informed that the competition section will feature 144 films, including 52 international and 92 national entries. In badminton, PV Sindhu has stormed into the women's singles semi-final of the Australian Open tournament in Sydney. The third-seeded Indian outclassed Chinese Taipei's Chen Suyu in a one-sided quarter-final clash today. Sindhu will face top seed Akane Yamaguchi of Japan in the semi-final tomorrow morning. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇನ್ನು ಮುಂದೆ 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿರಂತರವಾಗಿ ಆಲಿಸಬಹುದು. ಇದೀಗ ಸಮಯ 11:10:28. ನಿಲಯದ ಮುಂದಿನ ಪ್ರಸಾರ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಅಲ್ಲಿಯವರೆಗೆ ಕಿರಣ್ ಜಿಎಂಎಸ್ ಮಾಡುವ ನಮಸ್ಕಾರಗಳು. ಜೈ ಹಿಂದ್.